107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಇದಾಗುವಂಥದ್ದೇ 18-20 ವರ್ಷಕ್ಕೆ ಸಡನ್ನಾಗಿ ನೀವು ವೆಸ್ಟರ್ನ್ ವರ್ಲ್ಡಿಗೆ ಹೋದಾಗ, ಬೇರೆ ಪ್ರಪಂಚಕ್ಕೆ ಹೋದಾಗ ಅದು ಎಳೀತದೆ, ಪ್ರಪಂಚ ತುಂಬ ಎಳೀತದೆ. ಹೊರಗಡೆ ಹೋದರೆ ಅನುಭವ ಆಗುತ್ತೆ, ಕಣ್ಣಿಗೆ ಕಾಣುತ್ತಲ್ಲ. ಯಾವಾಗಲೂ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು. ತಾವು ನೋಡಿರ್ಬೇಕು ನೀರಿನ ಪ್ರಭಾವ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು, ಹೊಲಿಸಿದ್ರು. ಈವ್ನಿಂಗ್ ಡ್ರೆಸ್ ಬೇರೆ, ಮತ್ತೆ ಹಾಕೊಳ್ಳೋದಕ್ಕೆ ಈವ್ನಿಂಗ್ ಡ್ರೆಸ್. ಆಮೇಲೆ ಕ್ರಾಪ್ ಹಿಕ್ಕೋಬೇಕು, ಅದೊಂಥರ ತರತರದ ಹಣಿಗೆಗಳನ್ನು ತರೋದು, ಆ ಟಾಯ್ ಕಟ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿ ಕನ್ನಡಿ ಮುಂದೆ ತುಂಬ ಟೈಮ್ ಖರ್ಚು ಮಾಡ್ತಿದ್ದೆ ಏನು ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಪಿಟೀಲು ಕಲಿಬೇಕು ಅಂತ, ವೆಸ್ಟರ್ನ್ ಮ್ಯೂಸಿಕ್ ಕಲಿಬೇಕು ಅಂತ ಅದಕ್ಕೊಂದು ಕ್ಲಾಸಿಗೆ ಹೋದರು. ಅಷ್ಟೇ ಸಾಕಾಗಲಿಲ್ಲ, ಡಾನ್ಸ್ ಕಲಿಬೇಕಲ್ಲ, ವೆಸ್ಟರ್ನ್ ಡಾನ್ಸು, ಅದು ಕ್ಲಾಸಿಗೆ ಸೇರ್ಕೊಂಡ್ರಂತೆ. ಆ ಡಾನ್ಸಿಗೆ ಸೇರಿದ್ರು ಒಂದು ಎರಡು ಮೂರು ತಿಂಗಳು ಹೇಳ್ತಾರೆ, 3 ತಿಂಗಳು ನೃತ್ಯದ ಕ್ಲಾಸಿಗೆ ಹೋದೆ, ಆಮೇಲೆ ಏನಾಯಿತು ಅಂತ ಬರೀತಾರೆ. 3 ತಿಂಗಳು ಹೋದ್ಮೇಲೆ ಎಲ್ಲ ಪ್ರಯೋಗ ಮಾಡಿದ್ಮೇಲೆ ಎಲ್ಲವನ್ನು ಪ್ರಯತ್ನಿಸಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಶ್ರದ್ಧಾವಂತ ವಿದ್ಯಾರ್ಥಿಯಾದೆ ಅಂತ, ವಿದ್ಯಾರ್ಥಿ ಆಗಬೇಕು ಅಂತ ತಲೆಗೆ ಬಂತ 3 ತಿಂಗಳಾದ್ಮೇಲೆ. ಸಸ್ಯಾಹಾರದಿಂದ ಆದಂಥ ಉಪಕಾರಗಳು ಎರಡು, ಗಾಂಧೀಜಿಗೆ ಎರಡು ಉಪಕಾರ ಆಯ್ತು ಸಸ್ಯಾಹಾರದಿಂದ. ಏನಾಯಿತು ಅಂದರೆ, ಮೊದಲನೇದು ಸಸ್ಯಾಹಾರದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಇದು ಹೊಸ ಸ್ವಲ್ಪ ಆಳವಾಗಿ ಚಿಂತನೆ ಮಾಡುವಂಥ ವಿಷಯ.

0: You're listening to Radio Sarang, 107.8 FM.
1: ಯಾವುದಾದ್ರೂ ಒಂದು ಹೊಸ ವಿಚಾರ ಮನಸ್ಸಲ್ಲಿ ಹೋದ್ರೆ ಅದ್ರ ಬಗ್ಗೆ ನಾವು ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡ್ತೇವೆ. ಇದು ಮತ ಆಗಬಹುದು, ಧರ್ಮ ಆಗಬಹುದು, ನಂಬಿಕೆ ಆಗಬಹುದು, ಯಾವುದೇ ಆಗಲಿ ಹೊಸದಾಗಿ ಬಂದಂತಹ ನಂಬಿಕೆ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿ. ಮನೇಲಿ ಹೊಸ ಸಾಮಾನು ತಂದ್ರೆ ಒರೆಸಿ ಒರೆಸಿ ಇಡಲ್ವಾ? ನಾವು 3 ದಿವಸ ಒರೆಸ್ತೀವಿ ಅಷ್ಟೇ. 3 ದಿವಸ ತುಂಬಾ ಪ್ರೀತಿ ಇರುತ್ತೆ ಹೊಸ ಸಾಮಾನು ಬಗ್ಗೆ. ಹಾಗೆ ಇವ್ರಿಗೇನಾಯ್ತು, ಸಸ್ಯಾಹಾರದ ಬಗ್ಗೆ ಹೊಸ ಕಲ್ಪನೆ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನು ಮಾಡಿದ್ರು, ತಾನೇ ಒಂದು ಕೂಟ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸಸ್ಯಾಹಾರಿಗಳು ಒಂದು ಒಕ್ಕೂಟ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ರು, ಬೇಸ್ ವಾಟರ್ ಅಂತ. ಬೇಸ್ ವಾಟರ್ ಒಕ್ಕೂಟ ಅಂತ ಹೇಳಿ ಒಂದಿಷ್ಟು ಜನ ಸೇರಿಸಿ ಸಸ್ಯಾಹಾರಿಗಳನ್ನ ಕಡೆ ಬನ್ನಿ ಅಂತ ಇದೊಂದು ಶುರು ಮಾಡಿದ್ರು. ಎರಡನೇದು ಸಸ್ಯಾಹಾರಿ ಪತ್ರಿಕೆ ಇತ್ತಲ್ಲ ಸಾಲ್ಟ್ ಮಾಡುವಂತದ್ದು, ಅದಕ್ಕೆ ಲೇಖನಗಳನ್ನು ಬರೆಯೋಕೆ ಶುರು ಮಾಡಿದ್ರಂತೆ. ಯಾವ ಲೇಖನ ಅದು? ಹಿಂದೂ ಪದ್ಧತಿಗಳು ಮತ್ತು ಆಹಾರ ಅಂತ. ಹಿಂದೂ ಪದ್ಧತಿಗಳಲ್ಲಿ ಆಹಾರ ಹೆಂಗೆ ಹೆಂಗಿರ್ತದೆ ಅಂತ ಹೇಳಿ ಅದು ಸರ 9 ಆರ್ಟಿಕಲ್ ಬರದೆ ಅಂತ ಹೇಳ್ತಾರೆ. ಇದು ಯಾಕೆ ನನಗೆ ಅದು ಗಾಂಧೀಜಿ ವೈಯಕ್ತಿಕ ಲಾಭ ಆದದ್ದು ಅಂತಂದ್ರೆ, ಅಲ್ಲಿವರೆಗೂ ತಮ್ಮ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಬರೆದದ್ದಲ್ಲ ಓದಿದವರಲ್ಲ. ಈಗ ನೋಡಿ, 2 ಕೆಲಸ ಆಯಿತು. ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂದರೆ ಆರ್ಗನೈಸೇಷನಲ್ ಸ್ಕಿಲ್ ಬೇಕು, ಸಂಸ್ಥೆ ಕಟ್ಟುವ ಶಕ್ತಿ ಬೇಕಾಗುತ್ತೆ. ಸಂಸ್ಥೆ ಕಟ್ಟುವಾಗ 4 ಜನರನ್ನು ಸೇರಿಸ್ಕೋಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬಹುಶಃ ಮುಂದೆ ಅನುಕೂಲ ಆಯ್ತು ಅವರಿಗೆ. ಮುಂದೆ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆ ಬಂದಾಗ ಸೌತ್ ಆಫ್ರಿಕಾಗೆ ಹೋದಾಗ ಬೇಕಾಗ್ತದೆ ಜನ ಕಟ್ಟಬೇಕಾಗತ್ತೆ. ಇಲ್ಲಿ ಶುರು ಆದಂತಹದ್ದು ಬೀಜ ಅದು. ಸಸ್ಯಾಹಾರ ಮಾಡುವಂಥವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಒಕ್ಕೂಟ ಮಾಡಿಕೊಂಡೆ, ಆರ್ಗನೈಸೇಷನ್ ಸ್ಕಿಲ್ ಬೆಳೆಸ್ಕೊಂಡೆ. ಎರಡನೇದು ಪತ್ರಿಕೆಗೆ ಲೇಖನ ಬರೆಯೋಕೆ ಶುರು ಆಯ್ತಲ್ಲ, ಬರೀ ಚಿಂತನೆಯಲ್ಲಿದ್ದಂಥದ್ದು ಬರವಣಿಗೆಯಲ್ಲಿ ಬರೋಕೆ ಶುರು ಆಯಿತು. ಸ್ನೇಹಿತರು ಮಾತು ಹೇಳ್ತೀನಿ, 1 ತಾಸು ಮಾತಾಡೋದು ಬಹಳ ಕಷ್ಟ ಅಲ್ಲ, 1 ಪೇಜ್ ಬರೆಯೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಬರವಣಿಗೆಯಲ್ಲಿ ನಿಮ್ಮ ವಿಚಾರ ಅತ್ಯಂತ ಹರಿತವಾಗ್ತದೆ, ಸ್ಫುಟವಾಗ್ತದೆ, ಹರಳುಗಟ್ಟುತ್ತದೆ. ಮಾತನ್ನು ಹೆಚ್ಚು ಕಡೆ ಬರ್ಸೋಕೆ ಆಗೋದಿಲ್ಲ. ಮಾತಲ್ಲಿ ಉಡಾಫೆಯಿಂದ ಯಾಕೆ ಮಾತಾಡ್ಬಿಡ್ಬೋದು, ಬರೆಯೋಕೆ ಹೋದಾಗ ಅದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗ್ತದೆ. 9 ಆರ್ಟಿಕಲ್ ಗಾಂಧೀಜಿ ಬರೆದ್ರು ಅಂದರೆ ಅವ್ರ ಬರವಣಿಗೆ ಸ್ವಲ್ಪ ಸ್ಖಾಲಿತ್ಯವನ್ನು ಪಡ್ಕೊಳ್ತಾ ಇತ್ತು, ಬರವಣಿಗೆಗೆ ಆಸಕ್ತಿ ಬರ್ತಾ ಇತ್ತು ಅಂತಾಯ್ತು. 2 ವೈಯಕ್ತಿಕ ಲಾಭ ಅವ್ರಿಗಾಯಿತು.

0: रेडियो सारंग 107.8 FM।
1: ಅವ್ರು ಹೇಳ್ತಾರೆ ನ್ಯಾಯಶಾಸ್ತ್ರ ಪರೀಕ್ಷೆ ಬಹಳ ಕಷ್ಟಪಡೋದು ಏನಿರಲಿಲ್ಲ ನೋಡಿ, ಓದಿದ್ದೇ ಅದಕ್ಕೆ, ಅದಕ್ಕೇನು ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರ ತಲೆಗೆ ಬಂತಂತೆ, ನೋಡಿ ಹೇಗೆ ಬರುತ್ತೆ, ಒಂದು ಸಲ ಓದಿನ ಕಡೆ ಮನಸ್ಸು ಹೋದರೆ ಹೇಗೆ ಆಗ್ತದೆ ಅಂತ. ನ್ಯಾಯಶಾಸ್ತ್ರ ಪರೀಕ್ಷೆ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರು. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರಂತೆ ಮೊದಲನೇ ಬಾರಿ ಕೂತರು, ಎಲ್ಲ ಸಬ್ಜೆಕ್ಟ್ ತೊಗೊಂಡಿದ್ರು, ತೊಗೊಂಡು ಲ್ಯಾಟಿನ್ ಪರೀಕ್ಷೆಯಲ್ಲಿ ನಪಾಸ್ ಆಗ್ಬಿಟ್ರು, ಫೇಲ್ ಆದರು. ಮತ್ತೆ 6 ತಿಂಗಳಿಂದ ಪರೀಕ್ಷೆ ತೊಗೊಂಡ್ರಂತೆ. ಆಗ ಕೆಮಿಸ್ಟ್ರಿ ಬದಲಾಗಿ ಅವ್ರು ಹೇಳ್ತಾರೆ ಶಾಖ ಮತ್ತು ಬೆಳಕು, ಲೈಟ್ ಆ್ಯಂಡ್ ಹೀಟ್, ಎರಡು ಚಾಪ್ಟರ್ಸ್ ತೊಗೊಂಡು ಪರೀಕ್ಷೆ ಕೂತ್ಕೊಂಡೆ, ಪರೀಕ್ಷೆ ಪಾಸ್ ಆದೆ, ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆನೂ ಪಾಸ್ ಆದರು. ಆಮೇಲೆ ಇನ್ನೊಂದೇನಾಯ್ತು, ಹೊತ್ತಿಗೆ 1889 ಥಿಯೋಸಾಫಿಸ್ಟ್ ಪರಿಚಯ ಆಯಿತು ಅವ್ರು ಲಂಡನ್ನಲ್ಲಿ. ಅಂದರೆ ಯಾವ್ಯಾವ ನಮಗೆ ಗೊತ್ತಿಲ್ಲದ ಹಾಗೆ, ಪರಿಚಯ ಇಲ್ಲದ ಹಾಗೆ ಯಾವ್ಯಾವ ಪರಿಚಯ ಆಗಿ ನಮ್ಮ ಜೀವನ ಹೇಗೆ ವೃದ್ಧಿ ಆಗ್ತಾ ಹೋಗ್ತದೆ ಅಂಥೇಳಿ ಅವರು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಪರಿಚಯ ಆದಾಗ ಅಲ್ಲಿ ಅವರು ಭಗವದ್ಗೀತೆಯನ್ನು ಓದ್ತಾ ಇದ್ರಂತೆ. ಬಟ್ ಇಂಗ್ಲೆಂಡಲ್ಲಿ ಥಿಯೋಸಾಫಿಸ್ಟ್ರು ಅರ್ನಾಲ್ಡ್ ಬರೆದಂಥ ಸಾಂಗ್ ಸೆಲೆಸ್ಟಿಯಲ್ ಅಂತ ಹಾಡು, ದೊಡ್ಡ ಪದ್ಯ ಅದು, ಸಾಂಗ್ ಸೆಲೆಸ್ಟಿಯಲ, ಅದನ್ನು ದಿವ್ಯ ಗೀತೆ ಅಂತ ಕನ್ನಡಕ್ಕೆ ಹೇಳ್ತಾರೆ. ಇನ್ನೊಂದು ದಿ ಲೈಟ್ ಆಫ್ ಏಷ್ಯಾ, ಏಷ್ಯಾದ ಜ್ಯೋತಿ ಅಂತ ಒಂದು, ಅವೆರಡನ್ನ ಸಾಕಷ್ಟು ಜನ ಥಿಯೋಸಾಫಿಸ್ಟ್ ಓದ್ತಾ ಇದ್ರಂತೆ. ಗಾಂಧೀಜಿನೂ ಸೇರಿಸ್ಕೊಂಡ್ರು ಅದರೊಳಗೆ, ನೀವು ಬನ್ನಿ ಸಾಂಗ್ ಸೆಲೆಸ್ಟಿಯಲ್ ಓದೋಣ ಅಂತ. ಓದ್ಬಿಟ್ಟು ಕೇಳಿದ್ರಂತೆ, ನೀವು ಮೂಲದಲ್ಲಿ ಓದಿದ್ದೀರಾ ಭಗವದ್ಗೀತೆನ? ಸಾಂಗ್ ಸೆಲೆಸ್ಟಿಯಲ್ ಅಂದ್ರೆ ಭಗವದ್ಗೀತೆ ಮೂಲ, ಅದಕ್ಕೆ ಮೂಲವಾದದ್ದು, ಅದನ್ನ ಅರ್ನಾಲ್ಡ್ ಬರೆದಂತಹದ್ದು. ಮೂಲದಲ್ಲಿ ಓದಿದ್ದೀರಾ ಅಂತ, ಇವ್ರು ಓದಿಲ್ಲ ಅಂದ್ರು, ಹಾಗೆ ಓದ್ಬೇಕು ಮೂಲದಲ್ಲಿ ಅಂತ. ಇವರು ಆ ಸ್ನೇಹಿತರ ಜೊತೆಗೆ ಥಿಯೋಸಫಿ ಜೊತೆಗೆ ಕೂತಿ ಆ ಸಾಂಗ್ ಸೆಲೆಸ್ಟಿಯಲ್ ಓದ್ತಾ ಇದ್ದಾರಲ್ಲ, ಕೂತು ಓದುವಾಗ ಅನಿಸ್ತಂತೆ ಇದೇ ಚೆನ್ನಾಗಿರ್ಬೇಕಾದ್ರೆ ಮೂಲ ಇನ್ನೂ ಚೆನ್ನಾಗಿರ್ಬೇಕಲ್ಲ ಅಂತ ಹೇಳಿ ಭಗವದ್ಗೀತೆ ಓದೋದಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಹೇಳ್ತಾರೆ. ಅವ್ರು ತಮಾಷೆಯಾಗಿ ಬರೀತಾರೆ, ಅದು ಸೈನ್ಸ್ ಆಫ್ ಹ್ಯೂಮರ್ ಅನ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈ ಪರೀಕ್ಷೆ ತಗೋಬೇಕಾದ್ರೆ 3 ವರ್ಷ ಲಂಡನ್ ಇರಬೇಕಾಗಿತ್ತು, ನಾನು ಕನಿಷ್ಠ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ನ್ಯಾಯವಾದಿ ಆಗಬೇಕಾದ್ರೆ ಕನಿಷ್ಠವಾಗಿ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ಆ ಭೋಜನಕೂಟ ಹೇಗಿರ್ತಿತ್ತು ಅಂತ, ಇಷ್ಟು ಈಸಿ ಅಂತ ಗೊತ್ತಿದ್ರೆ ಬಹುಶಃ ಭಾಳ ಜನ ಹೋಗ್ತಿದ್ರೇನು. 6 ಭೋಜನಕೂಟಕ್ಕೆ ಹೋದರೆ ಒಂದು ನ್ಯಾಯಶಾಸ್ತ್ರ ಡಿಗ್ರಿ ಸಿಗ್ತದೆ ಅನ್ನೋದಾದ್ರೆ. ಅವ್ರು ಹೇಳ್ತಾರೆ ಬಹಳ ಹಗುರ ಇತ್ತು, ಪರೀಕ್ಷೆ ಅಂತ ಕಷ್ಟ ಇರಲಿಲ್ಲ. ಆ ಭೋಜನಕೂಟಗಳಲ್ಲಿ ತುಂಬಾ ಜನ ಸೇರೋರು ಜೊತೆ ಮಾಡ್ತಿದ್ರಂತೆ, ಇಬ್ಬಿಬ್ಬರನ್ನ 3 ಜನ ಜೊತೆ ಮಾಡಿ ಅವರಿಗೆ ಊಟ ವ್ಯವಸ್ಥೆಯಲ್ಲಿ ತುಂಬಾ ಇರೋದು. ಇವರು ವೆಜಿಟೇರಿಯನ್ ಅಲ್ಲ, ತಿನ್ನೋದು ಕಮ್ಮಿನೇ. ಆದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಒಂದೊಂದು ಗುಂಪಿಗೆ ಇಬ್ಬಿಬ್ಬರ ಗುಂಪಿಗೆ ಕುಡಿಯೋದಕ್ಕೊಂದು ವೈನ್ ಬಾಟಲ್ ಕೊಡ್ತಿದ್ರಂತೆ. ಇವರು ಜೊತೆ ಆಗೋದಕ್ಕೆ ಬಹಳ ಜನ ಜಗಳಾಡ್ತಿದ್ರು ಅಂತ, ಇವ್ರ ಜೊತೆಯಾಗಿ ಬರೋದಕ್ಕೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ರು, ನಿಮ್ ಜೊತೆ ಆಗ್ತೀನಿ ಜೊತೆ ಗಾಂಧಿ ಜೊತೆ ಅಂತ. ಗಾಂಧಿ ಮೇಲಿನ ಪ್ರೀತಿಯಿಂದ ಅಲ್ಲ ಅದು, ಇವ್ರು ಹೇಗೆ ಕುಡಿಯಲ್ಲ, ಹಂಚುಗಳು ಬಂದು ಪೂರ್ತಿ ಬಾಟಲ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಂತೆ ಇವರಿಗೆ. ಅವ್ರು ಹೇಳ್ತಾರೆ ನನ್ನ ಇಷ್ಟು ಡಿಮಾಂಡ್ ಇದೆ, ನನಗೆ ಗೊತ್ತೇ ಇರಲಿಲ್ಲ ಅಂತ ಭೋಜನಕೂಟಗಳ ಡಿಮಾಂಡ್ ಇದೆ ಅಂತ. ಆದರೆ ಅದಕ್ಕೆ ಹೋಗಿ ಅವ್ರು ಭೋಜನಕೂಟ ಮುಗಿಸ್ಕೊಂಡ್ರಂತೆ, ಓದಿ ಶ್ರಮ ಪಡಬೇಕಾಗಿಲ್ಲ ಅಂತ ಹೇಳಿ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾ ಪಟ್ಟಿ ಮಾಡೋಕೆ ಹೋಗಿಲ್ಲ ಇದ್ರೊಳಗೆ, ನಾನು ಖಾಲಿ ಇರೋದ್ರಿಂದ ಏನು ಮಾಡಿದೆ, ಏನೇನು ಪುಸ್ತಕಗಳನ್ನು ಓದಿದೆ ಅಂತ ಬರೆದಿದ್ದಾರೆ. ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ, ಎಷ್ಟು ಓದಿದ್ದಾರೆ, ನಮ್ಮ ರಾಜ್ಯಶಾಸ್ತ್ರ ಆಗಲಿ, ಧರ್ಮಶಾಸ್ತ್ರಗಳನ್ನಾಗಲಿ, ಬ್ರಿಟನ್ನಿನ ವಾತಾವರಣ ಹೇಗಿತ್ತು, ಯುರೋಪಲ್ಲಿ ಹೇಗಿತ್ತು, ಎಲ್ಲವನ್ನೂ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡೋಕೆ ಅವಕಾಶ ಆಯಿತು ಅವರಿಗೆ. ನೋಡಿ ಇಲ್ಲೇನಾಯಿತು ಅಂದರೆ, ಆಳವಾದ ಜ್ಞಾನ ಬಂತು, ಬರವಣಿಗೆ ಹರಿತು ಆಯಿತು, ಜನರ ಜೊತೆಗೆ ಬೆರೆಯುವಂಥ ಒಂದು ಅವಕಾಶ ಹೆಚ್ಚಾಯಿತು. ಇದು 3 ಒಳ್ಳೆ ಕಾರಣ ಆದಂಥದ್ದು. ಅವ್ರು ಕೊನೆಗೆ 1891 June 10 ಪರೀಕ್ಷೆ ಪಾಸ್ ಆದರು, ಆಗ್ಬಿಟ್ಟು ನ್ಯಾಯವಾದಿಯಾಗಿ ಮರುದಿನೇ ಶ್ರೇಷ್ಠ ನ್ಯಾಯಾಲಯದಲ್ಲಿ ವಕೀಲ ಅಂತ ರಿಜಿಸ್ಟ್ರೇಷನ್ ಆಯಿತು, ಡಿಗ್ರಿ ಆದಂಗಾಯ್ತು, ಬಂದು ಪರ್ಪಸ್ ಕೆಲಸ ಆಯಿತು.

ಈ 3 ವರ್ಷ ಕಾಲ ಗಾಂಧಿಗೆ ಅನೇಕ ವಿಷಯಗಳಲ್ಲಿ ಆಸಕ್ತಿ ಬಂತು. ಅವ್ರು ಹೇಳ್ತಾರೆ, ಇದು ಅಗಾಧ ಬೌದ್ಧಿಕ ಚಟುವಟಿಕೆಯ ಮತ್ತು ನಿರ್ಬಂಧ ರಹಿತ ವಾಕ್ ಸ್ವಾತಂತ್ರ್ಯದ ಕಾಲವಾಗಿತ್ತು. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ಇಡೀ ದೇಶ ಒಂದು ಚೈತನ್ಯ ಭರಿತ ವಿಶ್ವವಿದ್ಯಾಲಯದಂತಿತ್ತು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಹೇಗಿತ್ತು ಅಂತ, ಚೈತನ್ಯ ಭರಿತ ವಿಶ್ವವಿದ್ಯಾಲಯ ಇದ್ದ ಹಾಗಿತ್ತು ಅಂತ. ಅವ್ರು ಕೆಲವೊಂದು ಪಾಯಿಂಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅಂದ್ರೆ ಒಬ್ಬ ಶ್ರದ್ಧಾವಂತ ಮನುಷ್ಯ ಆಳವಾಗಿ ಚಿಂತನೆ ಮಾಡಿದಾಗ ಒಂದು ವಸ್ತುಸ್ಥಿತಿ ಹೇಗೆ ಕಾಣುತ್ತೆ ಅವನಿಗೇನು, ಹಾಗೆ ಇಂಗ್ಲೆಂಡಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಬರದ ಹೊಸ ವಿಚಾರಗಳ ಬೋಧನೆ ಆಚರಣೆ ನಾನಿದ್ದಾಗ ಕಂಡು ಬಂತು ಅಂತ ಬರೀತಾರೆ. ಯಾವ್ಯಾವುದು ಕಂಡು ಬಂತು ಅವರಿಗೆ ಅಂದ್ರೆ, ಮೊದಲನೇದು 1887 ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿತವಾಯಿತು. ಅಂದ್ರೆ ಲೇಬರು ಕಾರ್ಮಿಕರು ಒಂದಾಗಿರಲಿಲ್ಲ, ಆರ್ಗನೈಸ್ ಆಗಿರಲಿಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಆಯಿತು, ಲೇಬರ್ ಪಾರ್ಟಿ ಎಸ್ಟಾಬ್ಲಿಷ್ ಆಯಿತು. ಮುಂದೆ ಸಿಡ್ನಿ ವೆಬ್ ಮತ್ತು ಬರ್ನಾರ್ಡ್ ಶಾ ಅವರ ನಾಯಕತ್ವದ ಫೇಬಿಯನ್ ಸಮಾಜ ಸಮಾಜವಾದದ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಜನಪ್ರಿಯಗೊಳಿಸುತ್ತಿತ್ತು. ಬರ್ನಾರ್ಡ್ ಶಾ ಮತ್ತು ವೆಬ್ ಅವರು ಕೂಡಿ ಫೇಬಿಯನ್ ಸಮಾಜ ಅಂತ ಮಾಡಿದ್ರು, ಫೇಬಿಯನ್ ಸೊಸೈಟಿ ಅಂತ ಮಾಡಿ ಸಮಾಜವಾದದ ಅಲೆಗಳನ್ನು ಹೇಳ್ತಾ ಇದ್ರು. ಹೊಸ ವಿಚಾರ ಬರ್ತಾ ಇತ್ತು, ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮೂರನೇದು ಕಾರ್ಲ್ ಮಾರ್ಕ್ಸ್. ನೋಡಿ ಎಷ್ಟು ಪ್ರಭಾವ ಆಗುವಂತಹದ್ದು ಒಬ್ಬ ಹುಡುಗನ ಮೇಲೆ, 19 ಹುಡುಗನ ಮೇಲೆ ಪ್ರಭಾವ ಎಷ್ಟಾಗಿರ್ಬೇಕು. ಕಾರ್ಲ್ ಮಾರ್ಕ್ಸ್ ಅನ್ನ ದಾಸ್ ಕ್ಯಾಪಿಟಾಲ್, ದಾಸ್ ಕ್ಯಾಪಿಟಾಲ್ ಗ್ರಂಥದ ಪ್ರಥಮ ಇಂಗ್ಲಿಷ್ ಸಂಪುಟ 1887 ಇಂಗ್ಲೆಂಡಲ್ಲಿ ಬಂತಂತೆ ಇವರಿದ್ದಾಗ. ಅಂದ್ರೆ ಎಷ್ಟು ಡಿಸ್ಕಷನ್ ಆಗಿರ್ಬೇಕು. ಇವತ್ತಿಗಾದ್ರೂ ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಗ ಮಾರ್ಕ್ಸ್ ವಾದದ ಮೊದಲನೇ ದಾಸ್ ಕ್ಯಾಪಿಟಾಲ್ ಆಗ ಬುಕ್ ಬಿಡುಗಡೆ ಆಗಿ ಬಂದಿತ್ತು ಅಂದ್ರೆ ಎಲ್ಲರೂ ಚಿಂತೆ ಮಾಡೋದು, ಯಾವಾಗ ಹೆಡ್ಲೈನ್ ನ್ಯೂಸ್ ಅವಾಗ ಅದು ಚರ್ಚೆ ಆಗ್ತಾ ಇತ್ತು. ನಾನಿದ್ದಾಗ ಅನುಕೂಲ ಆಯ್ತು ನನಗೆ. 1889 ಬರ್ನಾರ್ಡ್ ಶಾ ನ ಫೇಬಿಯನ್ ಎಸೇಸ್, ಬಹಳ ಫೇಮಸ್ ಅದು, ಫೇಬಿಯನ್ ಎಸೇಸ್ ಅಂತ ಬರೆದದ್ದು ಬರ್ನಾರ್ಡ್ ಶಾ, ಬಹಳ ಪ್ರಖ್ಯಾತನಾದ ಅದರಿಂದ ಆ ಬಿಡುಗಡೆ ಪುಸ್ತಕ ಬಿಡುಗಡೆ ಆಗಿತ್ತು, ಅದ್ರ ಬಗ್ಗೆ ಚಿಂತೆ ಆಗ್ತಾ ಇತ್ತು. 1879 ಪ್ರಕಟವಾಗಿದ್ದಂಥ ಮತ್ತು ಹೊಸ ಯುಗವನ್ನೇ ಆರಂಭಿಸಿದ್ದ ಚಾರ್ಲ್ಸ್ ಡಾರ್ವಿನ್ನ ಡಿಸೆಂಟ್ ಆಫ್ ಮ್ಯಾನ್ ಬಹಳ ಜಿಜ್ಞಾಸೆಗೊಳಗಾಗಿತ್ತು. ನೋಡಿ ಒಂದು ಕಾಲದಲ್ಲಿ ಏನು ಅದ್ಭುತ ಆಗ್ಬಿಡುತ್ತೆ, ಅದು ಅನಿಸುತ್ತೆ ಒಂದೊಂದು ಕಾಲದಲ್ಲಿ ಹಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ನಾನು ನೋಡೋದು ವಿಜ್ಞಾನ ಅಂತಂದಾಗ 20ನೇ ಶತಮಾನದ ಮೊದಲನೇ ಭಾಗ, ಎಂತೆಂಥ ವಿಜ್ಞಾನಿಗಳು ಒಂದೇ ಸಲ ಬಂದ್ಬಿಟ್ರು ಅಂತ ಅದ್ಭುತ ಅನಿಸುತ್ತೆ. ಥಾಮ್ಸನ್, ನೀಲ್ಸ್ ಬೋರ್, ರುದರ್ಫೋರ್ಡ್, ನೀಲ್ಸ್ ಆಮೇಲೆ ಹೈಸನ್ಬರ್ಗ್ ಒಂದೇ ಸಲ, ಐನ್ಸ್ಟೈನ್, ಇಂಥವ್ರೆಲ್ಲ ಒಂದೇ ಕಡೆ ಬಂದ್ಬಿಡ್ತಾರೆ ಒಂದೇ ಸಲ. ಹಾಗೆ ಇಲ್ಲಿ ಆ ಕಾಲಕ್ಕೆಲ್ಲ ಆಗ್ತಾ ಇತ್ತು ಅಂತ. ಚಾರ್ಲ್ಸ್ ಡಾರ್ವಿನ್ ಹೇಳಿದ್ನಲ್ಲ ಡಿಸೆಂಟ್ ಆಫ್ ಮ್ಯಾನ್, ಮನುಷ್ಯ ಹೇಗೆ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ಅನ್ನೋದನ್ನ ಆಗ ಪುಸ್ತಕ ಬಿಡುಗಡೆ ಆಗಿ ಬಂದಿತ್ತದು. ಅದ್ರ ಬಗ್ಗೆ ಚರ್ಚೆ ತುಂಬಾ ಆಗ್ತಾ ಇತ್ತು ಅವಾಗ. ಅರ್ನಾಲ್ಡ್ನ ಲೈಟ್ ಆಫ್ ಏಷ್ಯಾ ಮತ್ತೆ ಸಾಂಗ್ ಸೆಲೆಸ್ಟಿಯಲ್ ಬಗ್ಗೆ, ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿತ್ತು ಜನಕ್ಕೆ. ಈ ಪುಸ್ತಕ ಓದ್ಬಿಟ್ಟು ಪ್ರಭಾವಿತರಾಗಿ ಭಾರತದಲ್ಲಿ ಮತ್ತೇನೇನಿದೆ ಅಂತ ಪರೀಕ್ಷೆ ಮಾಡಕ್ ಹೊರಟಿದ್ರು. ಇದ್ರ ಜೊತೆಗೆ ಬ್ರಿಟನ್ನಿನ ವಿದ್ವಾಂಸರಿದ್ದರಲ್ಲಾಗ ಅವರೇನ್ ಮಾಡ್ತಿದ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನು ಕರೆಸಿಬಿಟ್ಟು ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ರು ಅಂತ. ಮ್ಯಾಕ್ಸ್ ಮುಲ್ಲರ್ ಭಾರತದ ತತ್ವಜ್ಞಾನವನ್ನು ಹೊರಗಡೆ ಬೇರೆ ಭಾಷೆ ಕೊಟ್ಟಂತ ಮನುಷ್ಯ, ಅದ್ರ ಬಗ್ಗೆ ಸಾಕಷ್ಟು ಉಪನ್ಯಾಸ ಆಗೋದಂತೆ. ಗಾಂಧೀಜಿ ಬರೀತಾರೆ, ಅಲ್ಲಿ ಪಾಶ್ಚಿಮಾತ್ಯ ದೇಶಗಳ ಧರ್ಮದ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದ್ರೆ 50-60 ಬಂದಿರೋರು, ಆದ್ರೆ ಮ್ಯಾಕ್ಸ್ ಮುಲ್ಲರ್ ಭಾಷಣಕ್ಕೆ 1000 ಬರ್ತಾ ಇದ್ರು ಅಂತ. ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಭಾರತದ ಬಗ್ಗೆ ಜನಕ್ಕೆ ಆಸಕ್ತಿ ಬರ್ತಾ ಇತ್ತು. ಸಾಂಗ್ ಸೆಲೆಸ್ಟಿಯಲ್, ಲೈಟ್ ಆಫ್ ಏಷ್ಯಾ ಪುಸ್ತಕದ ಬಗ್ಗೆ ಅಥವಾ ಮ್ಯಾಕ್ಸ್ ಮುಲ್ಲರ್ ಲೆಕ್ಚರ್ ಬಗ್ಗೆ ಇಷ್ಟೊಂದು ಜನ ಪ್ರಭಾವಿತರಾಗಿ ಬರ್ತಾ ಇದ್ದಾರೆ ಅಂದ್ರೆ ಭಾರತದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇತ್ತು ಜನಕ್ಕೆಲ್ಲ. ಆ ಕಾಲದಲ್ಲಿ ಗಾಂಧೀಜಿ ಅಲ್ಲಿದ್ರು.

ಗಾಂಧಿ ಲಂಡನ್ ಅನ್ನು ತುಂಬಾ ಇಷ್ಟಪಟ್ರು. ಇಷ್ಟಪಟ್ಟು ಅವರೊಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಮೈ ಡಿಯರ್ ಲಂಡನ್ ಅಂತ ಬರೀತಾರೆ. ಅವ್ರು ಎಷ್ಟು ನಾಚಿಕೆ ಸ್ವಭಾವದಲ್ಲಿ ಇಷ್ಟ, ಆದ್ರೂ ಕೂಡ ಮಾತು ಸ್ವಲ್ಪ ಹೆದರಿಕೆನೆ. ಹೊರಡುವಾಗ ವಾಪಸ್ ಬಂತಲ್ಲ, 3 ವರ್ಷ ಮುಗಿದ್ಮೇಲೆ ವಾಪಸ್ ಬರಬೇಕು. ಒಂದು ಪಾರ್ಟಿ ಕೊಟ್ರಂತ ಇವರೇ ಸಸ್ಯಾಹಾರಿಗಳಿಗೆಲ್ಲ, ತಮ್ಮ ಸ್ನೇಹಿತರಿಗೆಲ್ಲ ಒಂದು ಪಾರ್ಟಿ ಕೊಟ್ಟು, ಹೇಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲಾರನ್ನು ಕರೆದು ಇವ್ರು ಮಾತಾಡಬೇಕು, ಹೋಸ್ಟ್ ತಾನೇ ಇವರು, ಮಾತು ಏನು ಆಡಿದ್ರು ಅಂತ ಬರೆದಿದ್ದಾರೆ. ಅದು ಬರೆದಿದ್ದಾರೆ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ. ಆತ ಹೇಳಿದ ಒಂದೇ ಸೆಂಟೆನ್ಸ್ ಅಂತೆ, ಗೃಹಸ್ಥರೇ ನನ್ನ ಆಹ್ವಾನಕ್ಕೆ ಹೋಗೊಟ್ಟು ದಯಮಾಡಿ ಆಗಮಿಸಿರುವ ನಿಮಗೆಲ್ಲ ವಂದನೆಗಳು ಎಂದು ನೋಡಿದ ಹಠಾತ್ತನೆ ಕುಳಿತು ಬಿಟ್ಟ, ಮುಗಿತಷ್ಟೇ ಅದೇ ಭಾಷಣ. ಮುಂದೆ ಅವರು ಭಾರತ ಲಂಡನ್ ಬಗ್ಗೆ ಬರೆದಿದ್ದಾರೆ, ಭಾರತವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ಸ್ಥಳಗಳಿಗಿಂತ ಲಂಡನ್ನಲ್ಲಿ ನಾನು ಜೀವಿಸಲು ಅಪೇಕ್ಷಿಸುವೆ ಎಂದು ಗಾಂಧಿ ಭಾವಿಸಿದರು. ಹೇಗೆ ಬರೆದ್ರು ಅಂದರೆ, ಲಂಡನ್ನಿಗೂ ಅದರ ವಾತಾವರಣಕ್ಕೂ ನಾನು ಅಷ್ಟೊಂದು ಹೊಂದಿಕೊಂಡಿದ್ದೆ, ಯಾರು ತಾನೇ ಆ ರೀತಿ ಆಗಲಾರರು, ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಪ್ರದರ್ಶನ ಸ್ಥಳಗಳು, ಸಾರ್ವಜನಿಕ ಉದ್ಯಾನವನಗಳು, ಸಸ್ಯಾಹಾರಿ ಹೋಟೆಲ್ಗಳು, ಇವುಗಳಿಂದೆಲ್ಲ ಕೂಡಿರುವ ಲಂಡನ್ ವಿದ್ಯಾರ್ಥಿಗೆ, ಪ್ರವಾಸಿಗೆ, ವ್ಯಾಪಾರಿನಿಗೆ ಇವೆಲ್ಲ ಯೋಗ್ಯ ಸ್ಥಳವಾಗಿದೆ. ಇದರಿಂದ ಪ್ರಿಯವಾದ ಲಂಡನ್ ಅನ್ನು ಬಿಟ್ಟು ಹೋಗುವಾಗ ನನಗೆ ವ್ಯಸನವಾಗದೇ ಇರಲಿಲ್ಲ, ಅದೇ ಸಮಯದಲ್ಲಿ ನನಗೆ ಹರ್ಷವೂ ಆಗಿತ್ತು. ಏಕೆಂದರೆ ಬಹಳ ಕಾಲದ ತರುವಾಯ ನಾನು ನನ್ನ ಭಾರತದ ಗೆಳೆಯರನ್ನು, ಸಂಬಂಧಿಗಳನ್ನು ಮತ್ತೆ ನೋಡುವವನಾಗಿದ್ದೆ. ಲಂಡನ್ವನ್ನು ಭಾರವಾದ ಮನಸ್ಸಿಂದ ಬಿಟ್ಟು ಭಾರತಕ್ಕೆ ಹೊರಟರು. ಜುಲೈ 12, 1891 ಹೊರಟು ಭಾರತಕ್ಕೆ ಪ್ರಯಾಣ ಮಾಡಿದರು. ಆ ತಿಂಗಳ ಕೊನೆಗೆ ಭಾರತ ಬಂದು ಮುಟ್ಟಿದ್ರು ಮುಂಬೈಗೆ. ಮಂದು ಮುಟ್ಟಿದಾಗ ದುಃಖದ ಮೋಡ ಕವಿದಿತ್ತು ಅಂತ ಬರೀತಾರೆ. ಇವರು ಬರೋದಕ್ಕಿಂತ ಸ್ವಲ್ಪ ಮೊದಲೇ ಇವರ ಪ್ರೀತಿಯ ತಾಯಿ ಕಾಲವಾಗಿದ್ರು. ತಾಯಿ ತೀರ್ಕೊಂಡು ಅನ್ನೋದನ್ನು ಅಣ್ಣ ಗಾಂಧಿಗೆ ಹೇಳಿರಲಿಲ್ಲ. ಪರೀಕ್ಷೆ ಓದ್ತಿದ್ದಾನೆ ಹುಡುಗ, ಯಾಕೆ ಹೇಳಬೇಕು ಅಂತಾನೋ, ಅಥವಾ ಬಂದ್ಮೇಲೆ ಹೇಳಿದ್ರಾಯ್ತು, ಹೇಳಿ ಬಂದು ಏನು ಮಾಡೋದಿದೆ, ದುಃಖ ಪಡ್ತಾನೆ ಅಂತಾನೋ, ಅಥವಾ ಪರೀಕ್ಷೆ ಬಿಟ್ಟು ವಾಪಸ್ ಬಂದರೂ ಬಂದೆ ತಾಯಿ ಬಗ್ಗೆ ಪ್ರೀತಿ ಇದೆ ಅಂತಾನೋ ಹೇಳಿ ಅಣ್ಣ ಹೇಳಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ತಾಯಿ ತೀರ್ಕೊಂಡಿದ್ದಾರೆ ಅಂಥೇಳಿ. ಗಾಂಧೀಜಿ ಬಹಳ ದುಃಖ ಆಯ್ತಂತೆ. ತಾಯಿ ಮಾದರಿ ಗಾಂಧೀಜಿಗೆ, ಆದರ್ಶ ಅಂತ ಬರೀತಾರೆ. ತಾಯಿ ಹೋದ್ಲಲ್ಲ ಅಂತ ದುಃಖ ಆಯ್ತಂತೆ. ಮುಂದೆ ಮುಂಬೈಗೆ ಬಂದರು. ಮುಂಬೈಯಲ್ಲಿ ಸ್ವಲ್ಪ ದಿವಸ ಇದ್ರು ರಾಜ್ಕೋಟ್ಗೆ ಹೋಗೋದಕ್ಕಿಂತ ಮೊದಲು. ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತದೆ. ನಾನು ಪೂರ್ತಿ ಜೀವನ ಚರಿತ್ರೆ ಹೇಳ್ತಾ ಇಲ್ಲ, 6 ಕೆಲವು ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ.

0: रेडियो सारंग 107.8 FM।
1: ಯಾರು ಅವರ ಜೀವನ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂಥ, ಅಲ್ಲಿದ್ದಾಗ ಆ ಪಿ ಜೆ ಮೆಹ್ತಾ ಅವ್ರ ಮನೆಯಲ್ಲಿದ್ದರು ಇಲ್ಲಿ ಬಾಂಬೆದಲ್ಲಿ. ಅವರು ಮನುಷ್ಯನ ಪರಿಚಯ ಮಾಡಿದ್ರಂತ ಹುಡುಗ ತರುಣ, ಇವ್ರ ವಯಸ್ಸಿನವರೇ ಅವನು. ಅವನ ಹೆಸರು ರಾಜಚಂದ್ ರಾವ್ಜಿಭಾಯಿ ಅಂತ, ರಾಯಚಂದ್ ಅನ್ಬೋದು, ರಾಜಚಂದ್ ಅಂತೂ ಅನ್ಬೋದು ಅವನಿಗೆ, ರಾಜಚಂದ್ ಅಂತ ಗಾಂಧೀಜಿ ಕರೀತಾರೆ, ರಾಜಚಂದ್ ರಾವ್ಜಿಭಾಯಿ ಅಂತ. ರಾಜಚಂದನ್ ಬಗ್ಗೆ ಎಷ್ಟು ಪ್ರೀತಿ ಬಂತು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆತ ಭಾರತದ ತತ್ವಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದಾನೆ ಅಂತ ಅನ್ಸ್ಬಿಡ್ತಂತೆ. ಅವನಿಗೇನು ಶಕ್ತಿ ಇತ್ತು ಅಂದ್ರೆ ನೆನಪಿನ ಶಕ್ತಿ ಅದ್ಭುತವಾಗಿತ್ತು ರಾಜಚಂದಂದು. ಅದು ಅಲ್ಲದೆ ಒಂದೇ ಕಾಲಕ್ಕೆ 16 ಕೆಲಸ ಮಾಡುವಂತ ಸಾಮರ್ಥ್ಯ ಅವನಿಗಿತ್ತು. ಕೆಲವರಿಗೆ ಇರುತ್ತೆ ನೋಡಿ, ಒಂದೇ ಸಲ 5-6 ಕೆಲಸ ಆರಾಮಾಗಿ ಮಾಡ್ತಾರೆ, ಇನ್ನು ಕೆಲವು ಒಂದು ಕೆಲಸ ಹಿಡ್ಕೊಂಡ್ರೆ ಮೂರನೇ ಎರಡನೇದು ಹೇಳಿದ್ರೆ ಸಾಕು ತಲೆ ಬಂದ್ಬಿಡುತ್ತೆ, ಇದು ಇರೋ ಮರ, ಇದು ಮುಗಿಸ್ತೀನಿ ಮೊದಲು ಇದನ್ನ, ಇದು ಮುಗಿಸ್ತಾರ ಮತ್ತೊಂದು ಮಾಡೋಂಗಿಲ್ಲ, ಸಿಂಗಲ್ ಟ್ರ್ಯಾಕ್ ಅದು. ಕೆಲವು ಮಲ್ಟಿ ಟ್ರ್ಯಾಕ್ ಕೆಲವರು ಇರ್ತಾರೆ, 5-6 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ, ಹಾಗೆ ಮಲ್ಟಿ ಟ್ರ್ಯಾಕಿಂಗ್ ಮನುಷ್ಯ ಈತ. ಆತ ಜೈನದವನಾದರೂ ಕೂಡ ಧರ್ಮಜ್ಞಾನದಲ್ಲಿ ಬಹಳ ಆಳವಾಗಿ ತಿಳ್ಕೊಂಡಿದ್ದ ಅಂತ ಹೇಳಿ ಅವನ ಬಗ್ಗೆ ಒಂದು ಗಾಂಧೀಜಿನ ಮಾತು ಬರೀತಾರೆ, ಎಷ್ಟು ಪ್ರಭಾವಶಾಲಿ ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಈತ ಟಾಲ್ಸ್ಟಾಯ್ಗಿಂತಲೂ ಎಷ್ಟು ಉದಾತ್ತನೆಂದು ನಾನು ಭಾವಿಸಿದೆನು ಅಂತ, ಟಾಲ್ಸ್ಟಾಯ್ಗಿಂತ ಹೆಚ್ಚು ಉದಾತ್ತವಾಗಿದ್ದಾನೆ ರಾಜಚಂದ ಅಂತ ಅನ್ಕೊಂಡೆ ಅಂತ. ಮುಂದೆ ರಾಜ್ಕೋಟಿಗೆ ಬಂದರು. ರಾಜ್ಕೋಟ್ ಬರೋದ್ರಲ್ಲಿ ಇವ್ರ ಮೊದಲೇ ಮಗ ಹರಿಲಾಲ್ 4 ವರ್ಷ ಹುಡುಗ ಆಗಿದ್ದ, 4 ವರ್ಷ ಹುಡುಗ. ಇವನು ದೊಡ್ಡ ಚಿಕ್ಕ ಚಿಕ್ಕಪ್ಪನ ಮಕ್ಕಳು ಎಲ್ಲ ಜೊತೆಗಿದ್ರು, ಅವ್ರಿಗೆಲ್ಲ ಇವರು ಕೋಚ್. ಏನು ಕೋಚ್? ಈಗ ಪಾಶ್ಚಿಮಾತ್ಯ ದೃಷ್ಟಿಯನ್ನು ಹೇಳಿದರು, ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾ, ಹೊಸ ಡ್ರೆಸ್ಸು, ಅವರಿಗೆಲ್ಲ ಪದ್ಧತಿ, ಅಲ್ಲಿ ಮಲ್ಕೊಳ್ಳೋ ವಿಧಾನ ಹೇಗೆ, ಕೂತ್ಕೊಳ್ಳೋ ವಿಧಾನ ಹೇಗೆ, ಮನೇನ ಹೇಗೆ ಇಟ್ಕೋಬೇಕು ಅಂಥೇಳಿ ಐರೋಪ್ಯ ಶೈಲಿಯ ವ್ಯವಸ್ಥೆ ಎಲ್ಲ ಮನೇಲಿ ಮಾಡ್ತಾ ಇದ್ರಂತೆ. ಸಂಸಾರದ ವೆಚ್ಚ ಹೆಚ್ಚಾಯಿತು, ಸಂಬಳ ಬೇಕಲ್ಲ, ಇವ್ರ ಗಳಿಕೆ ಇಲ್ಲ. ಹೇಳಿದ್ರಂತೆ ಎಲ್ಲರೂ, ಇಲ್ಲಿದ್ದರೂ ಪ್ರಯೋಜನ ಇಲ್ಲ, ಬಾಂಬೆಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು, ನ್ಯಾಯಶಾಸ್ತ್ರ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಉತ್ಪನ್ನ ಬರ್ತದೆ ಅಂತ. ಗಾಂಧೀಜಿ ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋಗಿ ಅವ್ರು ಹೇಳ್ತಾರೆ, ಒಬ್ಬ ಹುಡುಗನ ಕರ್ಕೊಂಡೋಗಿದ್ದೆ, ಅಡಿಗೆಯವನ್ನು ಕರ್ಕೊಂಡು ಹೋಗಿದ್ದೆ, ಬ್ರಾಹ್ಮಣ ಹುಡುಗ ಅಂತ ಕರ್ಕೊಂಡು ಹೋಗಿದ್ದೆ, ಅದು ಅವನಿಗಿಂತ ಕೊಳಕಾದ ಹುಡುಗನ ಜಗತ್ತೆಲ್ಲ ನೋಡಲಿಲ್ಲ ಅಂತ. ಆ ಹುಡುಗ ಇದ್ದಂತೆ, ಅವನು ಊಟ ಕಷ್ಟ ಆಗ್ತಿರ್ತಾನೆ ಮಾಡೋದಕ್ಕೆ, ಆಮೇಲೆ ಕೋರ್ಟಿಗೆ ಹೋಗೋದು, ಇವ್ರು ಮಾತಾಡೋಕೆ ಆಗೋಲ್ಲ. 23-24 ವರ್ಷ ಹುಡುಗ ಯಾರು ಸೀರಿಯಸ್ ತಗೋತಾರೆ ಇವ್ರನ್ನ? ಇವ್ರಿಗಿಂತ ಭಾಳ ಸೀನಿಯರ್ ಆದಂಥ ಫಿರೋಜ್ ಶಾ ಮೆಹ್ತಾ ಅವರ ದೊಡ್ಡ ದೊಡ್ಡವರು ವಕೀಲರಿದ್ದಾಗ ಇವ್ರು ಕಷ್ಟಪಟ್ಟು ಒಂದು ಕೇಸ್ ಹಿಡ್ಕೊಂಡ್ರು, ಯಾವುದೋ ರೈತನ ಕೇಸು, ಅದೆಲ್ಲ ಮಾಡಿ ಹೋಗಿ ಪ್ರೆಸೆಂಟ್ ಮಾಡಬೇಕಲ್ಲ, ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ಅವ್ರು ಮತ್ತೊಂದು ಪರೀಕ್ಷೆ ಮಾಡಬೇಕಲ್ಲ ಅವ್ರನ್ನ. ನಿಂತ್ಕೊಂಡ್ರಂತೆ, ನಿಂತ್ಕೊಂಡಾಗ ಗಾಬರಿ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಬೆವರು ಕಿತ್ಕೊಂಬಂದ್ಬಿಡ್ತು ನನಗೆ, ಆ ಜಡ್ಜನ್ ನೋಡಿದ ತಕ್ಷಣ ಮಾತೆಲ್ಲ ಮರೆತು ಹೋಗ್ಬಿಡ್ತು, ಟಕ್ ಅಂತ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ, ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡ್ಬಿಟ್ಟು ಪಟೇಲ್ ಅಂತ ಇನ್ನೊಬ್ರು ಯಾರೋ ವಕೀಲರು, ಅವ್ರಿಗೆ ನೀವೇ ಕೇಸ್ ಮಾಡಿ ಅಂಥೇಳಿ ಅವ್ನು ಹೇಳಿದ್ರಂತೆ, ರೈತನ ಕರೆದು, ನೀನು ನನಗೇನು ದುಡ್ಡು ಕೊಟ್ಟಿದ್ದೀಯಲ್ಲಪ್ಪ ವಾಪಸ್ ಕೊಡ್ತೇನೆ, ಇವ್ರು ಕೊಟ್ಟು ಅವ್ರ ಕೇಸ್ ನಡೆಸ್ಕೋತಾರೆ ಅಂಥೇಳಿ ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತ. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ, ಮನೆಗೆ ಬಂದರು. ಮನೆಗೆ ಬಂದು ಹಿಂಗಾದ್ರೆ ಸಾಕಾಗೋದಿಲ್ಲ ಅಂತ ವಿಚಾರ ಮಾಡಿದರು. ನನ್ನ ಶಕ್ತಿ ಏನು ಅಂತ, ಇದು ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಮಾಡಿದಾಗ, ನಮ್ಮ ಶಕ್ತಿ ಏನು, ನಮ್ಮ ಮಿತಿಗಳೇನು ಹಾಕೋಬೇಕು ಅಂತ ಕೂತ್ಕೊಂಡು ವಿಚಾರ ಮಾಡಿದ್ರಂತೆ. ನನ್ನ ಶಕ್ತಿ ಮಾತಾಡೋದಷ್ಟು ಇಲ್ಲ, ನನಗೆ ತಯಾರಿ ಇಲ್ಲ, ಅನುಭವ ಇಲ್ಲ, ಆದರೆ ಬರವಣಿಗೆ ಚೆನ್ನಾಗಿದೆ ನಂದು, ಆದ್ದರಿಂದ ಅಫಿಡವಿಟ್ ಬರಿಬಹುದು, ದಾಖಲೆಗಳನ್ನು ಬರಿಬಹುದು, ಆ ಬರಿಬೇಕಾದ್ರೆ ಬಾಂಬೆದಲ್ಲಿ ಹಾಕಿರ್ಬೇಕು, ರಾಜ್ಕೋಟದಲ್ಲೇ ಬರಿಬಹುದಲ್ಲ ಅಂತ ಹೇಳಿ ವಾಪಸ್ ರಾಜ್ಕೋಟಿಗೆ ಹೋದ್ರಂತೆ. ಈ ಬರೀ ಕಂಪ್ಲೇಂಟು, ಅಫಿಡವಿಟ್ಟು ಇಂಥವನ್ನೆಲ್ಲ ಬರೆದು ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು ಅಂತ ಬರೆದಿದ್ದಾರೆ. ದೊಡ್ಡ ಅಮೌಂಟು, ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅಂತ.

0: ರೇಡಿಯೋ ಸಾರಂಗ್ 107.8 FM.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: रेडियो सारंग 107.8 FM
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ, ಕೇಳುಗ್ರೆ, ಕೇಳ್ತಾ ಇದ್ದೀರಾ? ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8 ಗಂಟೆ. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಜುಲೈ 1 ರಾಜ್ಯದಲ್ಲಿ VBG ರಾಮ್ಜಿ ಜಾರಿ, ಈಶ್ವರ ಖಂಡ್ರೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಉದ್ಯೋಗದ ಖಾತರಿ ನೀಡಿದ್ದ ಮನರೇಗಾ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೊಸ ಸ್ವರೂಪ VBG ರಾಮ್ಜಿಯನ್ನು ಜುಲೈ 1 ಜಾರಿಗೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬುಧವಾರ ನಗರದಲ್ಲಿರುವ ಪಂಚಾಯತ್ ರಾಜ್ಯ ಆಯುಕ್ತಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2006 2026 ಕೇಂದ್ರ ಸರ್ಕಾರ ನರೇಗಾ ಅಡಿಯಲ್ಲಿ 56,492 ಕೋಟಿ ರೂಪಾಯಿ ಭರಿಸಿದ್ರೆ ರಾಜ್ಯ ಸರ್ಕಾರ 4,821 ಕೋಟಿ ರೂಪಾಯಿ ಭರಿಸಿ ಸುಮಾರು 182 ಕೋಟಿ ಮಾನವ ದಿನದ ಉದ್ಯೋಗ ಒದಗಿಸಿತ್ತು. ಆದರೆ ಈಗ ಒಂದೇ ವರ್ಷಕ್ಕೆ 3,806 ಕೋಟಿ ರೂಪಾಯಿ ವೆಚ್ಚ ಭರಿಸುವ ಸ್ಥಿತಿ ಬಂದಿದೆ. ಇದು ರಾಜ್ಯದ ಮೇಲೆ ಆಗುವ ದೊಡ್ಡ ಹೊರೆ ಎಂದು ಅವರು ಹೇಳಿದರು. ಸಂಸತ್ತಿನಲ್ಲಿ VBG ರಾಮ್ಜಿ ಕಾಯ್ದೆ ತರುವ ಮುನ್ನ ಕೇಂದ್ರ ಸರ್ಕಾರ ರಾಜ್ಯದ ಸಲಹೆ ಪಡೆಯಬೇಕಾಗಿತ್ತು, ರಾಜ್ಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯವನ್ನು ಬಿಟ್ಟು ಕಾಯ್ದೆ ರೂಪಿಸಿದ ಬಗ್ಗೆಯೂ ರಾಜ್ಯ ಸರ್ಕಾರದ ವಿರೋಧವಿದೆ. ಇದನ್ನು ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸಲಾಗುತ್ತಿದೆ. ಜೊತೆಗೆ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಕನಿಷ್ಠ 80-20 ಅನುಪಾತದಲ್ಲಾದರೂ ರಾಜ್ಯದ ನೆರವಿಗೆ ನಿಲ್ಲಬೇಕು ಎಂದು ಆಗ್ರಹಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಇನ್ನು ಇರಾನ್ ಯುದ್ಧ ಸ್ಥಗಿತಗೊಳಿಸುವ ಸಂಬಂಧ ಅಮೆರಿಕದ ಸೆನೆಟ್ ನಿರ್ಣಯ ಕೈಗೊಂಡಿದ್ದು, ಇದರಿಂದ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ತೀವ್ರ ಮುಖಭಂಗವಂತಾಗಿದೆ. ಅಮೆರಿಕದ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಅಂದರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಯಲ್ಲಿ ಈ ತಿಂಗಳ ಆರಂಭದಲ್ಲಿ ಈ ನಿರ್ಣಯ ಅಂಗೀಕಾರವಾಗಿತ್ತು. ಮಂಗಳವಾರ ಸೆನೆಟ್ನಲ್ಲಿ 50-48 ಮತಗಳಿಂದ ನಿರ್ಣಯ ಅಂಗೀಕಾರವಾಯಿತು. ಇದರಿಂದಾಗಿ ಫೆಬ್ರವರಿ 28 ಟ್ರಂಪ್ ಅವರ ವಿರುದ್ಧ ರಿಪಬ್ಲಿಕನ್ ಪಕ್ಷದಲ್ಲೇ ಆರಂಭವಾಗಿರುವ ಸಂಘರ್ಷ ಉಲ್ಬಣವಾದಂತಾಗಿದೆ. ಯುದ್ಧಾಧಿಕಾರ ಕಾಯ್ದೆ ಎಂದು ಕರೆಯಲಾಗುವ 1973 ಯುದ್ಧಾಧಿಕಾರ ನಿರ್ಣಯದ ಅನ್ವಯ ವಿರೋಧಿ ದೇಶಗಳಿಂದ ಅಮೆರಿಕದ ಶಸ್ತ್ರಾಸ್ತ್ರ ಪಡೆಗಳನ್ನು ಹಿಂದಕ್ಕೆ ಪಡೆಯಲು ಅಮೆರಿಕ ಕಾಂಗ್ರೆಸ್ನ ಉಭಯ ಸದನಗಳು ಸೂಚನೆ ನೀಡಿರುವುದು ಇದೇ ಮೊದಲು. ಈ ನಿರ್ಣಯ ಅಂಗೀಕಾರವಾಗಿರುವುದು ಕೇವಲ ಸಾಂಕೇತಿಕ ಎನಿಸಿದರೂ, ಇದುವರೆಗೂ ಅಮೆರಿಕನ್ ಕಾಂಗ್ರೆಸ್ನಲ್ಲಿ ರಿಪಬ್ಲಿಕನ್ ಸದಸ್ಯರ ಸಂಪೂರ್ಣ ಬೆಂಬಲ ಹೊಂದಿದ್ದ ಟ್ರಂಪ್ಗೆ ಇದು ಸ್ಪಷ್ಟ ಹಿನ್ನಡೆಯಾಗಿದೆ. ಉಭಯ ಸದನದಲ್ಲಿ ರಿಪಬ್ಲಿಕನ್ನರಿಗೆ ಸರಳ ಬಹುಮತ ಮಾತ್ರವೇ ಇದೆ. ಇನ್ನು ಬೆಳ್ತಂಗಡಿಯ ವೇಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 6 ಮಗುವಿನ ಮೇಲೆ 2 ಅಪ್ರಾಪ್ತ ವಯಸ್ಸಿನ ಬಾಲಕರು ಲೈಂಗಿಕ ದೌರ್ಜನ್ಯ ಎಸಗಿರುವ ಕೃತ್ಯವೊಂದು ತಡವಾಗಿ ಬೆಳಕಿಗೆ ಬಂದಿದ್ದು, ಬಾಲ ಆರೋಪಿಗಳ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿರುವ ಬಗ್ಗೆ ವರದಿಯಾಗಿದೆ. 2023 ಸಂತ್ರಸ್ತ ಬಾಲಕಿ 6 ಈ ಕೃತ್ಯ ನಡೆದಿದೆ. ಸಂತ್ರಸ್ತ ಮಗುವಿನ ಸಂಬಂಧಿ ಹಾಗೂ ಸ್ಥಳೀಯ ಬಾಲಕ ಜೊತೆಗೂಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾರೆ. ಈ ಸಂಬಂಧ ಆರೋಪಿಯಲ್ಲಿ ಓರ್ವನನ್ನು 16 ವೇಣೂರು ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನೋರ್ವ ಆರೋಪಿ ಅಪ್ರಾಪ್ತ ಬಾಲಕ 17 ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಆರೋಪಿಗಳು ಈ ಕೃತ್ಯವನ್ನು ಮೊಬೈಲ್ ಫೋನ್ನಲ್ಲಿ ಚಿತ್ರೀಕರಿಸಿದ್ದು, ಇದೀಗ ಮೊಬೈಲ್ ಫೋನ್ ಬೇರೆ ಯಾರಿಗೂ ನೀಡಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾದ ದೃಶ್ಯಾವಳಿಯನ್ನು ಗಮನಿಸಿ ಈ ವಿಚಾರವನ್ನು ಸಂತ್ರಸ್ತ ಮಗುವಿನ ತಾಯಿಗೆ ತಿಳಿಸಿದ್ದು, ತಾಯಿ ವೇಣೂರು ಪೊಲೀಸ್ ಠಾಣೆಗೆ ಜೂನ್ 23 ದೂರು ನೀಡಿದ್ದಾರೆ. ವೇಣೂರು ಪೊಲೀಸ್ ಠಾಣೆಯಲ್ಲಿ ಕಲಂ 376, 376 AB, 37 DB, 506 ಜೊತೆಗೆ 34 IPC ಮತ್ತು ಕಲಂ 6 ಫೋಕ್ಸೋ ಕಾಯ್ದೆ 2012 ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಮೆಡಿಕಲ್ ಹಬ್ ಆಗಿದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ವೈದ್ಯರ ಕೊರತೆ ನೀಗಿಸುವುದು ಇಲಾಖೆಗೆ ತಲೆನೋವಿನ ವಿಚಾರವಾಗಿದೆ. ಗ್ರಾಮೀಣ ಪ್ರದೇಶದ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆಗೆ ವೈದ್ಯರ ನೇಮಕಾತಿಗೆ ಅಭಿಯಾನ ನಡೆಸಿದ್ದು, 9 MBBS ವೈದ್ಯರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ, ದಕ್ಷಿಣ ಕನ್ನಡ ಜಿಲ್ಲೆಯ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ 38 ವೈದ್ಯರ ಅಗತ್ಯವಿದೆ. ಇದಕ್ಕಾಗಿ ಜೂನ್ 16 ಮಾರ್ಚ್ 4 ಆರೋಗ್ಯ ಇಲಾಖೆಯಿಂದ ನೇರ ಸಂದರ್ಶನ ನಡೆಸಲಾಗಿತ್ತು. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅಧಿಕಾರ ವಹಿಸಿಕೊಂಡ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದ ಪ್ರಥಮ ಸಭೆಯಲ್ಲಿ ಜಿಲ್ಲೆಯ ವೈದ್ಯರ ಕೊರತೆ ನೀಗಿಸಲು ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡ ವೈದ್ಯರು 3 ವರ್ಷ ಸೇವೆ ಸಲ್ಲಿಸಿದರೆ ಅವರನ್ನು ಕಾಯಂಗೊಳಿಸುವ ಪದ್ಧತಿ ಹಿಂದೆ ಮಾಡಲಾಗಿತ್ತು. ಇದರಿಂದ ಉದ್ಯೋಗ ಭದ್ರತೆಯ ಕಾರಣದಿಂದಾಗಿ ಹೆಚ್ಚಿನ ವೈದ್ಯರ ನೇಮಕವಾಗುತ್ತಿತ್ತು. ಆದರೆ ಇದೀಗ ಬದಲಾಗಿದೆ. ಹಾಗಾಗಿ ವೈದ್ಯರು ನೇಮಕಾತಿಗೆ ಬರುತ್ತಿಲ್ಲ ಎಂಬ ಆಕ್ಷೇಪವೂ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನೇಮಕಗೊಂಡರೆ ತಮ್ಮ ಉನ್ನತ ಶಿಕ್ಷಣಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣಕ್ಕೆ ಬಹುತೇಕವಾಗಿ MBBS ಪದವೀಧರರು ತಾತ್ಕಾಲಿಕ ನೆಲೆಯಲ್ಲಿ ಸೇವೆಗೆ ಮುಂದಾಗುವುದಿಲ್ಲ ಎನ್ನುವುದು ಆರೋಗ್ಯ ಅಧಿಕಾರಿಗಳ ಅಭಿಪ್ರಾಯ. ಇನ್ನು ಗ್ರಾಮೀಣ ಭಾಗದ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರದ ವೈದ್ಯರ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ನೇರ ನೇಮಕಾತಿಗೆ ಅವಕಾಶ ನೀಡಲಾಗಿದೆ. ಇತ್ತೀಚೆಗೆ ನಡೆದ ನೇಮಕಾತಿ ಪ್ರಕ್ರಿಯೆ ಸಂದರ್ಭ 9 ಮಂದಿ ಅರ್ಜಿಗಳು ಬಂದಿದ್ದು 6 ಮಂದಿಗೆ ಈಗಾಗಲೇ ನೇಮಕಾತಿ ಆದೇಶ ಕೊಡಲಾಗಿದ್ದು 3 ಮಂದಿಯ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಲು ಬಯಸುವ ಅರ್ಹ ವೈದ್ಯರು ಇನ್ನೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರು ಹೇಳಿದರು. ಇನ್ನು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ನಡೆದ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ 96% ಸಾಧನೆ ಮಾಡಿರುವ ಕಾರ್ಕಳ ತಾಲೂಕು ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಹೇಳಿದ್ದಾರೆ. ಬುಧವಾರದ ಕಾರ್ಕಳದ ಮಂಜುನಾಥ ಪೈ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಜನಪ್ರತಿನಿಧಿಗಳು, ಮೇಲ್ವಿಚಾರಕರು, ಮತಗಟ್ಟೆ ಅಧಿಕಾರಿಗಳು ಹಾಗೂ ಮತಗಟ್ಟೆ ಏಜೆಂಟ್ಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಕಳ ತಾಲೂಕಿನ ಸುಮಾರು 5,000 ಮಂದಿ ಉದ್ಯೋಗ ಅಥವಾ ಅನ್ಯ ಕಾರಣ ನಿಮಿತ್ತ ತಾಲೂಕಿನಿಂದ ಹೊರಗಿದ್ದು ಇವರ ಹೆಸರನ್ನು ಸಹ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ BLO ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ಮ್ಯಾಪಿಂಗ್ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು ಹೆಸರು ಬಿಟ್ಟು ಹೋದವರನ್ನು ಪಟ್ಟಿಯಲ್ಲಿ ಸೇರಿಸುವ ಜವಾಬ್ದಾರಿ ಆಯಾ BLO ಮೇಲಿದೆ. ಪರಿಷ್ಕರಣೆ ಸಮಯದಲ್ಲಿ ಎದುರಾಗುವ ಸಮಸ್ಯೆಯನ್ನು ಅವರು ಜಿಲ್ಲಾಡಳಿತಕ್ಕೆ ಗಮನ ತರಬೇಕು. 18 ವರ್ಷ ಮೀರಿದ ಭಾರತೀಯ ಪ್ರಜೆಯಾಗಿರುವ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಇನ್ನು ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ರಾತ್ರಿ ವೇಳೆ ಮಳೆ, ಹಗಲಿನಲ್ಲಿ ಮೋಡ, ಬಿಸಿಲಿನ ವಾತಾವರಣ ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಿಸಿದೆ, ನಿರೀಕ್ಷಿತ ಮಳೆ ಸುರಿಯುತ್ತಾ ಇಲ್ಲ. ದಕ್ಷಿಣ ಉಡುಪಿ ಜಿಲ್ಲೆ ಸಹಿತ ಕರಾವಳಿ ಭಾಗದಲ್ಲಿ ಭಾರತೀಯ ಹವಾಮಾನ ಇಲಾಖೆ 24 ಜೂನ್ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿ ಬಿರುಸಿನ ಮಳೆ ಸುರಿಯುವ ಮುನ್ಸೂಚನೆ ನೀಡಿತ್ತು. ಆದರೆ ಜಿಲ್ಲೆಯ ಬಹುತೇಕ ಕಡೆಯಲ್ಲಿ ಮಳೆ ಕಡಿಮೆಯಿತ್ತು. ಮಂಗಳೂರಿನಲ್ಲಿ ಬೆಳಿಗ್ಗೆ ಹನಿ ಮಳೆಯಾಗಿದೆ. ಉಳಿದಂತೆ ಜಿಲ್ಲೆಯ ಕೆಲವು ಕಡೆ ಸಾಧಾರಣ ಮಳೆ ಸುರಿದಿದೆ. ಮಂಗಳೂರಿನಲ್ಲಿ 30.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿ ಮತ್ತು 22.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇಳಿಕೆ ಕಂಡಿತು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ 25-30 ಜೂನ್ವರೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ವೇಳೆ ಬಿರುಸಿನ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ 28 ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದಡಿ 5 ವರ್ಷದ ಒಳಗಿನ ಪ್ರತಿ ಮಗುವಿಗೂ ಪೋಲಿಯೋ ಲಸಿಕೆ ನೀಡಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಅಭೇದ್ ಗದ್ಯಾಲ್ ಅವರು ತಿಳಿಸಿದರು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಿಲ್ಲಾ ಲಸಿಕೆ ಕಾರ್ಯಪಡೆ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಇನ್ನು ಕಣಜದ ಹುಳಗಳ ದಾಳಿಯಿಂದ ಎರ್ನ್ಯಾಪುಳ ಮಾಲಕಡಂಪಿನ ಟಿ ನಾರಾಯಣಿ ಮೃತಪಟ್ಟ ಘಟನೆ ಸಂಭವಿಸಿದೆ. ಕಳೆದ ಶುಕ್ರವಾರ ತಮ್ಮ ಹಿತ್ತಿಲಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಣಜದ ಹುಳಗಳು ದಾಳಿ ನಡೆಸಿದವು. ಗಂಭೀರ ಗಾಯಗೊಂಡ ನಾರಾಯಣಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವಿಗೀಡಾದರು. ಇನ್ನು ಬಾಲಿವುಡ್ನ ಖ್ಯಾತನಟ ಶಾರುಖ್ ಖಾನ್ 25 ಅಂದರೆ ಇವತ್ತು ಮಂಗಳೂರಿಗೆ ಆಗಮಿಸಲಿದ್ದಾರೆ. ಖ್ಯಾತ ರಿಯಲ್ ಎಸ್ಟೇಟ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ನಗರ ಹೊರವಲಯದ ಅಡ್ಯಾರ್ ಗಾರ್ಡನ್ಸ್ನಲ್ಲಿ ಆಯೋಜಿಸಿರುವ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಶಾರುಖ್ ಖಾನ್ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಜೆ 4 ಪ್ರವೇಶ ಆರಂಭವಾಗಲಿದೆ. ಪೂರ್ವ ನೋಂದಣಿ ಮಾಡಿಕೊಂಡು ಪಾಸ್ ಪಡೆದಿರುವವರಿಗೆ ಮಾತ್ರ ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಸಂಘಟಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಅಲ್ಪಸಂಖ್ಯಾತರ ಅರ್ಹ ಅಭ್ಯರ್ಥಿಗಳಿಗೆ 2026-27 ಸಾಲಿಗೆ 5 ಅರ್ಹ ಅಭ್ಯರ್ಥಿಗಳಿಗೆ 4 ವರ್ಷದ ಅವಧಿಗೆ ಕಾನೂನು ತರಬೇತಿ ಪಡೆಯಲಿಚ್ಛಿಸುವ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿತರಾದ ಕಾನೂನು ಪದವೀಧರರಾಗಿದ್ದು ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳ ಕಾಲ ಕಡಿಮೆ ಇಲ್ಲದ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ನ್ಯಾಯವಾದಿಗಳ ಬಳಿ ತರಬೇತಿಗೆ ನಿಯೋಜಿಸಲಾಗುತ್ತದೆ. ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷ ರೂಪಾಯಿಯನ್ನು ಮೀರಿರಬಾರದು. 38 ವರ್ಷದ ಒಳಗಿನ ವಯೋಮಿತಿಯವರಾಗಿದ್ದು ಅಂತಿಮ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿ 2 ವರ್ಷ ಮೀರಿರಬಾರದು. ಅರ್ಜಿಯನ್ನು ಪಾಂಡೇಶ್ವರದ ಮೌಲಾನಾ ಆಜಾದ್ ಭವನದ 1ನೇ ಮಹಡಿಯಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಡಿಸಿ ಕಚೇರಿಯಿಂದ ಪಡೆದು ದಾಖಲೆ ಪತ್ರದೊಂದಿಗೆ 30 ಒಳಗಡೆ ಸಲ್ಲಿಸಬೇಕು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಜಾಲಾಡಿ ಹೊಸಕಳಿ ಭಾಗದ ಗದ್ದೆಯಲ್ಲಿ ನೀರು ನಿಂತು ನಾಟಿ ಕಾರ್ಯಕ್ಕೆ ತೊಂದರೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಾಲಾಡಿ ಹೊಸಕಳಿ ಭಾಗದ ಜಲಾವೃತವಾದ ಗದ್ದೆಯನ್ನು ಜಿಲ್ಲಾಧಿಕಾರಿ ಪರಿಶೀಲಿಸಿದರು. ಈ ವೇಳೆ ಕುಂದಾಪುರ ತಹಶೀಲ್ದಾರ್ ಪ್ರದೀಪ್ ಗುರ್ಡೆಕರ್, ಕಂದಾಯ ನಿರೀಕ್ಷಕ ರಾಘವೇಂದ್ರ ದೇವಾಡಿಗ, ಗ್ರಾಮ ಆಡಳಿತಾಧಿಕಾರಿ ಸೋಮಪ್ಪ, ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ಪಿಡಿಒ ಉದ್ಯಮಿ ಕುಶಲ ಶೆಟ್ಟಿ, ರೈತ ಮುಖಂಡ ಶರತ್ಕುಮಾರ್ ಶೆಟ್ಟಿ ಹೇಗೆ ಮುಂತಾದವರು ಉಪಸ್ಥಿತರಿದ್ದರು. ಗದ್ದೆಯಲ್ಲಿ ನೀರು ನಿಲ್ಲುವುದರಿಂದ ಇಲ್ಲಿ ಕೃಷಿ ಮಾಡಲು ಅಸಾಧ್ಯವಾಗಿದೆ. ಈ ಬಾರಿ ಬೇಸಾಯ ಮಾಡಲು ಆಗುವುದಿಲ್ಲ. ಆದುದರಿಂದ ಮಳೆ ನೀರು ಹರಿದು ಹೋಗಲು ಮೋರಿ ನಿರ್ಮಿಸಬೇಕು ಎಂದು ರೈತರಿಗೆ ನಷ್ಟ ಪರಿಹಾರಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ರೈತರು ಒತ್ತಾಯಿಸಿದರು. ಸುಮಾರು 122 ವರ್ಷಗಳ ಇತಿಹಾಸವಿರುವ ರಾಷ್ಟ್ರದ ಸಹಕಾರ ಚಳವಳಿಗೆ ಪೂರಕವಾಗಿ ಸ್ಥಾಪಿಸಲಾಗಿರುವ ಕೇಂದ್ರ ಸಹಕಾರ ಸಚಿವಾಲಯ ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಜೂನ್ 29 ಜುಲೈ 6 ವಿಶೇಷ ಸಹಕಾರ ಸಪ್ತಾಹವನ್ನು ದೇಶದಾದ್ಯಂತ ಆಚರಿಸಲು ಕೇಂದ್ರ ಸಹಕಾರ ಸಚಿವಾಲಯ ನಿರ್ಧರಿಸಿದೆ. ಅದರಂತೆ ಜೂನ್ 29 ಬೆಳಿಗ್ಗೆ 10:30 ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಪ್ರಧಾನ ಕಚೇರಿ ಸಭಾಂಗಣದಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶೇಷ ಸಹಕಾರ ಸಪ್ತಾಹದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಶೋಟ ಉದ್ಘಾಟಿಸುವರು. ಶಾಸಕ ವೇದವ್ಯಾಸ್ ಕಾಮತ್ ಸಹಕಾರ ಸಪ್ತಾಹದ ಧ್ವಜಾರೋಹಣ ನೆರವೇರಿಸುವರು. ಕೇಳುಗ್ರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಶ್ರೋತೃಗಳೇ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ಅಡುಗೆ ಮನೆ ಕಾರ್ಯಕ್ರಮ, ನಂತರದಲ್ಲಿ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಅನಿತಾ ಡಿಸೋಜಾ ಅವರ ಜೊತೆಗೆ ನಡೆಸಿದ ಸಂದರ್ಶನ ಮೂಡಿಬರುತ್ತೆ. 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಶಿವಾನಂದ ಹೆಗ್ಡೆ ಅವರ ಮಾತುಗಳು ಪ್ರಸಾರ. 10:00 ತುಳು ಚಾವಡಿ, 11:00 ಯಕ್ಷಗಾನ ಪಗರಿದ ಸಂಕ ಭಾಗ 2 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಕಾಸು ಓಲ್ ದೀಪರ್ ಭಾಗ 1 ನಾಟಕ ಪ್ರಸಾರ. ಇನ್ನು 3:00 ಒಲವಿನ ಹಾಡು ನೇರ ಪ್ರಸಾರ. 4:00 ಸಮಾಜಮುಖಿ, ಹಾಗೆಯೇ 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. ರಾತ್ರಿ 8:00 ಯಕ್ಷಗಾನ ಪ್ರಸಾರ. ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫ್ ಕುತ್ತಾರ್. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗಿನ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ.

ಹೆಚ್ಚಿದ್ದು, ಅರ್ಧ ಮಧ್ಯಮ ಗಾತ್ರದ್ದು. ಅರಿಶಿನ ಪುಡಿ ಕಾಲು ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಅರ್ಧ ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: ಒಂದು ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು ಒಂದು ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರ್ದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ, ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿಯನ್ನು ಸೇರಿಸಿ ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. ಒಂದು ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ. ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆಯೇ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರಿ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ, ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: ಒಂದು ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ, ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನು ಹಾಕಿ ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರಿ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನನ್ನ ತಮ್ಮ ಇದ್ದಾನಲ್ಲ ತುಂಬ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ June 28 ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

0: ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳ ಕೇಟುಂಡುಲಾರಿ ಇದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗ್ರು ಜೀವನ. ಮೈಕಾಲ ಯೂನಿವರ್ಸಿಟಿ ಬ್ಯಾರಿ ಅಧ್ಯಯನ ಪೀಠ ಇದರ ವತಿಯಲ್ಲಿ ನಡೆದು PA ಪ್ರಥಮ ದರ್ಜೆ ಕಾಲೇಜು ನಡುಪದವು ಮೈಕಾಲ ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲೂ ಮುಂಡಿದಾಯು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಊಡ ಸಹ ಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಪಲಕಂಗ ಕೇಟೊಂಡು ಬರುವ.
1: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು BA ಓದ್ತಾ ಇದ್ದೆ, ನಿಮ್ಮ ಹಾಗೆ BA ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ BM ಇದಿನೊಬ್ಬರು ಮತ್ತು MB ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ. ಬಹಳ ಹಿಂದೆ ಆಯಿತು. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು, ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ ನಿಕ್ ಅಂತ, ಒಕ್ಕು ಒಕ್ಕು ಅಂತ. ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದರೆ ಈ ಶ್ರೇಣಿ ಅವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವರು ಚಂದ ಮಾತಾಡ್ತಾ ಇದ್ರು, ಅವ್ರು ಹೋಗ್ತಾ ಇದ್ರು ತುಂಬ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರಿಕೊಂಡಿದ್ದೆವು. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು TN ಖಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮಗೆ ಕೇಳಿದ್ದುಂಟು, ಇದೆಂಥದ್ದು ಇದು ಹೀಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ, ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು, ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು, ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ಅಥವಾ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪ್ಳೆ ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇಚ್ಲಂಗೋಡ್ರಂಥ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕುರಿತು ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸು ಏನು, ನಮ್ಮ ಬ್ಯಾರಿ ಭಾಷೆ, ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕೆ ಆಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆಯ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆಯ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿಯ ಅಧ್ಯಯನ. ನೀವೇ ಬೇರೆ ಭಾಷೆಯಲ್ಲಿ ಮಾತಾಡುವ, ನಾವು ತುಳುವರಿಗೆ ನಿಮಗೆ ನಾವು ಕೇಳ್ತೇವೆ, ಇವರು ಭಾಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ದು. ಯಾಕಂದರೆ ಭಾಳ ಕಷ್ಟ ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬೇರೆ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗಲಿಲ್ಲ ಅಂದರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಈಗ. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬೇರೆಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬೇರೆ ಭಾಷೆಯ ಒಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ ಅಂತ. ಯಾಕಂದರೆ ತುಳುವರಿಗೆ ಬೇರೆ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬೆಳೆ ಬೇಗ ಇದು ಫೀಲ್ ಆಗುತ್ತೆ ನಮ್ಮದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ, ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ. ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ. ಸಹಜ, ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದರೆ ಬ್ಯಾರ ಮಾಡ್ತಾಯಿದ್ರು, ವ್ಯಾಪಾರ ಭಾಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ದರಿಂದ ಬ್ಯಾರ ಮಾಡ್ತಾಯಿದ್ರು ಅವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರ್ಬೋದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತಾ, ಅಲ್ಲ ಬೇರೆ ಏನಾದರೂ ಆಗಿತ್ತಾ? ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು? ಈ ಥರದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನೋದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತಲೂ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಹಾಂ, ಅರೇಬಿಕಲ್ಲಿ ಅಂದರೆ ಅದರಿಂದಲೂ ಬಂದಿರೋಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂಥ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟವೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂಥ ಒಂದು ಭಾಷೆ ನಾವು ದೂರುವುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು. ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಡ್ಬೋದು. ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳು ಏನಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗೆಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದರೆ ಭಾಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು, ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ. ಅಂದರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬ ಅಂಥದ್ದು ಅಂತ ತುಂಬ ಸಂಗತಿಗಳು. ಈಗ ಮಂಗಲ ಪಾಠ, ಅದರ ಮದುವೆಯ ಒಂದು ಕ್ರಿಯೆಯ ಜೊತೆಗೇ ತುಂಬ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾನೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕುವ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿಯೂ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೆಯೇ ಪಾಲಪ್ಪಾಟು, ಒಪ್ಪನ ಪಾಠ, ಪೇತು ಪಾಠ ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಠ ನೋಡಿ ನೀವು, ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದು ಕೂಡ ತಾಳಬದ್ಧ, ಯಾಕಂದರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂಥ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವು ಇಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ, ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ, ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲಕಸುಬುಗಳ ಬಗ್ಗೆ, ಬ್ಯಾರಿಗಳು ಏನೇನು ಮಾಡ್ತಾಯಿದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾಯಿದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ, ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದರ ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು. ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸಗಳಿರ್ತವೆ, ಅದಕ್ಕೆ ಅದರದ್ದೇ ಆದಂಥ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು, ಇಂಥ ತುಂಬ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲೇ ಆಭರಣಗಳೆಷ್ಟಿಲ್ಲ. ಬ್ಯಾರಿ ಸಮುದಾಯ ಒಳದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರ ಉಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರ್ ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ ಅಂತ. ಬೇರೆ ಭಾಷೆಯಲ್ಲಿ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿ ಇರ್ಬೋದು ಅಂತ ತುಂಬ ಜನರ ಹೆಸರುಗಳನ್ನು ಇವತ್ತು ನಾವು ಹೇಳ್ಬೋದು. ನಿಸಾರ್ ಅಹಮದ್ ಇರ್ಬೋದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬಳುವಾರ್ ಮೊಹಮ್ಮದ್ ಕುಂಜಿಯವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ಳುತ್ತವೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಅನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಭಾಳ ಒಳ್ಳೆಯ ಲಕ್ಷಣ ಅದು. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲೀಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯುವುದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದರಿಂದ ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸಬೇಕು. ನಮ್ಮ ನಮ್ಮ ಮಾತೃಭಾಷೆ ನಮ್ಮ ನಮ್ಮ ಮನೆಯ ಮಾತು ಏನುಂಟು ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೆ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು. ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಸಂಶುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ. ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿದನಿಯಲ್ಲಿ ನೋಡಿ, ಹಂಸಮಲ್ಲಾರ್ರಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ದರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಣೆ ಬೇಕು ಅಂತ, ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ, ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ದರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತಾರೆ. ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಭಾಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತೀವಿ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾನೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು. ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಅರಿಕಾಡಿ ಅಂತ ಆಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇದು ಬಬ್ಬರಿಯನ ಕಥೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂಥ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಭಾಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಭಾಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವೇನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದು ಯಾಕಂದರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು, ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇರಿತಾ ಇರಬೇಕು, ಆದರೆ ಅದು ಬೆಳೀತದೆ. ಈ ನಾಡು ಕರಾವಳಿಯ ಈ ನಾಡು ಅದು ಬಹು ಸಂಸ್ಕೃತಿಯ ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
0: ಶ್ರೋತೃಗಳೇ, ಇತ್ತರತೋಲ್ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಂಡ್ ಪಲಕಂಗ ಕೇಟೊಂಡ್ ಬಂದಾರ. ಇದು ಇಂಡತ ಮೈಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗ್ 107.85 ರಂಗ್ ರಂಗ್ರೋ ಜೀವನ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಸ್ಟ್ರೈಡ್ ಯೋಜನೆಯ ಸಹಯೋಗದಲ್ಲಿ ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ, ಸಹಚಿಂತನೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಕೆರೆಮನೆ ಶಿವಾನಂದ ಹೆಗಡೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ಕೆರೆಮನೆ ಶಂಭು ಹೆಗಡೆಯವರ ಸುಪುತ್ರರಾಗಿರುವ ಕೆರೆಮನೆ ಶಿವಾನಂದ ಹೆಗಡೆಯವರು ಬಡಗುತಿಟ್ಟಿನ ಕಲಾವಿದರು, ಯಕ್ಷಗಾನವನ್ನು ಹೊಸ ಒಳನೋಟದಿಂದ ನೋಡುವ ಕಲಾವಿದ, ಮೀಮಾಂಸಕರು, ಸಂಸ್ಕೃತಿ ಚಿಂತಕರು, ವಿಮರ್ಶಕರು.
4: ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎನ್ನುವಂತಹ ಒಂದು ಮುಖ್ಯ ಟೈಟಲ್ಲು. ಆಮೇಲೆ ಅನೇಕ ಸಂಗತಿಗಳು ಬಂದು ಹೋಗಿದೆ. ಸಾಧ್ಯ ಆದಷ್ಟು ಸಮಾಜದಲ್ಲಿ ಯಾವುದೇ ಒಂದು ವಸ್ತು ಅತ್ಯಂತ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೋ ಅದನ್ನು ಎಲ್ಲ ನೆಲೆಯಲ್ಲೂ ನೋಡಲಿಕ್ಕೆ ಸಾಧ್ಯ ಇದೆ. ಯಕ್ಷಗಾನ ಧಾರ್ಮಿಕವಾಗಿ ನೋಡ್ಬೋದು, ಯಕ್ಷಗಾನ ಸಾಮಾಜಿಕವಾಗಿ ನೋಡ್ಬೋದು, ಯಕ್ಷಗಾನ ಆರ್ಥಿಕವಾಗಿ ನೋಡ್ಬೋದು. ನಾವು ಅದನ್ನು ಮಾಡ್ತಾ ಇದ್ದೇವೆ, ಯಾಕೆಂದರೆ ಅದಷ್ಟು ಇಡೀ ಸಮಾಜದ ಒಂದು ಅಭಿವ್ಯಕ್ತಿ. ಆ ಅಭಿವ್ಯಕ್ತಿ ಎಲ್ಲ ರಂಗದಲ್ಲಿಯೂ ಎಲ್ಲೆಲ್ಲಿಯೋ ಕಾಣಿಸ್ಕೊಳ್ತಾ ಎಲ್ಲೆಲ್ಲಿಯೋ ನಮ್ಮನ್ನು ಸೆಳೀತಾ ಇರುತ್ತೆ. ಹಾಗಾಗಿ ಹಾಗೆ ನೋಡಿದಾಗ ಹಾಗೆ ಅಂತ ಹೇಳುವವರು, ಹೀಗೆ ನೋಡಿದಾಗ, ಯಕ್ಷಗಾನ ಅಂದರೆ ಧಾರ್ಮಿಕ ಪ್ರಚಾರಕ್ಕೆ ಇರುವಂಥದ್ದು ಅಂತ ಹೇಳುವವರು ಇದ್ದಾರೆ. ಅಥವಾ ಇದು ಸಮಾಜದ ಸಂತೋಷಕ್ಕೆ, ಜನರನ್ನ ಎಜುಕೇಟ್ಗೊಳಿಸೋದಕ್ಕೆ ಇರುವಂಥದ್ದು, ಹೀಗೂ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅಷ್ಟು ವ್ಯಾಪಕವಾಗಿ ನಮ್ಮಲ್ಲಿ ಈ ಯಕ್ಷಗಾನ ಎನ್ನುವಂಥದ್ದು ಆವರಿಸ್ಕೊಂಡಿದೆ. ಈ ಯಕ್ಷಗಾನ ಪ್ರದರ್ಶನ ನಮಗೆ ಮತ್ತು ಹೊರಗೆ ಅನ್ನುವಂಥ ಒಂದು ವಿಷಯವನ್ನು ಅವ್ರು ಹೇಳಿದರು. ಒಂದು ಯಕ್ಷಗಾನ ಇಲ್ಲಿ ಜನರಿಗೆ ಬೇಕಾಗಿ ಇರಲಿ, ಹೊರಗೆ ಹೋಗಬೇಕಾದ ಅವಶ್ಯಕತೆ ಇದೆಯೇ ಅಂತ ಒಂದು ಪ್ರಶ್ನೆಯನ್ನು ಅವರು ಇಟ್ಟಿದ್ದಾರೆ. ಹಾಂ, ಅಂದರೆ ಗ್ರಹಿಸಲಿಕ್ಕೆ ಸಾಧ್ಯ ಇದೆಯೇ ಹೊರಗಿನವರಿಗೆ? ಇದು ಸದ್ಯದ ಒಂದು ಜಾಗತೀಕರಣದ ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಈಗ ಅಂತ ಅಲ್ಲ, ಬಹುಶಃ ಈಗ ಒಂದು 100-200 ವರ್ಷದ ಹಿಂದೆ ಯಕ್ಷಗಾನ ಹೊರಗಡೆ ಹೋಗಿದೆ. ಈ ಮರಾಠಿ ರಂಗಭೂಮಿಗೆ ಯಕ್ಷಗಾನ ಪ್ರೇರಣೆ ಅಂತ ಇದೆ. ಇಲ್ಲಿಂದ ಮೈಸೂರು ಆಸ್ಥಾನಕ್ಕೆ ಹೋಗಿದೆ. ಹೋಗುವಾಗ ಕಷ್ಟ ಇದ್ದಾಗೆ ಹೋಗಿದೆ. ಈಗ ಹೋಗುವುದಕ್ಕೆ ಕಷ್ಟ ಇಲ್ಲದೆ ಇರುವಾಗ ಹೋಗದೆ ಇರಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಎತ್ತಿದ ಪ್ರಶ್ನೆ ಏನಿದೆ, ಕಲಾತ್ಮಕವಾಗಿ ಅದನ್ನು ನಾವು ಸಂವೇದನೆಗೆ ಒಳಪಡಿಸಬಹುದೇ ಅಂತ, ಅದು ಬಹಳ ದೊಡ್ಡ ಚಾಲೆಂಜಿಂಗ್ ವಿಷಯ. ಖಂಡಿತವಾಗಿ ಹೌದು. ಯಾಕೆಂದರೆ ಇಲ್ಲಿ ನಾವು ಹೇಗೆ ಪ್ರದರ್ಶನ ಮಾಡ್ತೇವೋ ಅದೇ ಮಾದರಿಯ ಪ್ರದರ್ಶನವನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಅವರಿಗಾಗೇ ನಮ್ಮ ಮೂಲಭೂತ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಯಾವುದು ಅರ್ಥ ಆಗೋದಿಲ್ಲ ಅವರಿಗೆ. ಮುಖ್ಯವಾಗಿ ನಾವು ಇಲ್ಲಿ ಏನು ಮಾಡ್ತೇವೆ, ನಮ್ಮ ಎಷ್ಟೋ ಅವಶ್ಯಕತೆಗಳನ್ನು ನಮ್ಮ ಮಾತಿನಲ್ಲಿ ಪೂರೈಸಿಕೊಳ್ತೇವೆ. ರಂಗಸ್ಥಳದಲ್ಲಿ ಮಾತೊಂದು ಇದ್ದರೆ ಸಾಕು ನಮಗೆ. ಈಗಾಗಲೇ ಈ ಇಂಬ್ಯಾಲೆನ್ಸ್ ನಮ್ಮ ಯಕ್ಷಗಾನದಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಕುಣಿತ ಇದ್ದವ ಕುಣಿತದಲ್ಲಿ, ಮಾತಿದ್ದವ ಮಾತಿನಲ್ಲಿ, ಮತ್ತೆ ಮತ್ತೊಂದು ಶಕ್ತಿ ಇದ್ದು ಮತ್ತೊಂದು ಶಕ್ತಿಯಲ್ಲಿ ಅದು ಬೆಳೆಸ್ಕೊಂಡು ಯಕ್ಷಗಾನ ಆ ರೀತಿಯಾಗಿ, ಈ ತಪ್ಪು ಒಪ್ಪಿನ ವಿಚಾರವಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ, ಅವರವರ ಶಕ್ತಿಗೆ ಅನುಗುಣವಾಗಿ ನಾವು ಬೆಳೆಸ್ಕೊ, ಅದು ಇಲ್ಲಿ ಸಾಧ್ಯ ಆಗ್ತದೆ, ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದು ಇದೇ ಮಾಡೆಲ್ಲು ಹೊರಗಡೆ ಹೋದಾಗ ಆಗೋದಿಲ್ಲ. ಅದಕ್ಕಾಗಿ ಕಾರಂತರು ಬಹುಶಃ ಒಂದು ಚಿಂತನೆ, ಮುಖ್ಯವಾದ ಚಿಂತನೆ ಅಂದರೆ ಭಾಷೆಯೇ ತೊಡಕು ಅಂತ ಅವ್ರು ತಿಳ್ಕೊಂಡ್ರು. ಖಂಡಿತವಾಗಿಯೂ ಅಂಥ ಹಿರಿಯರಿಗೆ ನಾವು ಏನೋ ಪ್ರತಿಯಾಗಿ ಹೇಳ್ತೇವೆ ಅಂತಲ್ಲ, ಭಾಷೆ ತೊಡಕು ಹೌದು, ಇಷ್ಟು ಭಾಷೆ ತೊಡಕು ಹೌದು ಅಂದರೆ ಇಲ್ಲಿ ಆಡುವಷ್ಟು ಭಾಷೆಯಲ್ಲಿ ತೊಡಕಾಗೆ ಆಗ್ತದೆ ಖಂಡಿತವಾಗಿ. ಆದರೆ ಇದನ್ನು ನಾವು ಎಷ್ಟರ ಲಿಮಿಟಲ್ಲಿ ಇಟ್ಕೊಳ್ಬೇಕು, ಇದನ್ನು ಒಂದು ಪ್ರಾಯೋಗಿಕ ನೆಲೆಯಲ್ಲಿ ಕಂಡುಕೊಂಡಿದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಚೆನ್ನೈಗೆ ಹೋದರೆ ಕನ್ನಡ ಬರೋದಿಲ್ಲ, ಪಂಜಾಬಿಗೆ ಹೋದರೆ ಕನ್ನಡ ಬರೋದಿಲ್ಲ. ಅಲ್ಲಿ ಯಕ್ಷಗಾನ ಮಾಡೋದು ಹೇಗೆ, ಯಾಕೆ ಹೋಗಬೇಕು ಅನ್ನುವಂಥದ್ದು ವಿಚಾರ ಬೇರೆ. ಅವ್ರು ಕರೆದಾಗ, ಯಾಕೆಂದರೆ ಈಗ ನಾವು ಅನ್ಯ ಕಲೆಯನ್ನು ನೋಡಬೇಕು ಅಂದರೆ ಅವರನ್ನು ಕರೆಯಬೇಕಾಗ್ತದೆ ಅಥವಾ ನಾವು ನೋಡಬೇಕಾಗ್ತದೆ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಎಷ್ಟು ಅದ್ಭುತವಾದಂಥ ಯಕ್ಷಗಾನ ಇದೆ ಅಂತ ನಾವು ಹೇಳಿದ್ರು ಸಹ ಮತ್ತೊಂದು ನೋಡ್ದೇನೆ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಲೇಬೇಕಾಗ್ತದೆ. ನೋಡುವಾಗ ಯಾವ ಸಂವೇದನೆ ನಾನು ಅಪೇಕ್ಷೆ ಪಡ್ತೇನೋ ಆ ಸಂವೇದನೆಯಲ್ಲಿಯೇ ನಾವು ಮತ್ತೊಂದು ಕಡೆಗೆ ಹೋಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಷೆಯನ್ನು ತೆಗೆಯದೆ ಇದಕ್ಕೆ ಇನ್ನುಳಿದ ಸಮೃದ್ಧವಾದಂಥ ಸಂಗತಿಗಳನ್ನು ಇಟ್ಕೊಂಡು ಅಭಿನಯ, ನೃತ್ಯ, ಆಮೇಲೆ ಏನು ನೆರೇಷನ್ ಇದೆಯೋ, ಕಥೆಯನ್ನು ಹೇಳುವ ವಿಧಾನ, ಆಮೇಲೆ ಕೆಲವೊಂದು ಶಿಸ್ತು. ನಾರಾಯಣ ಹೇಳಿದ್ರು ಈ ತೆರೆ ಬಗ್ಗೆ ಆಕ್ಷೇಪ ಅಥವಾ ಖಂಡಿತ ಬರ್ತದೆ ಅದು. ಯಾಕೆಂದರೆ ನಾವಿಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಬಹುಶಃ 40-50 ವರ್ಷದವರೆಗೆ ನಾವು ಗ್ರಹಿಸದೇ ಇದ್ದಂಥ ಸಣ್ಣ ವಿಷಯಗಳು ಇದೆ ನಮ್ಮಲ್ಲಿ. ನಾವು ಇಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ನಾನು ಇಲ್ಲಿ ಒಂದು ಪಟ್ಟಿ ಮಾಡ್ಕೊಂಡಿದ್ದೇನೆ ಎಷ್ಟು ಬದಲಾವಣೆ ಆಗಿದೆ ಅಂತ. ತುಂಬ ಬದಲಾವಣೆ ಆಗಿದೆ, ಆದರೆ ಕೆಲವೊಂದು ಬದಲಾವಣೆನೇ ಆಗಲಿಲ್ಲ. 5 ಜನ ನಾವು ನೃತ್ಯ ಮಾಡಬೇಕು ರಂಗಸ್ಥಳದಲ್ಲಿ ಪಾಂಡವರು ಅಂತಾದರೆ ಆ ತೆರೆಯ ಸೈಜನ್ನು ನಾವು ಬದಲಿಸಲಿಕ್ಕೆ ಸಿದ್ಧ ಇಲ್ಲ. ಯಾಕೆಂದರೆ ಅದು ಪರಂಪರೆ ಅಂತ ನಾವು ನಂಬಿದ್ದೇವೆ. ಕೆಲವೊಮ್ಮೆ ಈ ಪರಂಪರೆ, ಈಗ ಪರಂಪರೆ ವಿಷಯದಲ್ಲಿ ತುಂಬ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ಬೋದು, ಆಧುನಿಕತೆ ಬಗ್ಗೆ ಮಾಡ್ಬೋದು. ಈ ಮಧ್ಯದಲ್ಲಿ ನನಗೊಂದು ವಿಷಯ ನೆನಪಾಗ್ತದೆ, ಅಂದರೆ ಈ ಚರ್ಚೆಗಳೆಲ್ಲ ಇದೆಯಲ್ಲ, ಈ ಚರ್ಚೆಗಳು ಒಂದು ಕಡೆ ಹೋಗ್ತಾ ಇರ್ತದೆ, ಯಕ್ಷಗಾನ ಒಂದು ಕಡೆ ಹೋಗ್ತಾ ಇರ್ತದೆ. ಇವರು ಗ್ರಹಿಸೋದೇ ಇಲ್ಲ ನಾವು ಹೇಳುವ ಚರ್ಚೆಗಳು ಆ ಯಕ್ಷಗಾನ ಪ್ರವಾಹಕ್ಕೆ ಮುಖ್ಯನೇ ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕೆಂದರೆ ಶಿವರಾಮ ಕಾರಂತರ ಕಾಲದಿಂದ ಹಿಂದಿನ ಕಾಲದಿಂದಲೂ ಆಗಲೂ ಯಕ್ಷಗಾನ ಹಾಳಾಗಿದೆ ಅನ್ನೋರಿದ್ದರು. ಈಗಂತೂ ಯಕ್ಷಗಾನ ಹಾಳಾಗಿದೆ ಅನ್ನೋದು ಹಾಗಿದ್ದರೆ ಅದಕ್ಕೊಂದು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಯಾರು ಹಾಳು ಮಾಡಿದ್ದಾರೆ ಅಲ್ಲಿ ನಮ್ಮದು ಮೌನ ಅಂದರೆ ಅಲ್ಲಿ ನಾವು ಮೌನ. ನಮ್ಗೆ ಗೊತ್ತಾಗ್ತದೆ, ಅಷ್ಟು ಜನಕ್ಕೂ ಗೊತ್ತಾಗ್ತದೆ. ಪ್ರತಿಯೊಂದು ಊರಲ್ಲಿ ಹೋಗಿ ಕೇಳಿದ್ರೆ ಯಕ್ಷಗಾನ ಈಗ ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿಲ್ಲ, ಏನು ಕುಣಿತಾರೆ ಮರೆ, ಏನು ತಲೆ ಬಾಗಿಸ್ತಾರೆ, ಏನು ಕುಣಿತದ ಬಗ್ಗೆ, ಕುಣಿತ ಗೊತ್ತಾದವ್ರು ಕುಣಿತದ ಬಗ್ಗೆ, ಮಾತು ಗೊತ್ತಾದವ್ರು ಮಾತು ಬಗ್ಗೆ ವಿಮರ್ಶೆಯನ್ನು ಮಾಡಿ ಇದು ಸರಿ ಇಲ್ಲ ಅಂತ ಹೇಳ್ತೇವೆ. ಇದು ಈ ಕಡೆ ಹೇಳ್ತಾನೆ, ಆ ಕಡೆ ಆಟನೂ ನೋಡ್ತೇವೆ, ಸಾಧ್ಯ ಪ್ರೋತ್ಸಾಹನೂ ಕೊಡ್ತೇವೆ. ಹಾಗಾಗಿ ಏನಾಗಿದೆ ಅಂದರೆ ಯಾವ ವೈಚಾರಿಕವಾದಂಥ ನಿಲುವಿಗೂ ಯಕ್ಷಗಾನ ಬಗ್ಗದೆ ಸಾಕ್ತಾ ಇದೆ. ಇದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ವೈಭವೀಕರಣ ಮಾಡ್ತಾ ಇದ್ದೇವೆ. 40 ವರ್ಷ ಬೇಕು. ನಾನು ಹೇಳ್ತೇನೆ ಹೊರಗಡೆ ಹೋದಾಗ ನಿಮ್ಮ ಟರ್ಮ್ ಬರಲಿಕ್ಕೆ ಒಂದು ನಮ್ಮ ಯಕ್ಷಗಾನ ಎಷ್ಟು ಬೆಳೆದಿದೆ ಭಾಳ. ನಿಮ್ಮ ಟರ್ಮ್ ಬರಬೇಕು ನಾಳೆ ಯಕ್ಷಗಾನ 40 ವರ್ಷ ಕಾಯಬೇಕು ಅಂದ್ರೆ ನಿಜ ಆಗೋದು. ಈ ಲೆಕ್ಕಾಚಾರ ಕೋಟಿಗಟ್ಟಲೆ ಲೆಕ್ಕಾಚಾರ ನಾವು ಮಾಡ್ಬೋದು. ಕಲಾತ್ಮಕವಾಗಿ ನಾವೆಷ್ಟು ಬೆಳೆದಿದ್ದೇವೆ, ಇಷ್ಟು ಸಂಖ್ಯೆಯಲ್ಲಿ ಪ್ರದರ್ಶನ ಮಾಡುವುದರಿಂದ ಕಲಾತ್ಮಕವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಒಂದು 8-10 ಸಾವಿರ ಪ್ರದರ್ಶನ ಮಾಡ್ತಾ ಇರುವಂತಹ ಒಂದು ಕಲೆ 8-10 ಸಾವಿರ ವಿಮರ್ಶೆಗೆ ಒಳಗಾಗಬೇಕು ನಿಜವಾಗಿ, ಅದಾಗೋದಿಲ್ವಲ್ಲ. ನಮಗೇನಾಗಿದೆ ಅಂದರೆ ಒಂದು ರೀತಿ ಅಭ್ಯಾಸ ಬಲ ಇದೆ ಯಕ್ಷಗಾನದ ವಿಷಯದಲ್ಲಿ, ಒಂದು ಅಭ್ಯಾಸ ಇದೆ, ಅದನ್ನು ನೋಡಬೇಕು, ಮಾಡಬೇಕು, ಪ್ರೋತ್ಸಾಹಿಸಬೇಕು ಇತ್ಯಾದಿ ಒಂದು ಒತ್ತಡ ಇದೆ ನಮಗೆ. ಅದು ನಮ್ಮ ಕಲ್ಚರು ಅಂತ ದೋಷ ಅಂತ ನಾನು ಹೇಳುವುದಲ್ಲ. ಆದರೆ ಈ ಎರಡು ಬೆಳವಣಿಗೆ ಇದೆಯಲ್ಲ, ಒಂದು ಕಲಾತ್ಮಕ ಬೆಳವಣಿಗೆ ಮತ್ತೊಂದು ವ್ಯಾವಸಾಯಿಕ ಬೆಳವಣಿಗೆ, ಇದೆರಡರ ಇಟ್ಟೇ ನಾವು ಇದಿಷ್ಟು ಚರ್ಚೆಯನ್ನು ನೋಡಬೇಕಾಗ್ತದೆ. ಹೀಗೆ ನೋಡಿದಾಗ ನಮಗೆ ಈ ಹಿಂದೆ ಹೇಳಿದರು ಅಧ್ಯಯನಕ್ಕೆ ತುಂಬ ಅವಶ್ಯಕತೆ ಇದೆ. ನಿಜವಾಗಿ ಅಂಥ ಅಧ್ಯಯನ ಆಗಲಿಲ್ಲ. ನಾವು ಯಕ್ಷಗಾನ ಯಾಕೆ ಇಷ್ಟು ಪ್ರೀತಿ ಮಾಡ್ತೇವಪ್ಪ, ನಾವು ಪ್ರೀತಿ ಮಾಡೋದು ಹೌದಾ ಅಥವಾ ಇದು ನಮ್ಮದು ಒಂದು ರೀತಿ ನಾಟಕವ? ಯಾಕೆಂದರೆ ಕೆಲವು ಸಲ ಇಲ್ಲಿ ಒಂದು ಯಕ್ಷಗಾನ ಮಾಡಬೇಕು ಅಂತ ನಾವು ಎಷ್ಟೋ ಕಡೆ ಹೋದಾಗ ಅಲ್ಲಿ ವೈಭವವೇ ಯಕ್ಷಗಾನವನ್ನು ಮೀರಿಸಿರ್ತದೆ. ಹಾಗಿದ್ರೆ ಅಲ್ಲಿ ನಾವು ಕಲೆಯನ್ನು ಪ್ರೀತಿಸ್ತಾ ಇದ್ದೇವೋ, ನಮ್ಮ ಪ್ರತಿಷ್ಠೆಯನ್ನು, ನಮ್ಮ ಹಣವನ್ನು, ನಮ್ಮ ಇನ್ನುಳಿದ ವಿಷಯಗಳಿಗಾಗಿ ಯಕ್ಷಗಾನವನ್ನು ಬಳಸ್ಕೊಳ್ತಾ ಇದ್ದೇವೋ, ಇದೆಲ್ಲ ಚರ್ಚೆ ಆದಾಗ ನಿಜವಾದಂಥ ವಿಷಯಗಳು ಗೊತ್ತಾಗ್ತವೆ, ನಿಜವಾಗಿ ಯಕ್ಷಗಾನ ಪಲ್ಲಟ ಆಗಿದೆಯೋ. ಹಾಗಾಗಿ ಇಲ್ಲಿಂದ ಹೊರಗಡೆ ಹೋಗುವಂತಹ ಯಕ್ಷಗಾನಗಳು ನಮಗೆ ಬೇಕಾ ಅಥವಾ ಇಲ್ಲೇ ಇರಬೇಕಾ, ಇಲ್ಲೇ ಇನ್ನು 1000 ವರ್ಷ ಆಟ ಮಾಡ್ತಾ ಇರಬೇಕಾ, ಇದೆಲ್ಲ ನಾವು ಚರ್ಚೆಗೊಳಿಸೋ, ಯಾವುದು ಟೀಕೆಗಾಗಿ ಹೇಳುವಂಥದ್ದಲ್ಲ. ಯಾಕೆಂದರೆ ಪ್ರತಿಯೊಂದು ಕಲೆಯು ಬೆಳೀತಾ ಇದೆ ಅಂತ ನಾವು ಹೇಳ್ತೇವೆ. ಆ ಬೆಳವಣಿಗೆಯನ್ನು ಹೇಗೆ ಗುರುತಿಸ್ತೇವೆ ನಾವು? ಕಥಕ್ಕಳಿ ಎಲ್ಲಿ ನೋಡಿದ್ರು, ಕೆನಡಾದಲ್ಲೂ ಕಥಕ್ಕಳಿ ಆಗ್ತದೆ, ಅಲ್ಲಿ ಎಲ್ಲಿ ನೋಡಿದ್ರು ಅವರು ಪ್ರತಿಷ್ಠೆ ಪ್ರಸಿದ್ಧಿ ಇದೆ. ನಾಟಕದವರು ಇಡೀ ಭಾರತವನ್ನು ವ್ಯಾಪಿಸಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಯಕ್ಷಗಾನ ತನ್ನ ನೆಲೆಯಲ್ಲಿ ಇರಬೇಕು. ನಿಜವಾಗಿ ಯಕ್ಷಗಾನದ ಶಕ್ತಿ ಬಹಳ ದೊಡ್ಡದು ಅನ್ನೋದ್ರ ಅಭಿಮಾನ ಇಲ್ಲ. ಆದರೆ ಈ ದೊಡ್ಡದನ್ನು ನಾವೇ ಅನುಭವಿಸ್ಬೇಕಾ ಅಥವಾ ಹೊರಗಡೆ ಕೊಂಡು ಹೋಗ್ಬೇಕಾ? ಕೊಂಡು ಹೋಗೋದಾದ್ರೆ ನಮಗೆ ಎಷ್ಟು ಜವಾಬ್ದಾರಿಗಳಿದೆ? ಒಂದೆರಡು ಉದಾಹರಣೆ ಹೇಳ್ತೇನೆ. ಅವರೆಲ್ಲ ಏನು ಹೊರಗಡೆ ತಿರುಗಾಡ್ತಾ ಇರ್ತಾರೆ ಅಂತ ಕೆಲವೊಬ್ಬರಿಗೆ ಹೋಗೋರಿಗೆ ಆಕ್ಷೇಪ ಇದೆ. ಅಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಈ ಕ್ಯಾದಿಗೆ ಮುಂದೆ ಇದು ನೋಡ್ರೆ ಸಾಕು ಅಂತ. ಇಷ್ಟು ಸುಲಭವಾಗಿ ಮತ್ತೊಂದು ಪ್ರದೇಶವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ, ಖಂಡಿತವಾಗಿಯೂ ಅಸಾಧ್ಯ ಅದು. ಯಾಕೆಂದರೆ ಇಲ್ಲಿ ಎಲ್ಲರೂ ಆಟ ನೋಡ್ತಾರೆ, ಅಲ್ಲಿ ಆಸಕ್ತಿ ಇದ್ದವ್ರು ಮಾತ್ರ ಬರ್ತಾರೆ, ಪ್ರತಿಯೊಂದು ವಿಷಯವನ್ನು ವಿಮರ್ಶೆಗೆ ಒಳಪಡಿಸ್ತಾರೆ. ಹಾಗಿರುವಾಗ ಈ ನಮ್ಮ ಕಲೆ ಹೊರಗಡೆ ಹೋಗಬೇಕಿದ್ರೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎನ್ನುವುದು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತು ಕಲಾವಿದರು ಇದಕ್ಕೆ, ತಂಡಗಳು ಇದಕ್ಕೆ ಸಿದ್ಧ ಆಗ್ತಾ ಇಲ್ಲ ಅಂತ ನನ್ನ ಸ್ವಂತ ಅನುಭವ. ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಇದೆ ಅಂತಂದರೆ ಅಲ್ಲಿ ಹೋಗಲಿಕ್ಕೆ 3 ದಿವಸ ಬೇಕು, ಬರಲಿಕ್ಕೆ 3 ದಿವಸ ಬೇಕು. ನೀವು ಆಟ ಅರ್ಧ ತಾಸು ಅಂತ ಹೇಳ್ತೀರಿ, ನನಗೆ ಯಾವ ಪಾತ್ರ ಕೊಡ್ತೀರಿ? ಮತ್ತು 6 ದಿವಸ ನನಗೆ 6 ಆಟ ಹೋಗ್ತದೆ ಅಲ್ಲಿ, ಈ 6 ಆಟಕ್ಕೆ ನೀವು ಕೊಡೋ ಸಂಬಳ ಎಷ್ಟು? ಈ ಪ್ರಶ್ನೆಯನ್ನು ಕಲಾವಿದ ವ್ಯಾವಹಾರಿಕವಾಗಿ ಕೇಳ್ತಾನೆ. ಇದು ಬಹಳ ದೊಡ್ಡ, ಹೊರಗಡೆ ಹೋಗುವುದಕ್ಕೆ ಬಹಳ ದೊಡ್ಡ ಆತಂಕ. ಒಂದು ಕಲಾವಿದನನ್ನು ಸಿದ್ಧಗೊಳಿಸಬೇಕು ಅದಕ್ಕೆ, ಅಂದರೆ ನೀ ಮರ ಇಲ್ಲಿ ಮಾತಾಡ್ದಂಗೆ ಮಾತಾಡಬೇಡ, ಈ ವಾಲಿ ರಾಮ ನಾವು ಇಲ್ಲಿ ಎಷ್ಟು ಬೇಕಾದ್ರೂ ಹೊಡ್ಕೊಳ್ಳೋಣ, ಅಲ್ಲಿ ಹೋದ್ಮೇಲೆ ವಾಲಿ ರಾಮರ ಸಂವಾದ ಹಾಗಾಗಬಾರ್ದು, ಹೀಗಾಗಬೇಕು ಅಂತ ಕಲಾವಿದನನ್ನು ಸಿದ್ಧಗೊಳಿಸಿಕೊಂಡು ತಂಡವನ್ನು ಕಟ್ಕೊಂಡು ಪೆಟ್ಟಿಗೆಯನ್ನು ಹೊತ್ಕೊಂಡು, ಈಗ ನಮ್ಮ ಅನೇಕರು ಬರೀತಾರೆ ಹಿಂದಿನ ಕಾಲದಲ್ಲಿ ತಲೆಯ ಮೇಲೆ ಪೆಟ್ಟಿಗೆ ಹೊತ್ಕೊಂಡು ನಡೆದಾಡ್ಕೊಂಡು ಹೋಗ್ತಿದ್ರು ಅಂತ. ಈಗ ಒಂದು ಟ್ರೂಪನ್ನು ತಗೊಂಡು ಹೋಗುವುದಾದರೆ ಅಷ್ಟೇ ಸಮಸ್ಯೆ ಇದೆ. ಈಗೀಗ ಕೂಲಿಗಳು ಸಿಗೋದಿಲ್ಲ. ಈಗ ನಮ್ಮ ಯಕ್ಷಗಾನ ವೇಷಗಳು ಒಂದು ಹದದಲ್ಲಿ ಹಗುರ ಆಗಿದೆ ಅದು, ಆದರೂ ಹೊರುವುದಕ್ಕೆ ಸಾಕಷ್ಟು ಭಾರವೇ ಇದೆ. ಇದೆಲ್ಲ ವ್ಯಾವಹಾರಿಕವಾದಂತಹ ತೊಡಕುಗಳನ್ನೆಲ್ಲ ಸಹಿಸಿಕೊಳ್ಳುವಂಥ ಟ್ರೂಪ್ಗಳು ಬಹಳ ಕಡಿಮೆ ಇದೆ ನಮ್ಮ ಇದರಲ್ಲಿ. ನಮ್ಮ ವಿಸ್ತಾರಕ್ಕೆ ಅನೇಕ ತೊಂದರೆಗಳಿದೆ. ವಿಸ್ತಾರ ಆಗಬೇಕು ಅಂತ ಅಕಾಡೆಮಿಯ ಒಂದು ಸಂವಾದದಲ್ಲಿ ಅನೇಕ ಕಲಾವಿದರು ಹೇಳಿದ್ರು, ವಿಸ್ತಾರ ಆಗಬೇಕು ವಿಸ್ತಾರ ಆಗಬೇಕು ಅಂತ. ವಿಸ್ತಾರಕ್ಕೆ ಇರುವ ತೊಡಕು ಸಾಮಾನ್ಯ ಅಲ್ಲ. ಮೊದಲನೇದಾಗಿ ಆ ಕಲಾವಿದ ತಂಡವೇ ಲೆಕ್ಕಾಚಾರ ಬಿಡಬೇಕಾಗ್ತದೆ, ನನಗೆ ಎಷ್ಟು ಹೋದ್ರೆ ಉಳಿತದೆ ಎಷ್ಟು. ಯಾಕೆಂದರೆ ಸ್ಪಿಕ್ಮೇಕೆ ಅಂತ ದೊಡ್ಡ ಸಂಸ್ಥೆ, ನಾವು 92ರಲ್ಲಿ ಆರಂಭಿಸುವಂಥ ಹೋದಂಥ ಸಂದರ್ಭದಲ್ಲಿ ರೆಮ್ಯುನರೇಷನ್ ಕೊಡ್ತಾ ಇದ್ದದ್ದು 2,000 ರೂಪಾಯಿ. ರೆಮ್ಯುನರೇಷನ್ ಎಷ್ಟು ಕೊಡ್ತೀರಿ ಅನ್ನೋದು ಕೇಳುವ ಪ್ರಶ್ನೆಯೇ ಇಲ್ಲ ಸ್ಪಿಕ್ಮೇಕೆಯಲ್ಲಿ ಪ್ರೋಗ್ರಾಮ್ ಮಾಡುವವರಿಗೆ. ಅಂಥದ್ದನ್ನು ನೀವು ನಿಮ್ಮ ನಿಮ್ಮ ಶಕ್ತಿಯಿಂದ ಜೀರ್ಣಿಸಿಕೊಂಡು ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಇನ್ನು ಉತ್ತರ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಯಕ್ಷಗಾನ ಬೆಳೆಯಲಿಲ್ಲ ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯವಾದ ವಿಚಾರ. ಅದಕ್ಕೂ ಹಾಗೆ ನಾವು ಕೆಲವೊಂದು ವಿಷಯಗಳಲ್ಲಿ ಪ್ರಯತ್ನ ನಮ್ಮದು ಸಾಕಾಗಲಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಉತ್ತರ ಕರ್ನಾಟಕದ ಅನೇಕರು ಯಕ್ಷಗಾನ ನೋಡಿದ ಮೇಲೆ ಇದು ಹೀಗಿದೆಯೇ, ಮೊದಲೇ ಹೀಗೆ ಇದು ಯಾಕಷ್ಟು ಕಿರ್ತೀರಿ, ಯಾಕಷ್ಟು ಕೂಗ್ತೀರಿ ಅಂತೆಲ್ಲ ಕೇಳ್ತಾ ಇದ್ರು. ಒಂದು ಯಕ್ಷಗಾನ ಅವ್ರು ನೋಡಿದ ಮೇಲೆ ಇಲ್ಲ ಇದು ನೋಡುವಾಗ ಉಂಟು, ನಮ್ಮೂರಿಗೆ ಬರ್ತೀರಾ ಅಂತ ಕೇಳಿದ್ರು. ಒಂದು ರಾಮಹಳ್ಳಿ ಅಂತ ಬೆಂಗಳೂರಲ್ಲಿ, ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ. ಹೀಗೆ ಪ್ರಸ್ತುತ ಪಡಿಸುವ ವಿಷಯದಲ್ಲಿ ನಾವೇನೋ ಕೆಲವು ಬದಲಾವಣೆಗಳನ್ನು ನಮ್ಮ ಈ ಒಂದು ಸ್ಟ್ರಕ್ಚರಿಗೆ ತೊಂದರೆ ಆಗ್ತಾ ಇದ್ದಂಗೆ ಮಾಡಿಕೊಂಡ್ರೆ ಯಕ್ಷಗಾನದ ವಿಸ್ತಾರ ಕ್ಕೆ ಅಂಥ ಒಂದು ತೊಡಕುಗಳು ಬರಲಿಕ್ಕಿಲ್ಲ. ಹಾಗೆ ಪ್ರಾದೇಶಿಕವಾದಂಥ ಅನೇಕ ಕಲೆಗಳು ಅದು ಸಹ ಅಲ್ಲಲ್ಲಿಯ ಮಟ್ಟವನ್ನು ಮೀರುವುದಕ್ಕೆ ಒಂದಿಷ್ಟು ಬದಲಾವಣೆ. ಯಾಕೆಂದರೆ ನಾವು ಹೋದರೆ ಹೇಗೆ ಅರ್ಥ ಆಗೋದಿಲ್ಲ, ಅವ್ರು ಇಲ್ಲಿ ಬಂದರೂ ನಮ್ಗೆ ಅರ್ಥ ಆಗೋದಿಲ್ಲ. ಈ ರೀತಿಯ ಕೆಲವು ಸನ್ನಿವೇಶಗಳು ಇದೆ. ಇನ್ನು ಕಲೆ ಸಮಾಜದ ನಾಡಿ ವಿಷಯದಲ್ಲಿ ಬಂತು. ಖಂಡಿತವಾಗಿಯೂ ನಮ್ಮ ಯಕ್ಷಗಾನ ಇರಲಿ ಯಾವುದೇ ಇರಲಿ, ಅದು ಒಂದು ರೀತಿ ಗುಪ್ತಗಾಮಿನಿಯಾಗಿ ಇರ್ತದೆ. ಆ ಗುಪ್ತಗಾಮಿನಿ ಸಮಾಜದಲ್ಲಿ ಆಗುವ ಎಲ್ಲ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಥಟ್ಟನೆ ಜಿಗಿಯುತ್ತದೆ. ಈಗ ಇಲ್ಲಿ ಕರೋನಾ ಬಂದ ಕೂಡಲೇ ಬೇಗ ಒಂದು ಆಟ ಮಾಡಿದ್ದಾರೆ, ಕರೋನಾ ವಿಜಯ ಇವಾಗ ಏನೋ ಒಂದಿದೆ, ಒಂದು ಆಟ ಆಗಿದೆ. ಅಂದರೆ ಏನಿದೆ ಯಾವ ಅಂಥದ್ದು ಸರಿಯೋ ತಪ್ಪೋ ಅನ್ನೋ ವಿಷಯಗಳು ಬೇರೆ. ಪ್ರಬಲವಾಗಿ ಒಂದು ಸಮಾಜದ ಮಧ್ಯದಲ್ಲಿ ಬೆಳೆದಿರುವ ರಂಗಭೂಮಿ ಏನು ಮಾಡ್ತದೆ ಅಂದರೆ ಇಮಿಡಿಯೇಟ್ ಆಗಿ ವಿಷಯವನ್ನು ಗ್ರಾಸ್ ಮಾಡಿಕೊಂಡು ಕೂಡಲೇ ಒಂದು ಜಂಪ್ ಮಾಡ್ತದೆ. ಅದು ಎಲ್ಲಿ ಜಂಪ್ ಮಾಡ್ತದೆ ಅಂದರೆ ಮತ್ತೊಂದು ವಿಷಯ ಬರುವಲ್ಲವರೆಗೂ ಸುಮ್ಮನೆ ಇರ್ತದೆ, ಅದೇ ವಿಷಯದಲ್ಲೇ ಇರ್ತದೆ, ಅಲ್ಲಿವರೆಗೆ ಜಂಪ್ ಮಾಡ್ತದೆ. ಹಾಗೆ ನಮ್ಮ ಯಕ್ಷಗಾನದಲ್ಲಿ ಅನೇಕ ವಿಷಯಗಳು ಹೀಗೆ ಸಮಾಜದ ಸಂಬಂಧಪಟ್ಟಂಥ ಸಂಗತಿಗಳು ಸೇರಿದೆ. ಇನ್ನು ಯಕ್ಷಗಾನ ಈ ಭಾಗದ ಅಸ್ಮಿತೆಯ ಬಗ್ಗೆ ನಾರಾಯಣರು ಎಲ್ಲರೂ ಪ್ರಕಟ ಆಗ್ತಾ ಇದೆಯೇ ಅನ್ನುವಂಥ ಒಂದು, ನನಗೆ ತಿಳಿದಂತೆ ಅವ್ರು ಹೇಳಿದಾಗೆ ರಾಜಕೀಯ ವಿಷಯಗಳು ತುಂಬ ಬಳಕೆ ಆಗ್ತಿರುವಂಥದ್ದು ಹೌದು. ಅದು ಎಲ್ಲರ ಕಳವಳಕ್ಕೆ, ಯಾಕೆಂದರೆ ಮೂಲ ಸ್ರೋತ ನಮ್ಮ ಯಕ್ಷಗಾನವೋ ಅಥವಾ ಕಲೆಯೋ ಮೂಲವಾಗಿ ಯಾರಿಗೆ ನಾವು ಪ್ರೇಕ್ಷಕರನ್ನು ನಾವು ಏನನ್ನು ತಲುಪಿಸ್ಬೇಕೋ ಯಾವುದು ಕಥೆಯನ್ನು ತಲುಪಿಸಬೇಕು, ಆ ವಿಷಯದಿಂದ ಹೊರತಾಗಿ ನಾವು ಬಹಳಷ್ಟು ದೂರ ನಮ್ಮ ವಿಚಾರಗಳನ್ನು ರಂಗಸ್ಥಳದಲ್ಲಿ ತರುವಂಥದ್ದು. ಸುಮಾರು ವರ್ಷ ಆಯಿತು ಬರಲಿಕ್ಕೆ ಆರಂಭಿಸಿ. ಅದು ಒಂದರ್ಥದಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳುವ ಹಾಗೆ ನಮ್ಮನ್ನು ಪ್ರೇರೇಪಿಸ್ತದೆ. ಆದರೆ ಯಕ್ಷಗಾನ ಈ ಭಾಗದಲ್ಲಿ ಒಂದು ಹೆಸರುಂಟು, ನಿಮ್ಮ ಕಡೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಯಾಕೆ ಅಂತ ಕೇಳಿದ್ರೆ, ನೀವು ತಾಳ್ಮದ್ದೆ ಮತ್ತು ಯಕ್ಷಗಾನ ಸಂಪರ್ಕದಲ್ಲಿದ್ದವರು ಅನ್ನುವ ಒಂದು ಪ್ರಶಂಸೆ ಉಂಟು ನಮ್ಮ ಯಕ್ಷಗಾನದವರಿಗೆ. ಹಾಗಾಗಿ ಜನಮಾನದಲ್ಲಿ ಮನಸ್ಸಿನಲ್ಲಿ ಒಂದು ಯಕ್ಷಗಾನ ಭಾಷೆಯ ವಿಷಯದಲ್ಲಿ ಭಾಷೆಯ ಅಸ್ಮಿತೆಯನ್ನು ಕನ್ನಡದ ಶಕ್ತಿಯನ್ನು ಚೆನ್ನಾಗಿ ದುಡಿಸಿಕೊಂಡಂತಹ ಒಂದು ರಂಗಭೂಮಿಯಾಗಿ ನಾವು ಅದನ್ನು ಗ್ರಹಿಸಬಹುದು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತೇನೆ, ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಈ ಅನ್ಯ ಧರ್ಮೀಯರು ಯಕ್ಷಗಾನವನ್ನು ನೋಡುವಂಥ ಆಗಬೇಕು ಅಂತಾದರೆ ಅದು ಕಲೆಯಾಗಿಯೇ ಪ್ರಸ್ತುತಪಡಿಸಬೇಕು. ಈ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಅಂದರೆ ನಾವು ಯಾವುದೋ ಒಂದು ಧಾರ್ಮಿಕ ವಿಷಯಗಳನ್ನು ಎತ್ತಿಕೊಂಡಾಗ ಸಮಾಜದಲ್ಲಿ ಬೇರೆ ಆದಂಥ ಆಸಕ್ತ ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ಆದರೆ ಶುದ್ಧವಾಗಿ ಯಕ್ಷಗಾನ ಅಂತಾದರೆ ಯಾವ ಧರ್ಮದವರು ಬರ್ತಾರೆ? ಮೂಲಭೂತವಾಗಿ ಯಕ್ಷಗಾನದ ಶಕ್ತಿ ಇರುವಂಥದ್ದು ಅದೇ. ಅಂದರೆ ಯಾವುದೋ ಒಂದು ನಾವು ಚೌಕಿಯಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೇವೆ, ಆದರೆ ಈಗಿತ್ತಲಾಗಿ ಏನಾಗಿದೆ ಅಂದರೆ ಅದು ಚೌಕಿಯೋ ದೇವಸ್ಥಾನವೋ ತಿಳಿದೇ ಇದ್ದಷ್ಟು ಬದಲಾವಣೆ ಆಗಿದೆ. ಯಾಕೆಂದರೆ ಆಗಮಶಾಸ್ತ್ರದ ಪ್ರಕಾರ ನಾವು ಯಾವ್ಯಾವ ಪೂಜೆ ಪುನಸ್ಕಾರಗಳನ್ನು ನಾವು ದೇವರಿಗೆ ಮಾಡಬೇಕೋ ಅದನ್ನು ನಾವು ತಿರುಗುವಂಥ ಈ ಮೇಳಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಿರೀಟವೇ ದೇವರು, ಅದಕ್ಕೆ ಸಾಮಾನ್ಯವಾದಂಥ ಒಂದು ಪೂಜೆ ಇದೆ. ಆದರೆ ಇವತ್ತು ಎಷ್ಟು ಪಲ್ಲಟ ಆಗಿದೆ ಅಂದರೆ ಚೌಕಿ ಮನೆ ಒಂದು ದೊಡ್ಡ ದೇವಸ್ಥಾನ ಆಗಿಬಿಟ್ಟಿದೆ. ಹೀಗಾದಾಗ ಏನಾಗ್ತದೆ, ಇದು ಒಂದು ಅತಿರೇಕಕ್ಕೆ ಹೋಗ್ತದೆ. ಅಲ್ಲಿ ಭಟ್ರು, ಅವ್ರ ಮಡಿ, ಅವ್ರ ಪಂಚಪಂಚಾಯ, ಅವ್ರ ತಾಯಿ ಹೊಡೆಯೋದು, ಪ್ರಸಾದ ಕೊಡೋದು, ಈ ಒಂದು ಪ್ರೊಸೆಸ್ ಇದೆಯಲ್ಲ, ಇದು ಪೂರ್ತಿ ನಾವು ಸೆಕ್ಯುಲರ್ ಅಂತ ಹೇಳಲಿಕ್ಕೆ ಆಗದೆ ಇದ್ದ ಸನ್ನಿವೇಶ ತಂದಿದೆ. ಹಾಗಿದ್ರೆ ಯಕ್ಷಗಾನ ಮೂಲ ಹಾಗಿರಲೇ ಇಲ್ಲ ಖಂಡಿತವಾಗಿ. ನೀವು ಹಿಂದೆ ಹೋದ್ರೆ 100 ವರ್ಷದ ಹಿಂದೆ ಹೋದ್ರೆ ಕಿರೀಟವನ್ನು ಸಾಂಕೇತಿಕವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಕಲೆ ಈ ಪಲ್ಲಟಗಳು, ಈ ಬದಲಾವಣೆಗಳು, ಆಧುನಿಕ ಸಂಗತಿಗಳು ವಿಷಯಗಳಲ್ಲಿ ಆಧುನಿಕ ಅಂದಾಗೆ ನಮ್ಮ ಶ್ರೀಪಾದ ಭಟ್ ಹೇಳಿದಾಗೆ ಆಧುನಿಕದಿಂದ ಒಳ್ಳೆಯದು ಆಗಿದೆ. ಆಧುನಿಕ ಎನ್ನುವಂಥದ್ದು ಅರ್ಥವಿಸುವ ವಿಷಯದಲ್ಲಿಯೂ ಕೆಲವೊಂದು ಗೊಂದಲಗಳಿವೆ. ಈಗ ಇದೆಲ್ಲ ಆಧುನಿಕ ಅಂತ ಹೇಳ್ತೀರೋ ಮತ್ತೆ ಹಿಂದೆ ಅಂತ ಹೇಳ್ತೀರೋ, ಈ ಪೂಜೆ ಪುನಸ್ಕಾರಗಳೆಲ್ಲ ಇದೇನಂತ ಅರ್ಥವಿಸೋದು ನಾವು. ಹಾಗೆ ರಂಗಭೂಮಿ ಒಂದು ರಂಗಭೂಮಿಯಾಗಿ ಹೇಗೆ ಉಳಿಬೇಕು ಅನ್ನೋದು ನಮಗಿರುವ ಚಾಲೆಂಜು. ನಾನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಯಕ್ಷಗಾನ ಕಲೆ ಅದು ಉತ್ತರ ಕನ್ನಡ ಇರ್ಬೋದು, ಮಧ್ಯತಿಟ್ಟು ಇರ್ಬೋದು, ತೆಂಕಿರ್ಬೋದು, ಈ ಕಲೆಗಳು ಕಲೆಗಳಾಗಿಯೇ ಉಳಿಸುವುದು ಹೇಗೆ ಅದು ಚಾಲೆಂಜು. ಪ್ರದರ್ಶನದ ಸಂಖ್ಯೆ ಎನ್ನುವಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಂಡು ಪ್ರೇಕ್ಷಕರನ್ನು ತೆಗೆದುಕೊಂಡು ಸಮಯ ಮಿತಿ ಇದೆಲ್ಲ ಒಂದು ವ್ಯಾವಹಾರಿಕ ಸಂಗತಿಗಳು. ಆದರೆ ಯಕ್ಷಗಾನಕ್ಕೆ ಅದರ ತನ್ನ ಕೋರ್ ಐಡಿಯಾವನ್ನು ತನ್ನ ಕಲಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮ ಪ್ರಯತ್ನ ಎಷ್ಟು, ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ಸಂಖ್ಯೆಗೂ ಮತ್ತು ಅದಕ್ಕೆ ಸಂಬಂಧ ಇಲ್ಲ. ಸಂಖ್ಯೆ ಬಹಳಷ್ಟಾಗಿದೆ, ಆದರೆ ಈ ಕಲಾತ್ಮಕ ಅಂಶವನ್ನು ದೃಢೀಕರಿಸುವುದಕ್ಕೆ ಒಪ್ಪಿಕೊಳ್ಳುವುದಕ್ಕೆ ನಮ್ಮಲ್ಲಿ ಹೆಚ್ಚು ಸಮಸ್ಯಾತ್ಮಕ ಸಂಗತಿಗಳು ಇದರೊಟ್ಟಿಗೆ ಸೇರಿಸಿದೆ. ಯಾಕೆಂದರೆ ಇಲ್ಲಿ ಹವ್ಯಾಸಿಗಳು ಅಂತ ಒಂದು ವರ್ಗ ಇದೆ, ವೃತ್ತಿ ಅಂತ ಒಂದು ವರ್ಗ ಇದೆ, ಆಮೇಲೆ ಟೆಂಟ್ ಮೇಳ ಅನ್ನುವಂಥ ಕಮರ್ಷಿಯಲ್ದೊಂದು ವಿಂಗ್ ಇದೆ. ಈ ಮೂರು ವಿಂಗ್ಗಳು ಪರಸ್ಪರ ಯಾವಾಗಲೂ ಚಿತ್ರ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಬದುಕ್ತಾ ಇದೆ. ಈ ಎಲ್ಲವನ್ನೂ ನಾವು ಯಕ್ಷಗಾನ ಅಂತ ಕರೀತಾ ಇದ್ದೇವೆ. ಯಾವ ಯಕ್ಷಗಾನ ಪರಂಪರೆ ಇದ್ದು ಯಾವುದು ಕಲಾತ್ಮಕ ಯಕ್ಷಗಾನ, ಯಾವುದು ಉಳಿಸಿಕೊಳ್ಬೇಕು, ಯಕ್ಷಗಾನ ಉಳಿಸಿಕೊಳ್ಳಬೇಕು ನಮ್ಮ ಪರಂಪರೆ, ನಮ್ಮ ಈ ಥರ ಭರತವಾಕ್ಯಗಳನ್ನು ನಾವು ಹೇಳ್ತೇವೆ, ಅದು ಯಾವುದನ್ನು ಉಳಿಸಿಕೊಳ್ಬೇಕು? ಈ ಟೆಂಟ್ ಆಟಕ್ಕೆ ಒಂದು ಒಬ್ಬರು ಮೇಳಕ್ಕೊಬ್ಬರು ಪೋರ್ಚುಗೀಸ್ನಿಂದ 4 ಜನ ಅಧ್ಯಯನಕ್ಕೆ ಬಂದರು ನಮ್ಮನೆಗೆ. ಒಂದು ಟೆಂಟ್ ಮೇಳಕ್ಕೆ ಕರ್ಕೊಂಡು ಹೋದೆ, ಒಂದು 2 ಗಂಟೆ ರಾತ್ರಿಯವರೆಗೆ ಬಹಳ ಕಷ್ಟದಿಂದ ಕೂತ್ಕೊಂಡ್ರು. ಅದು ಯಕ್ಷಗಾನವೇ ಅದು, ಒಂದು ಕಡೆಗೆ ಟೆಂಟ್ ಕಂಬ ಹತ್ತೋದು, ಸರ್ಕಸ್ ಮಾಡೋದೆಲ್ಲ ಮಾಡ್ದೆ. ಅವರಾಗೇ ಹೇಳಿದ್ರು ಇಲ್ಲಿಂದ ಹೋಗೋಣ ನಾವು ಅಂತ. ಅಂದರೆ ಈ ಉಳಿಸಿಕೊಳ್ಳಬೇಕು ಎನ್ನುವ ಟೈಟಲ್ ಅಡಿಯಲ್ಲಿ ಇದೆಲ್ಲ ಬರ್ತದೋ ಅಥವಾ ಹೊರತಾದದ್ದಿದೆಯೋ, ಇದು ನಾವು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಬೇಕಾದ್ರು. ಆಮೇಲೆ ಯಕ್ಷಗಾನ ಎನ್ನುವಂಥದ್ದು ಇರುವ ಹಾಗೆ ಪ್ರತಿ ರಾಜ್ಯದಲ್ಲೂ ಪ್ರತಿ ದೇಶದಲ್ಲೂ ಇರುವಂತಹ ಕಲೆಗಳ ಬೆಳವಣಿಗೆ ಹೇಗಿದೆ ಅನ್ನುವುದನ್ನು ನಾವು ಗ್ರಹಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲದೆ ಇದ್ರೆ ಏನಾಗ್ತದೆ ಅಂದರೆ ಯಾವುದೋ ಒಂದು ಅಯ್ಯೋ ಆ ಮೇಳ ನಿಂತೋಯ್ತಂತೆ, ನಮಗೆ ಶಾಕಿಂಗ್ ಅದು. ನಮಗೆ ಒಬ್ರು ಹೇಳ್ತಿದ್ರು ಒಂದ್ಸಲ, ಅಯ್ಯೋ ಮರೆ ಬೆಳಗೊರೆಗೆ ಆಗೋದಲ್ಲ ನಿಂತೋಯ್ತಲ್ಲ ಜಗತ್ತೇ ಏನು ಅಂತ. ಅಂದರೆ ಈ ಜಗತ್ತಿನಲ್ಲಿ ಕಲೆ ಉಂಟು, ನಮ್ಮನ್ನು ಬಿಟ್ಟು ಚೆನ್ನಾಗಿ ಬದುಕ್ತಾ ಇರುವಂಥ ಕಲೆಗಳಿದೆ, ಆ ಬಗ್ಗೆ ನಾವು ನೋಡದೆ ಇರೋದರಿಂದ ನಮ್ಗೆ ಯಾವುದೋ ಒಂದು ಮೇಳ ನಿಂತು ಕೂಡಲೇ ಯಕ್ಷಗಾನ ಹಾಳಾಯ್ತು ಅಂತ ಕಾಣೋದು, ಬೆಳಗೊರೆಗೆ ಇದ್ದಿದ್ದು ಮೂರು ತಾಸಿ ಬಂತು ಅಂತ ಮುಳುಗೋದು ಅಂತ ಕಾಣೋದು. ಈ ಥರ ವಿಭ್ರಮೆಗಳು, ಆಭಾಸಗಳು ನಮ್ಮ ಯಕ್ಷಗಾನ ವಲಯದಲ್ಲಿ ತುಂಬಿಕೊಂಡಿದೆ. ಯಾಕೆಂದರೆ ನಾವು ನೋಡಿದ್ದೇವೆ, ಕೆಲವರು ಹೇಳಿದ್ರು 40 ವರ್ಷ 50 ವರ್ಷ ಬುಕ್ ಆಗಿದೆ ಯಕ್ಷಗಾನ ಅಂದರೆ ಯಕ್ಷಗಾನ ಉಳಿತದೆ ಅಂತ ತಿಳ್ಕೊಬೇಡಿ, ಆಗ ಯಕ್ಷಗಾನ ಹೇಗೆ ಆಗ ಇರ್ತದೆ ಅನ್ನೋದನ್ನು ಈಗ ನೋಡಿ ಅಂತ. ಯಾಕೆಂದರೆ ನಮ್ಮಲ್ಲಿ ರಂಗ ಪೂಜೆ ಇತ್ತು ಈ ದೇವಸ್ಥಾನದ ಮುಂದೆ, ಅದೆಲ್ಲ ಕೇವಲ ಸಾಂಕೇತಿಕವಾಗಿ ಉಳಿದಿದೆ.

0: ನಲವತ್ತು ವರ್ಷದ ನಂತರ ಎರಡು ಜನ ಬಾಲಗೋಪಾಲ ವೇಷದವರು ಬಂದು ಕುಣಿದು ಹೋಗ್ಬಿಟ್ರೆ ಹರಕೆ ಆಯ್ತು ಅಂತ ತಿಳ್ಕೊಳ್ಳುವ ಸಂದರ್ಭ ಬರದೇ ಇರಬಾರ್ದು. ಈ ಆ ನಂಬಿಕೆಯನ್ನು ಗಟ್ಟಿ ಮಾಡ್ಕೊಳ್ಬಾರ್ದು ಅಂತ ನನಗಂತೂ ಹಾಗೆ ಅನಿಸ್ತದೆ. ಇನ್ನು 40 ವರ್ಷ ಚಿಂತೆನೇ ಇಲ್ಲ ಅಂತ ಖಂಡಿತ ಅಲ್ಲ. ಅದು ಯಾವ ಸಂಕ್ಷಿಪ್ತ ರೂಪಕ್ಕೂ ಬರಬಹುದು, ಯಾವ ಹಂತಕ್ಕೂ ಬರಬಹುದು. ಈಗಿನ ಕಲಾವಿದರು ಬಹುತೇಕ ಕಲಾವಿದರು ಇಂಥ ಪರಂಪರೆಗಳಲ್ಲಿ ಇಂಥ ಸಂಗತಿಗಳಲ್ಲಿ ವಿಶ್ವಾಸ ಇಟ್ಟವರೇ ಅಲ್ಲ. ಅವರಿಗೆ ದೇವಸ್ಥಾನದ ಮುಂದೆ ಒಂದು ಸಣ್ಣ ತಾಳ್ಮದ್ಲೆ ಹಾಕಿ ಅಂದರೆ ಅವ್ರಿಗೆ ಬೇಜಾರಾಗ್ತದೆ. ಅಂದರೆ ಈ ದೇವಸ್ಥಾನದಲ್ಲಿರುವಂಥ ಯಕ್ಷಗಾನ ಕೂಡ ಯಾವುದೇ ಒಂದು ಭಕ್ತಿಯ ಭಾವದ ಅಥವಾ ಯಕ್ಷಗಾನ ಮೇಲೆ ಪ್ರೀತಿಯ ಉದ್ದೀಪನದಿಂದ ನಡೆಯುವಂಥದ್ದಲ್ಲ. ವ್ಯಾವಹಾರಿಕ ಚೌಕಟ್ಟುಗಳ ನೆಲೆಯಲ್ಲೇ ಅಲ್ಲಿ ತಗೊಂಡು ಕೂರಿಸಲ್ಪಟ್ಟಿದೆ. ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ಒಂದಿಷ್ಟು ಮರುಚಿಂತನೆ ಹೊಸ ಬೆಳಕು ಖಂಡಿತವಾಗಿಯೂ ಅಗತ್ಯ ಇದೆ. ನನ್ನ ಮಾತನ್ನು ಮುಗಿಸ್ತೇನೆ.
1: ಇದುವರೆಗೆ ಕೆರಮನೆ ಶಿವಾನಂದ ಹೆಗಡೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರದ ಲಕ್ಸ್ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಗರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಲಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: കേൾക്കുന്നുണ്ട് റേഡിയോ സാരം ബ്രോഡ് 7.8 FM. തുളുച്ചവടി നേരപ്രസാരണ കാര്യക്രമം നിൽക്കുന്നുള്ളത് തുളുച്ചവട് പാത്രം പ്രഞ്ചന വിഷയതാത പണ്ണണ്ട ഉബർ മീന് മിത്തുവത്തുവർപ്പനഞ്ചന ഉബർദ മീനുകളെന്ന ബാക്കി അത് പനന്തിട്ട് നിക്കലല്ലേ പിടിക്കൊടുത്ത് പാത്രല്ലേ ആച്ചി മൂച്ചി ആച്ചി നാല് റെഡ്രസ് നാല് വരുമ്പോൾ നാല് വരുമ്പോൾ ഇമെയിൽ സംഖ്യ ഉബർ മിത്തത് വർപ്പനഞ്ചന മീനുള്ള വേപ്പോ ഇത്തിൻ്റെ അടുത്ത ഒഞ്ചാത്ത് ബദലാത്തിന് തൊഞ്ചാത്ത് കമ്മിയാത്തിന് അതിന് അത് പൂരപ്പ് സോത്തൊരു ഉബർ മീൻ പറ്റുന്നതിനുള്ള ഇജ്ജര് ആണ്ടല്ല നിക്കൽ തൂയിന വട്ടക്ക് ഗുമപുരയിൽ വാവാരിത്ത മീൻ പുറ പറഞ്ഞിട്ടുണ്ട് അവിടെ പുര നെമ്പിലും ഇന്നത്തെ ഈ കാര്യക്രമം പെട്ടെന്നില്ല അഞ്ചന എല്ലാ ജോസോപ്പന കൊഞ്ചാത്ത അവിടെ ബഗേറ്റ് ആസക്തി പുര ജാസ്തി ഈ കണ്ടത ബരിക്ക് പോക്കുന്നതിപ്പോ തോട്ടത ബരിക്ക് പോക്കുന്നതിപ്പോ ഒന്ന് പൂര ആ ഒന്ന് പോകുന്നു അണ്ട് ആ ഒഞ്ചാത്ത മല്ല ആ ഒന്ന് പത്തലാക്കാൻ അവിടെ ആസക്തി മസ്ത് കമ്മിയാക്കുന്നു അതിന് അവിടെ ഒപ്പിനെ ഉമേദ് കമ്മിയാക്കുന്നു പറഞ്ഞത് അണ്ടല്ല നിക്കൽ തൂയിലക്ക മീൻ ഉബർ മീൻ മിത്തത്തൊന്നും പറഞ്ഞ മീനാക്കിപ്പോ അതിന് ഇത്തരം തിരുപ്പുനച്ചിന ഒഞ്ചാത്ത മീനിന് ബഗ് പണി പണി പന്നിത്തണ്ട നമുക്ക് എഡ മീൻ കേൾക്കുന്നുണ്ട തിണ്ട അതാത് പണിപ്പര് ആംഗ്ല ഭാഷയുടെ പണിപ്പണിയുണ്ട ഫ്രഷ് മീനും പണി ആണ്ട ആരെയും മീൻ കേൾക്കുന്നുണ്ടാക്കേണ്ട കണ്ടിതായിച്ച് വേറെ രീതിയിൽ അവന് സംസ്കരണ മതി തീപ്പുനച്ചിന വേലന മതിപ്പുരാന്ന് ചെപ്പനക അവയ്ക്ക് ഒഞ്ചാത്ത രീതിയിൽ കെമിക്കൽ പുറ പാടുത്ത് അവന് വിത്ത് തീപ്പിനും പുറ തൂവും ആണ്ട അഞ്ചാതുപ്പുനക നമ്മ ആരോഗ്യങ്ങളെ ഉണ്ടാവാത്ത ഹാള് നമുക്ക് എഡ രീതിയിൽ മീൻ തീപ്പുണെന്ന് പറഞ്ഞാൽ രീതിയിൽ ഭരവസ ഇച്ച് ആണ്ടല്ല മീനും വന്നാക്ക നിക്കലേക്ക് ദുമ്പുതാവും ചെയ് ഉപർമിത്തർപ്പനഞ്ചന മീൻ്റെ ബഗേറ്റ് നിക്കലിനെ ലെപ്പ് കൊടുത്തു പാത്രലി എന്താത്ത വിഷയം തെരിപ്പാവലി ലെപ്പ് കൊറലെ ആജി മൂച്ചി ആജി നാല് റെഡ് സൊന്നെ നാല് വരുമ്പോൾ നാല് വരുമ്പോൾ ഈ വഞ്ചി സംഖ്യക്ക് അഞ്ചനെ കിലവരികി നർത്തെ പണ്ണിൻ്റെ ദാദാ പന്ത് ഗൊത്തിപ്പന്തു ಹೆಚ್ಚಿನ ಕ್ಲೇ ಗೊತ್ತಿಪ್ಪಂದು ನರ್ತೆ ಪಂಡದಾದ ಓಲ್ ತಿಕ್ಕೊಂಡು ಅಂಚಿನ ಪುರ ವಿಚಾರ ಪುರ ಖಂಡಿತ ಗೊತ್ತಿಪ್ಪಂದು ಅಂಜದುಪ್ಪನಾಗ ಇನ್ನು ಈ ನರ್ತದ ಬಗ್ಗೆ ಒಂಜಾತ ತೆರಿಪಾಗ ಪನ್ಪನಂಚಿನ ಎಲ್ಲಿಯ ಮಟ್ಟದ ಒಂಜಿ ವಿಚಾರನು ಪತೊಂದು ಬತ್ತದ ಪಂಡ ನರ್ತೆ ಪಂಡದಾದ ಓಲ್ ಉಪ್ಪುಣು ಹೆಚ್ಚಾದ ಪಂದು ಈ ನರ್ತೆ ಪನ್ಪುನ ಹೆಚ್ಚಾದ ಕಂಡೊಲಡು ತಿಕ್ಕುನಂಚಿನ ಒಂಜಿ ಪುರು ಅತ್ತನ ಪೂರ್ವತ್ತಿನ ಪೂವಚ್ಚಿ ಜಾತಿಗೆ ಸೇರ್ನಂಚಿನ ಒಂಜಿ ಜೀವಿ ಇಂದು ಪಂದು ಪನ್ನುಲಿ ನೆಕ್ಕು ಕೆಲವರು ಬಸವನ ಹುಳು ಅಂದು ಪುರ ಪನ್ಪೇರು ಒಂದು ನಿಜವಾದ ಕಂಡಡಿತ್ತಿನಂಚಿನ ಕೆಸರ್ನ ತಿಂದದ ಬದುಕು ನಂಚಿನ ಒಂಜಿ ಜೀವಿ ನಂಚ ಅದುಪ್ಪನಾಗ ಒಂದು ಕೆಸರ್ನ ತಿಂದದ ಆ ಕೆಸ್ ಐಟೇ ಬದುಕೊಂದು ಪುಣು ಕೆಸರಡೇ ಬದುಕೊಂದು ಪುಣು ಅಂಚಾದೊಂದು ರೈತನ ಮಿತ್ರಿ ಅಥನ ರೈತನ ದೋಸ್ತಿ ಅಥನ ಕೃಷಿತಾಯನ ಬೆನ್ನಿದಾಯನ ದೋಸ್ತಿ ಇಂದನ ಪನ್ಪೇರು ದಾಯಿ ಪಂಡ ಅಲ್ಪ ಒಂಜಾತ ಸತ್ವಲು ಪುರ ನೆಟ್ ಕೆಸರದ ಕಂಡೋಡು ಉಪ್ಪುಣು ಅಂಚದುಪ್ಪನಾಗ ಒಂದು ಕೆಸರ್ನ ತಿಂದದ ಬದುಕು ನಂಚಿನ ಜಾತಿ ಅಂಚನೆ ತುಳುನಾಡು ನರ್ತೆ ಪನ್ಪನ ಬರೀ ವಿಶೇಷವಾಯಿ ನಂಚಿನ ಒಂಜಿ ಜೀವಿ ದಯಪಂಡ ಕರಾವಳಿ ಪ್ರದೇಶೋಡು ಬೆನ್ನಿ ಕಂಡುಲು ಇಪ್ಪು ನಂಚಿನ ಜಾಸ್ತಿ ಅಂಚ ಇತ್ತನೆಡ್ದಾವರ ಮುಲ್ಪ ಮಾಮೂಲಿ ಆದ ಒಂದು ತುಯರ ತಿಕ್ಕು ನಂಚಿನ ನಮ್ಮ ತೂಗೋಲಿ ನರ್ತೆಲು ಅರೆಗಲೊಡು ತುಯರ ತಿಕ್ಕುಜ ದಯಪಂಡ ಅರೆಗಲೊಡೊಂದು ಮಣ್ಣದ ಅಡಿಕ್ಕೆ ಪೋದುಪ್ಪುಣು ಸುರೂತ ಬರ್ಸೋಗು ಮಣ್ಣದ ಅಡಿಕ್ಕೆ ಪೋಯಿನ ನರ್ತೆಲು ತೆತ್ತ ದೀವರೆ ಮಿತ್ತು ಬರ್ಪ ನೆಟ್ಟ ಕರ್ಬದಾಂಶ ಅಂಚನೆ ಕ್ಯಾಲ್ಸಿಯಂ ವೆರಿತೆ ವಿಟಮಿನ್ ಎ ಬೊಕ್ಕ ಕೆಲವು ಖನಿಜದ ಪೌಷ್ಟಿಕಾಂಶಗಳು ಇಪ್ಪುಣು ಪ್ರೋಟೀನ್ನ ಜಾಸ್ತಿ ಇಪ್ಪುಣು ಈ ತಿತ್ತದಲ್ಲ ನೆಟ್ಟ ಚರ್ಬಿದ ಅಂಶ ಇಪ್ಪುಜಿ ಈ ನರ್ತಿನ ತಿಂದಿ ಬೊಕ್ಕ ಅವೆತ ಚಿಪ್ಪುನು ದಕ್ಕುನ ಬದಲಿಗೆ ಅವೆತ ಚಿಪ್ಪುಣು ಸುರಿದು ಅವೆಕ್ಕೆ ಬಣ್ಣ ಸುಣ್ಣ ಪರ ಕೊರ್ದು ಮಾಲಲ ಮಲ್ಪುನೆ ನಮ್ಮ ತೂಲಿ ಅಂಚಾದುಪ್ಪನಾಗ ಈ ಒಂದು ನರ್ತೆ ಪನ್ಪು ನಾವು ತಿನ್ಪುನಂಚಿನ ಆಹಾರ ಆಂಡಲ ಇದೆಲ್ಲ ಕೆಲವರು ತಿನ್ಪರೆ ಕೆಲವರು ತಿನ್ಪುಚರೆ ಅಂದು ನರ್ತದ ವಿಶೇಷತೆಲು ನಲ್ಲಾತ ಈ ನರ್ತದ ಬಗ್ಗೆ ಪನ್ಪೆ ಆಂಡ ಅವಕ್ಕೆ ದುಂಬು ನಿಕ್ಕಲ್ನ ಮುಂಜಾತ ವಿಚಾರಲ್ಲಿ ಇತ್ತಂಡ ಲೆಪ್ಪು ಕೊರಲೆ ಪಾತೆರ್ಲೆ ಇನಿ ಬರ್ಸ ಬರೋನುಂಡು ಒಂಜಾತ ತಿಕ್ಕಿಡು ಕೆಲವು ತಿಕ್ಕಿಡು ಬರ್ಸೋಪ್ಪ ಅಂದ್ರೆ ದೊಂಬು ಉಪ್ಪು ಕೆಲವು ತಿಕ್ಕಿಡು ಬರ್ಸ ಬರೋಂದು ಉಪ್ಪು ಬರ್ಸದ ಪಗ ಪುರಂದು ನೆನಪಾಪುನ ಅಂಚಿನ ಜಾಸ್ತಿ ಉಬರ್ ಮೀನುಲು ಪೂರ ಅಂಚಿನ ಒಂಜಾತ ನೆನಪುಲು ನಿಕ್ಕಿಡ ಇತ್ತಂಡ ಖಂಡಿತ ಲೆಪ್ಪು ಕೊಡ್ದು ಪಾತೆರ್ಲೆ ಆಜಿ ಮೂಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ ಒರ್ಬ ನಾಲ್ ಒರ್ಬ ಈ ಒಂಜಿ ಸಂಖ್ಯೆಗೆ ನಿಕ್ಕಿ ಲೆಪ್ಪು ಕೊರಡಾಪುಡು ಅಂಚಿನ ನರ್ತದ ಬಗ್ಗೆ ಟೆ ಪಾತ್ರ ನಿಂತೆ ಇತ್ತ ದಾದಾತನ ಬಣ್ಣ ನರ್ತ ತುಯರ ತಿಕ್ಕುಜಿ ಕಂಡ ಸಾಗೋಲಿ ಅಂತೂ ಇಜ್ಜೆ ಇಜ್ಜಿ ಕಂಡ ಸಾಗೋಲಿ ಇತ್ತಂಡಲ್ಲ ಆಯ್ಟ ನಮ್ಮ ದುಂಬುದಲಕ ದುಂಬುದ ನಮ್ಮ ಸಾಂಪ್ರದಾಯಿಕ ಕ್ರಮಟ್ಟು ನಮ್ಮ ಕಂಡಪುರ ದಪ್ಪುನ ಕ್ರಮ ಇಜ್ಜಿ ಇಂಥ ದಾದಿತ್ತಂಡಲ್ಲ ಟಿಲ್ಲರ್ ಟ್ರ್ಯಾಕ್ಟರ್ಡ್ ನಮ್ಮ ದಪ್ಪುನಿ ಅಂಚದಪ್ಪನಾಗ ಈ ನರ್ತೆಲು ಪುರ ಅವೈಟ್ ಪೊಡಿಯಾದ ಪೋಪುಂಡು ಅದನ್ನ ಸೈತ ಪೋಪು ನಿನ್ನ ಪುರ ತೂವಲಿ ಅವಿತ ಒಟ್ಟಿಗೆ ಅನೆಕಡೆ ಪನ್ನೊಂದಿತ್ತೆ ನಮ್ಮ ಕೃಷಿಟ್ಟು ಎಡ್ಡ ಬುಲೆ ಬರಡು ಬಂದು ನಮ್ಮ ಈಕ ಬೇತೆ ಬೇತೆ ರೀತಿದ ಒಂಜಿ ರಾಸಾಯನಿಕ ವಸ್ತುಗಳನ್ನು ಪಾಡು ಅವು ಬುಳೆ ಬರೋಡು ಅಂಚೆ ನೈಟ್ ಉಪ್ಪುನಂಚಿನ ಕ್ರಿಮಿ ಕೀಟಲು ಪರ ಸೈಯೋಡು ಬಂದು ಒಂಜಾತ್ ರಾಸಾಯನಿಕ ಸಿಂಪಡನೆ ಪರ ಮಲ್ಪು ನೀಡಿದವರ ಈ ನರ್ತಿಲೆಗೆ ಇಟ್ಟು ಬದುಕಿದ್ರೆ ಸಾಧ್ಯ ಆಪುಜಿ ಅಂಚಾದ ಉಪ್ಪನಾಗ ಈ ನರ್ತಿಲು ತೂಯಿರ ತಿಕ್ಕುನಿ ಮಸ್ತ್ ಕಮ್ಮಿ ದುಂಬುರ ಪೆಜ್ಜರ ಪರ ಮಸ್ತ್ ತಿಕ್ಕೊಂಡಿತ್ತು ಕಂಡುಡು ಪೋಂಡ ನರ್ತನೇ ಪೆಜ್ಜು ನಂಚಿನ ಒಂಜಿ ಹವ್ಯಾಸ ಇತ್ತನೆ ಕೆಲವರಿಗೆ ಅಂಚಾದಪ್ಪನಾಗ ಅಂಚಿನ ನರ್ತೆಲಿ ಇತ್ತೆ ತೀಯರ ತಿಕ್ಕೊಂದಿಜ್ಜಿ ನಿಖಿಲ ಲೆಪ್ಪುಕರ್ಲೆ ಪಾತೆರ್ಲೆ ಇಂಚಿನ ಒಂಜಾತ ವಿಚಾರನು ಪಾತ್ರನಪ್ಪನಾಗ ಕಾರ್ಯಕ್ರಮದ ಸುರೂತ ಬಿನ್ನಿರಲಿ ರೇರ್ಪಂತೂಕ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಕುಸುಮಾಕರಣ ಕಾರ್ಯಕ್ರಮ ಎದುಕೊನೊಂದಿಲ್ಲ ಪಲ್ಲೆ ಕುಸುಮಾಕರಣ
1: ಅಂದ್
0: ಇರೇ ಗೊಂಜಾತ ನೆನಪುಲು ಪುನರ್ತದವಾಗಿ ಇಡದೆ
1: ಸಾಗೋಲಿದ ಮರಣಿ ಮುಜಿ ಕಂಡ ಮಲ್ದಯಂಕುಲು ಅವಳು ಊರುಡು ಮನಿ ಸನ್ಯಾ ರೈತ ಎಲ್ಲ ಹೋತೆ ಅವು ಒಂಜಿ ಕಂಡ ನಡ್ತೀನಿ ಒಂಚೂರು ಇಲ್ಲದ ಜಾಲ್ಡೆ ನೇಜಿ ಬಾಡ್ದೀನಿ ಒಂಜಿ ಪಜೆ ತಾತ ಮಾತ ಕಲ್ಲೊಟ್ಟು ಜಾಲ್ಡೆ ಈ ಸಲ ಒಂಜಿ ಬೇತ ಬಿದ್ದ ಎಲ್ಲಿ ಹಾಕಿನ್ ಮಲ್ಲಾಪುಜಿ ನೇಜಿ ಒಂಜಿ ಮೂಜಿ 4 inches ದಾತೆ ಅವು ಹೊಸತ್ ಬಿದೆಗೆ ಬಾವಿ ಅಲ್ಲಿ ತಗಂದಿ ನಾ ಒಂದ್ ಪಜೆ ತಾಗೆಲ್ಲೋಡೆ ಮಲ್ದಿ ನಾ ಒಂಜಿ ಕಂಡ ಬರ್ತೇನೆ
0: ಅಂದೆ ಆ ಬಿದ ತಪ್ಪುದಾರು
1: ಇಂಚಿನ ಪಂಡೆ ನಿನ್ನೆ ಬರ್ತಿ
0: ಅಂದೆ
1: ಅವು ಯಾನ ಪಂಡೆ ಅವು ಈತ ಚೂರು ಇಜ್ಜಿ ಮ್ಯಾಪ್ ನೋಂದೆ ಒಂಜಿ ಕಂಡ ಬರ್ತೀನಿ

0: Gotcha.
1: And then,

ఇంకా

ఆయన దీర్ఘకాలంలో ఊరి అల్లు

0: எல்லாம் நிகழ்ந்து
1: நீரே

மனசு மன்னர்கள்

0: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
0: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಕಡಲು ಸೇರರೆ ಅರ್ವೆದ ಬಾಕಿಲಿಗೆ
1: ಮೀಸೆದುರ್ಸು ಮಲ್ತೊಂದು ಬೀಲನ ಬೀಲನ ತುಚೊಂದು ಕಂಡೊಡ್ದು ಕಂಡ ಬೊಟ್ಟುಡ್ದು ಬೊಟ್ಟು ಮಿತರೊಂದು ಪೋಪ
0: ಮುಂದೇನೇ ನಮ್ಮ ಎರಿಯರು ಉಬರು ಮಿತರುನು ಉಬರದ ಮೀನು ಎಂದು ಪನೊಂದಿತ್ತೇರು. ಈ ಮೀನುಲೆ ಕಬರು ಆಂಕರ ಒಡೆ ಮುಟ್ಟ ಪಂಡ ರಡ್ಡು ಕೋಲು ಅಗಲದ ಕಟ್ಟಪುಣಿ ಕಡಪ ಕಂಡೊಗು ತೋಡುಗು ಲಾಗ್ಯೊಂದು ಪೋಪ. ನಮ್ಮ ಅಜ್ಜರ್ ನಕಲ್ನ ಕಾಲೋಡು ಪುಲ್ಯಕ್ಕಲೋಡು ಕತ್ತಿ ಕುತ್ತರಿ ಪತೊಂದು ಉಬರದ ಮೀನು ಕಡ್ಪರೆ ಪತ್ತರೆ ಪೋವೊಂದಿತ್ತೇರು. ನೇಜಿದ ಕಂಡೊಲೆಡು ನಟ್ಟಿದ ಪುಂಜವೆ ದೆಕ್ಕಾರಡಿಟ್ಟು ಗುಡುಗುಡು ಪನ್ಪಿ ಮುಡೆಂಗಿಲು ಕಾರಡಿಕ್ಕು ಬೂರೊಂದಿತ್ತಗೆ. ಹಳ್ಳಿದ ಶಾಲೆಡ್ದು ಪ್ಯಾಂಟೆದ ಶಾಲೆಗೆ ಪೋಪಿನ ಜೋಕುಲೆಗೆ ವರಾನೆ ಅಂಸನಿ ಬತದು ಆಂಕರ ಬತ್ತಿನಂಚ ಕಣ್ಣು ತೋಜಂದಿ ಈ ಉಬರ ಮೀನುಲೆನ ಕಬರ್ ಪಲ್ಲಡು ತೋಡುಡು ಕೆಸರುದುಲೈ ಇತ್ತುನೆಕ್ಕುಲು ಚೀಪೆ ನೀರಿಗೆ ಬೂರಿ ಸಾತು ಆಪಿನ ಸುಖ ತಿಕಿನ ಸ್ವಾತಂತ್ರ್ಯ ಎಂಚ ಉಂಡು ಪಂಡ ತುದೆಟ್ಟು ಮುಕ್ಕೊಲು ಬೇಷದ ಕಲಂಕು ನೀರಿಡು ಲಾಗ್ಯೊಂದು ಒಂಜರೆ ಕೋಲು ಕೋಪಿನ ಪೊರ್ಲು ಇನಿ ತುವರೆನೇ ತಿಕ್ಕನ್ ನೀರಿನಿಲಾಯಿ ಸಾತುಗೆ ಹೊರ್ತು ಕಂತುಣುಂದಾನಗ ಮೂಜಿ ಕೋಲಡಿಟ್ಟು ಇತ್ತಿನ ಕಪ್ಪೆಲು ಮಿತ್ತು ಬತದು ಮುರೆಡುವ ನರ್ತೆಲು ಆಜಿ ತಿಂಗೋಲು ದೊಂಡೆದುಲೈದ ನೀರಿಡೇ ಔಷಧಿ ಒಂದು ಮಣ್ಣು ನಸೆಯಾಯಿ ಸಾತುಗೆ ಮಿತ್ತು ಬರ್ಪ ರಾಶಿ ರಾಶಿ ಬೊಲ್ಯನ್ನ ತೆತ್ತಿದೀಪ ನಟ್ಟಿದ ಕಂಡೊಲೆಡು ಅಜ್ಜಿನಕುಲು ಅಪ್ಪೆನಕುಲು ಬೇಲೆದೊಟ್ಟುಗು ಕಾರಡಿಕ್ಕು ತಾಗಿನ ನರ್ತೆಲೆನು ಪೆಜಿದು ಮಡಿತು ಕಟದಿನ ಲಂಗದ ಜಂಗೊಡು ಪಾಡೊಂದು ಬತದು ಇಲ್ಲ ಬಾಕಿಲ್ಡು ದೊರ್ಪುನ ಪೊರ್ಲು ಬೇಲೆದಾಂತಿ ಜೋಕುಲು ಸಾಲೆ ಬುಡ್ದು ಬತ್ತಿ ಜೋಕುಲೇನು ಪೋಲೆಂಬೆ ಪೋಲೆದೇ ನರ್ತೆ ಪೆಜ್ಜಿಲೇ ಪನೊಂದಿತ್ತೇರು. ಎಂಕುಲು ಕುರುವೆ ಕೊಂಬರು ಪತೊಂದು ಕುಣಿಬರಿಯ ನಾಲೈ ಪಿದೈ ಪಾಡ್ದು ಮೆಲ್ಲ ಪರಪುನ ನರ್ತೆಲೇನು ಪೆಜಿದು ಕಂತದು ಕಡ್ಯ ಕರಟ್ ಪಾಡ್ದು ದೀಪಿನಿ ನಾಲ್ಕು ದಿನ ಐತ ಮಣ್ಣು ಕಾರಿಬೊಕ್ಕ ಪುಲಿ ಮುಂಚಿ ಮಲ್ಪುನು ಬಸಲೆಗು ತೌತೆಗು ಬೆರಕ್ಕೆ ಪಾಡ್ದು ಕಜಿಪು ಮಲ್ಪುನು ಒಣಸು ಮಲ್ಪುನಗ ಮಾಸ ತಲಿಪುನ ಬರೊಟ್ಟು ಬರಿತ್ತ ಕಲ್ನ ಕಣ್ಣಿಗೆ ರೇಸರಟ್ಟುನ ಪೊರ್ಲು ಇನಿ ಕನ ಮಾತ್ರ ಕಟ್ಟೋಡು ನರ್ತ್ಯದ ಮಾಸ ಅವು ಮಣ್ಣದ ಮರ್ದುಗೆ ಆನಿದ ಉಬರದ ಮೀನದ ಪುಲಿ ಪುಲಿಪನೆದ ಕಜಿಪು ನನ ವಾ ಯುಗೊಟ್ಟು ತಿಕ್ಕುಂಡ ಆ ದೇವರಿಗೆ ಗೊತ್ತು. ದಾಯೆ ಪಂಡ ಕಂಡೊಲೆಗು ರಾಸಾಯನಿಕ ಗೊಬ್ಬರ ಪಾಡ್ದು ಕಪ್ಪೆ ನರ್ತೆ ನಾಕ್ಕುರು ಕುದುರೆಲು ಇನಿ ತೂವರೆ ಗಿಜ್ಜ ನಮೂನೆ ನಮೂನೆದ ಇಸತ್ತ ನೀರು ಬುಲೆ ಕಾಪರೆಗಾದ ಸ್ಪ್ರೇ ಮಲ್ಪುನಗ ದುಂಬು ಬುಲೆ ಕಾತೊಂದಿತ್ತಿನ ಕ್ಯಾರೆ ಕಪ್ಪೆ ನಕ್ಕುರು ಕುದುರೆಲು ತೈತೇ ಪೋಯ. ತುದೆಕ್ಕುಲು ಕುರ್ತೆಲಾದ ಫ್ಲ್ಯಾಟ್ ಆಸ್ಪತ್ರೆ ಕಾರ್ಖಾನೆಲ್ನ ಇಸತ್ತ ನೀರು ಜತ್ತದು ಮೀನುಲು ರೋಗ ದಿಂಜಿದು ಪೋತ ಗುಂಜಿ ಕಾಲುಡು ತುದೆ ಮೀನು ಪಂಡ ಕಾನೆ ಪೈಯೆ ಕ್ಯಾವಜಿಲು ಪೇಂಟೆಡು ಪಂಡಿ ಸಾತುಗು ಹೂವೊಂದಿತ್ತಡು. ಇನಿ ತುದೆತ್ತ ಕಾಣೆ ಕಾಣೆ ಆತಂಡು ಪೈಯೆ ಪೊಯ್ಯದ ಬೇರದಂಚ ಬಂಗಾರ ಆತಂಡು ಕುಣಿಬರಿಯ ಪೋಂಡ ಮರ್ದದ ನೀರದ ಬಿಯರ್ದ ಬಾಟ್ಲಿಲು ಪ್ಲಾಸ್ಟಿಕ್ ತೊಟ್ಟೆಲು

0: ಬತ್ತಾಂದೆ ನರ್ತೆ ಮಾಯಕಾತಂಡ್ ಉಬರದ ಮೀನು ಬೊಟ್ಟು ಮಿತರುನ ಬುಡಿ ಕಡಲ್ ಹಿಡ್ದು ತುದೆಕ್ಕೇ ಬರ್ರೆ ಪೋಡಿಯೊಂದುಲ್ಲ ಆಂಡ ಇಂಚಿತ್ತಿ ಪೊರ್ತುಡುಲ ನಂಕ ನೆಂಪಾಪುಂಡು ಆನಿದ ಮೀನುದ ರಂಪು ತಪಲೆರು ಪೊಂಗೈ ಓಡೋಡು ರಾತ್ರೆ ಬಗೆಲು ಬಲೆ ಬೀತೊಂದುಪ್ಪುನ ಪಟಪಟ ಆಕುನ ಸೀಸದ ಗುಂಡುದ ಸ್ವರ ನುಪ್ಪುದಾಂತಿ ಮರಿಯಲೊಡು ಮುಂಡೆವುದ ಮೀನು ಪತಕಂತದೆ ಕಜಿಪು ಮಲ್ತದೆ ಕಮ್ಮೆನೊಡು ಉನ್ನಗ ಬಂಜಾರ ಆವಂದಿ ಪುಂಡಿ ನುಪ್ಪುಡು ಒಂಜಿ ನುಪ್ಪು ತಿರ್ತು ಬೂರುಂಡ ಬಟ್ಟಲ್ಗೆ ಪಾಡೊಂದು ಉಂತಿನ ಆ ಬಡವುದ ನೆಂಪಾಪುಂಡು ಆಂಡ ಆ ನುಪ್ಪುದ ನೆಂಪು ಇನಿತ್ತೆ ಮದ್ಮೆ ಮಸಿರಿ ತಮ್ಮನದ ಪುರ್ತುಡು ಅರ್ಧ ಉಂಡುದು ದಕ್ಕು ನಕಲೆಗೆ ಆಪುಂಡ ದಾಯಪಂಡ ಆನಿದ ಉಬರದ ಮೀನದ ಕಬರ್ ಅಕಲೆಗಾವೊಂದುಂಡು ಐಕ್ಯೆ ಆನಿದ ಕಾಲದ ನಾಟಕದ ಕಲತ್ತ ಮಾಯಗಾರೆ ಕೆಂತೂರು ದೊಡ್ಡಣ್ಣ ಶೆಟ್ರು ಪಂತೆರು ಅಬುರುಣಿ ಮದುಮಲು ಮೊಡಂಗು ಮದುಮೈ ದಿಬ್ಬನ ಪೋನಾಗ ತೋಡುಡಿತ್ತಿ ಕೈ ಪೆತರುಕುಲು ಮಸ್ಕಿರಿ ಮಲ್ತೆರಿಗೆ ಬಾರಿ ತಮಾಸು ಮಲ್ತೆರಿಗೆ ಅಬುರುಣಿ ಮದುಮಲು ಮೊಡಂಗು ಮದುಮೈ ದಿಬ್ಬಣ ಪೋನಾಗ ತೋಡುಡಿತ್ತಿ ಕೈ ಪೆತರುಕುಲು ಮಸ್ಕಿರಿ ಮಲ್ತೆರಿಗೆ ಬಾರಿ ತಮಾಸು ಮಲ್ತೆರಿಗೆ ಬಾರಿ ತಮಾಸು ಮಲ್ತೆರಿಗೆ ದಿಬ್ಬನುಡಿತ್ತಿ ಕ್ಯಾವಜಿ ಪಟ್ಲೇರ್ ರಿಪೋರ್ಟು ಬರೆಯರಿಗೆ ದಿಬ್ಬನುಡಿತ್ತಿ ಕ್ಯಾವಜಿ ಪಟ್ಲೇರ್ ರಿಪೋರ್ಟು ಬರೆಯರಿಗೆ ಬೆತ್ತಡಿಡಿತ್ತಿ ಮಾಲೈ ಉಗುರಣಿ ಪತೊಂದು ಪೋಯಿರಿಗೆ ಕೇಸುಲ ಕಾಯಿಂಡು ಬಂಗುಡೆ ಪನ್ಪಿನ ಇಜಾರು ಪೊಲೀಸುಲು ನಾಡೊಂದು ಬನ್ನಗ ತೋಡುಡಿಜ್ಜ ಕೈ ಪೆತರು ಕೂಲು ನಾಡು ನಾಡು ಸೋತು ಪೋಯರು ಇಜಾರು ಪೊಲೀಸುಲು ನಾಡು ನಾಡು ಸೋತು ಪೋಯರು ಇಜಾರು ಪೊಲೀಸುಲು ಅಬುರುಣಿ ಮದುಮಲು ಮೊಡಂಗು ಮದುಮಯ ದಿಬ್ಬಣ ಪೋನಾಗ ತೋಡುಡಿತ್ತಿ ಕೈ ಪೆತರುಕುಲು ಮಸ್ಕಿರಿ ಮಲ್ತೆರಿಗೆ ಬಾರಿ ತಮಾಸು ಮಲ್ತೆರಿಗೆ
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

നിക്കേനൊന്ന് പണി റേഡിയോ സാരംഗോൺ 7.8 FM എന്ന് തുളിച്ചാവടി നേരപ്രസാര കാര്യക്രമം കേനുള്ളത് തുളിച്ചാവടി നേരപ്രസാര കാര്യക്രമം ഉബർ മീൻ ദബകെട്ട് പനൊന്നിത്തെ ഒഞ്ചാത്ത് നിക്കലേ നെമ്പു പ്രഞ്ചന നെമ്പുലെ നീത്തെ കാര്യക്രമം പട്ടൊണലി അവത്തെ ഒട്ടുകു നർത്തത ബകെട്ടിൽ ഒഞ്ചാത്ത് പനൊന്നിത്തെ കെലവരെ നർത്ത പണ്ടതാതാന്ന് ഗൊത്തുച്ചി അഞ്ചാത് ഉപ്പുനക നർത്ത എഞ്ച ഉണ്ടു ബതുക്കുനഞ്ചിന രീതി എഞ്ച അതിന്ന നർത്തത നമ്മ കൃഷിക്കരന ഒഞ്ചി ദോസ്തിന് പനപ്പെരി നർത്തേനെ റൈത്ത മിത്ര എന്ന് പനപ്പെരി ഈ നർത്ത റൈത്ത മിത്ര എഞ്ച പണണ്ട നർത്തലു മണ്ണ് പാമജി കെസര് ತಿಂದದ ಬದುಕುನೆಡ್ದಾವರ ಅವು ಇಪ್ಪುನಂಚಿನ ಜಾಗಿಡ್ ಮಸ್ತ್ ಪೌಷ್ಟಿಕಾಂಶಲು ಉಪ್ಪುವ ಅಂಚ ಇತ್ತನೆಡ್ದಾವರ ಅಲ್ಪ ಬಿತ್ತನೆ ಮಲ್ತಂಡೆ ಎಟ್ಟೆ ಫಲ ತಿಕ್ಕೊಂಡು ಅಂಚಾದ ನರ್ತಲಿನ ರೈತರ್ನ ಮಿತ್ರೇ ಅತ್ತಂಡ ರೈತನ ದೋಸ್ತಿ ಇಂದು ನಮ್ಮ ಪಂಡದ ಲೆಪ್ಪಿರು ಮಿತ್ರೆ ಒಂಜಿ ಕರೆಟಾಂಡ ನನೊಂಜಿ ರೂಪಡು ನರ್ತಲೇಗ ನರ್ತಲು ರೈತರಿಗೆ ಶತ್ರುಲಂದು ದಯಪಂಡ ಬಿತ್ತನ ಬಿತ್ ಮುಂಗೆ ಬರ್ಪನ ಪೊರ್ತುಗು ನರ್ತಲು ಈ ಮುಂಗೆ ಬೇಯ್ದಿನವೇನೆ ಮುಂಗೆ ಬತ್ತನೇನೆ ತಿನಿಯರಸರು ಮಲ್ಪ ಅಂಚಾದ ಬುಲನಾಶ ಅವರ ಬಲ್ಲಿ ಪಂಡದಿ ಬಿತ್ತನೆ ಮಲ್ಪೋಡು ದುಂಬೆ ನರ್ತಲೇನು ಪೆಜ್ವೇರ್ ಇಂಚಾಂಡ ಬಿತ್ತನೆ ಮಲ್ಪಂದೆ ನೇಜಿ ನಡ್ಪುನಿ ನಮ್ಮ ತೂಲಿ ಅಂಚಾದ ಉಪ್ಪನಾಗ ಅಂದು ರೈತ ಮಿತ್ರಲಂದು ರೈತ ಶತ್ರುಲಂದು ಪೌಷ್ಟಿಕಾಂಶಲು ಉಪ್ಪುನಂಚಿನ ಉಪ್ಪುನ ಒಂಜಿ ಜಾಗಿ ಪೌಷ್ಟಿಕಾಂಶಲು ಉಪ್ಪು ಅಂಚಾದ ಅವು ಬಿತ್ತನೆ ಮಲ್ಪರೆ ಎಟ್ಟೆ ಫಲ ಕೊರ್ಪುಣು ಬಂದಾದಿತ್ತಂಡ ಬಿತ್ತನೆ ಮಲ್ತಿ ಬೊಕ್ಕ ಆ ಬಿತ್ ಮುಂಗೆ ಬತ್ತನವು ಮುಂಗೆ ಬರ್ಪುಣು ತೋಲೆ ಬಿತ್ತನವು ಅವೇನು ತಿನ್ನಿಯರ ಸುರು ಮಲ್ಪು ನೆಡ್ದಾವರ ಅವು ಮಿತ್ರನ ಶತ್ರುಲಂದು ಪಗೆಮಾನಿಲಂದು ಅಂಚಾದಪ್ಪನಾಗ ಇನ್ನಿತ್ತ ಈ ಕಾರ್ಯಕ್ರಮದ ಒಂಜಾತ ವಿಷಯ ತೆರಿಪ ಹೊಂದಿತ್ತೆ ನಿಗ್ಲ ಲೆಪ್ಪು ಕೊರಲಿ ಪಾತಿರಲಿ ಆಜಿ ಮೂಜಿ ಆಜಿ 4 2 0 4 9 4 9 ಸಂಖ್ಯೆಗೆ ಅಂಚನೆ ಅಕ್ಕಡ ಕುಸುಮಾಕರನ್ನೇ ಒಂಜಾತ ವಿಷಯ ಪುರ ತೆರಿಪ ಇರದ ಅದ ಪಂಡ ಆರು ಒಂಜಾತ ಬೆನ್ನಿದ ಬೇಲೆ ಮಲ್ಪು ನಂಚಿನ ವಿಚಾರಲ ಅದಿಪ್ಪು ಅದನ್ನ ಅದನ್ನ ಇಲ್ಲಲು ಇಲ್ಲದ ಜಾಲಡೆನಿ ಈ ಸರ್ತಿ ಬೆನ್ನಿದ ಸಾಗೋಲಿ ಮಲ್ಪರೆ ಶುರು ಮಲ್ದೇನಂತ ಪನ್ಪನ ವಿಷಯ ಎಲ್ಲ ಪಂಡಿರು ಅಂಚಿನ ಒಂಜಾತ ಬಿದ್ದೇನು ಪಂಡಿರು ಒಂಜಿ ಬಿದ್ದೇನು ಬಿತ್ತದ ಈ ಸರ್ತಿ ತೂವೋಡು ಎಂಚ ಫಲ ಕೊರ್ಪುಡು ಮಸ್ತ್ ಎತ್ತರ ಬುಲೆ ಉಚ್ಚು ಮಸ್ತ್ ಕಮ್ಮಿ ಜಾಗೆಡ ಪುರ ಮಲ್ಪೆರ ಆಪುನು ಪನ್ಪನ ವಿಷಯ ಎಲ್ಲ ತೆರಿಪಾಯರ ಅಂಚದಪ್ಪನಾಗ ಆ ಬಿದೆದಾದ ಪಂಡ ಆ ಬಿದೆತ ಪೊದರ್ ಭದ್ರ ಪನ್ಪನ ಬಿದೆಗೆ ಆ ಭದ್ರ ಪನ್ಪನ ಬಿದೆನು ಈ ಸರ್ತಿ ಬಿತ್ತದೇರಂತ ಅಂಚಾದಪ್ಪನಾಗ ಇತ್ತ ನಮ್ಮ ಒಂಜಾತ್ ಸಿಟಿ ಟುಲ್ಲ ಸಿಟಿ ಇತ್ತ ಒಂಜಾತ್ ಬದುಕಿನ ಕಟ್ಟೊಂದು ಇಲ್ಲ ಸಿಟಿ ಟು ಬತ್ತದ ಬದುಕಿನ ಕಟ್ಟೊಂದಿಲ್ಲ ಆಂಡ ಕುಡವರ ನಮ್ಮ ಹಳ್ಳಿಗೆ ಪೋದು ಆ ಜೀವನ ತೂನಾಗ ಮಸ್ತ್ ದುಂಬುದ ಪುರ ನೆನಪಾಪುಣು ಅದನ್ನ ಒಂಜಿ ಆ ದಿನಕ್ಕೂ ಖುಷಿ ಇತ್ತು ಪನ್ಪನ ಭಂಗ ಬತ್ತಿನಲ್ಲ ಒಂಜಿ ಐಟು ಖುಷಿ ಇತ್ತು ಪನ್ಪನಂಚಿನ ವಿಚಾರ ನಿಕ್ಲನ ಮನಸ್ಸಿಡ್ಲ ಉಪ್ಪು ದಾದನೆ ಅವಡು ಇನ್ನಿತ್ತ ಈ ಕಾರ್ಯಕ್ರಮಡು ಉಬರ್ ಮೀಂದ ಬಗೆಟ್ ಒಂಜಾತ ವಿಷಯ ತಿರಿಪಂಚಿನ ಪ್ರಯತ್ನದ ಒಟ್ಟುಗು ಕಂಡಲಡಿ ದಿಕ್ಕುನಂಚಿನ ನರ್ತದ ಬಗೆಟ್ಲ ಇನ್ನಿತ್ತ ಈ ಕಾರ್ಯಕ್ರಮದ ಪಾತ್ರನಂಚಿನ ಪ್ರಯತ್ನ ಮಲ್ತದೆ ಒಂಜಾತ ಈ ಕಾರ್ಯಕ್ರಮ ನಿಕ್ಲೇಲ ಖುಷಿ ಕೊರ್ದು ಪೋದು ಮುದ ದಿನಕ್ಲೇನು ನೆಂಪು ಮಲ್ತು ನಂಚಿನ ಒಂಜಾತ ನೆಂಪುಲ ನಿಕ್ಲೇಗ ಆದಿಪ್ಪು ಬಂದು ಎನ್ನೊಂದು ಕಾರ್ಯಕ್ರಮದ ನಡುಟು ಒಂಜಾತ ತಾಂತ್ರಿಕ ಕಾರಣ ನಡೆದ ವ್ಯತ್ಯಾಸ ಆತಂದು ಅವಕ್ಕೆ ಮಾಪುನ ನಟ್ಟೊಂದು ಇನ್ನಿತ ಈ ಕಾರ್ಯಕ್ರಮದ ಬಿದಡ್ ನಂಚಿನ ಪೊರ್ತು ನನ್ನ ದುಂಬುದ ತುಳುಚಾವಡಿ ಕಾರ್ಯಕ್ರಮದ ಒಂಜಾತ ವಿಷಯನ ಖಂಡಿತ ತಿರಿಪಾಗ ಅವತ್ತು ಒಟ್ಟುಗು ನಿಕ್ಲ ಪಾತಿರ್ಲೆ ನಿಕ್ಲನ ಒಂಜಾತ ಅನುಭವಲೇನು ಪುರ ಪಟ್ಟೊನ್ಲೇಪನೊಂದು ದುಮದ ಕಾರ್ಯಕ್ರಮದ ತಿಕ್ಕುವೆ ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು.
1: ರಾಮ ನೆಂಪುಡೇ ದಿನ ಕರಿದುಕೊಂಡು ಅಪಂಡ ಎನ್ನ ಸರ್ವದ ತ್ರಾಣ ಇತ್ತಿನಡೆ ಪ್ರಾಣ ಇತ್ತಿನಡೆ ಬರೆ ಮುಟ್ಟೋಗಲ ಎಂಕಪ್ಪು ನಂಚತ್ತನ ರಡ್ಡೆ ಅಚ್ಚರ ರಾಮ ಏಪ ಬರ್ಪ ರಾಮ ಏಪ ಕಾಪುವ ರಾಮ ರಾಮ ರಾಮ ರಾಮ ಏರಿಯ

0: ನೆಸರದೇವರ್ನ ದೊಂಬುಗು ಬೆಚ್ಚಯರ್ನಂಚಿನ ಪೊಯ್ಯದ ರಾಸಿ ಐತಮಿತ್ತು ಕುತ್ತ ಕುಲ್ಲುದಿನ ಮಲೆ ಮಂಗೆ ಅಂದಯ್ಯ. ಈ ಏರ್ ಎಂದ ಅರ್ಥ ಐಜಿ, ಸಾಮಾನ್ಯವಾದ ಮಲೆ ಮಂಗೆ ಎಂದು ಪಂಡ ಮಲೆ ಟುಪ್ಪುನ ಎಂದ ಅರ್ಥ.
1: ಆಹಾ,
0: ನಿನ್ನ ಜಾತಿ ತಕ್ಕಲೇನು ಮರಟ ಮಲೆಟ ತೂವಡತ್ತಂದೆ. ಕಡಲ್ದ ಬರಿಟ್ಟು ಪೊಯ್ಯದ ರಾಶಿದ ಮಿತ್ತದ್ದು ತೂಪಿನವು ಬಾರಿ ಆಚಿರ ತೋಜುಂಡೆಂಕ್ ಒಂದು ಅರುವೆದ ಬಾಕಿಲು ಮುಲುಪ್ಪ ಜಲಚರ ವಸ್ತುಲನ್ನು ತಿಕ್ಕಂಡ ಅವು ಮಲ್ಲ ಆಚಿರದ ಸಂಗತಿ ಅಂಟ. ಅಂಚ ಬಂಡದ ಕಾಡು ಸಂಚಾರ ಮಲ್ಪುಂಚಿನ ಮುರುಗಲು ಪಕ್ಕಿರು ಮುಲ್ಪ ತುಯ್ಯರ ತಿಕ್ಕಂಡ ಒಂದು ಆಚಿರ ಅಂಚ ಅದು ಯಾನು ಎನ್ನೂನಿ. ಬಹುಶಃ ಈ ಆತೆ ಈಡೆಗೆ ಬರ್ರ ಇಜ್ಜಿ ಎರಗೋ ಮಾಂತ ಕಾಟ ಕೊರನೆಗೆ ಬಡದು ಭತ್ತದ ಕನಸದ ಮುಲ್ಪ ಬಿಡ್ತೇರಾ ಅತ್ತ ಭತ್ತದ ತಿಕ್ಕೊಂದು ಕೂಡ ಪೊಯರಾವಂದನಂಚಿನ ಮುಂಜಿ ಸ್ಥಿತಿ ಉಳ್ಳನ. ಅವು ಅತ್ತ ದಾದನಾ ಒಂಜಿ ಕಾರಣಗು ಬಡಾದು ಈ ಅರುವೆದ ಬಾಕಿಲನ್ನು ಕಾಪೆರಗ ಬಡಾದು ನಿನ್ನ ನೇರ ಕಾಪಡೆ ಮಲ್ತದ ಮುಲ್ಪ ಬುಡದು ಪೋತೇರಾ ಹೆಂಗ ಒಂಜಿ ಅಲ್ಲ ಅರ್ಥಾಪುಜಿ. ಈ ಮನ ಮಠ ಮನ ಮಠ ಅಂದ ಪನ್ನಗ ಪಾತೆರ ಬರಿ ಇಬ್ಬರು ನಿಕ್ಕ ಪಾತೆರ ಆಪುಡು ಒಂದು ಬಣ್ಣದು ಗೊತ್ತಾಂಡು ಐಕು ಬೊಡದು ಯಾನು ಇಂಚನೆ ಉಳ್ಳೇ ಸೊಡು ಕೇನುಣಿ ಮಂಗೆ ಏರುದು ಕೇನ್ರ ಇಜ್ಜಿ ಮಂಗೆ ಮಂಗೇನೆ ಹಂಚ ಬಂಡದು ಈ ಕಾಲೊಡು ತನ್ನ ಪುಂಡುಡ್ದು ಬೇತೆ ಆದ ಬತ್ತದು ಮುಲ್ಪ ಉಪ್ಪೊಡುಂದಾಂಡ ನಿನ್ನ ದಾದನಾ ಒಂಜಿ ವಿಶೇಷ ಉಪ್ಪೊಡು ಒಂಜಿ ಕಾಲೊಡು ಮಂಗೇರ್ನಾಗ್ಲಿ ಮಾತ್ರ ಪಾತೆರೊಂದು ಇತ್ತೇರಿಗೆ ಆಗ್ಲಿಕ್ಕೆ ಮಾತ್ರ ಪೂದಾರ ಮಾತ ಇತ್ತುಂಡಿಗೆ ಈ ಕಾಲೊಗ ಉಂಡ ಇಜ್ಜ ನಿಂಗ್ ಗೊತ್ತಿಜ್ಜಿ ಅಣ್ಣ ನಿನ್ನನು ತೂನಾಗ ನಿನ್ನಡ ಪ್ರತ್ಯೇಕವಾಯಿನ ಒಂಜಿ ವಿಶೇಷತೆ ಉಂಡು ನಿಂಗ್ ಅರ್ಥ ಅಂಡ್ ಈ ಏರು ಮುಲ್ಪಡ್ದು ಬತ್ತೀನಿ ಮುಲ್ಪ ದಾದ ಮಲ್ತೊಂದುಲ್ಲ ಕೂಡ ಒಡೆಗಲ ಪೋಪನ ಅಂದಾಜಿ ಉಂಡ ಅತ್ತು ಕೈಕಾರು ಸೊಂಟ ಬಲ ಇಜ್ಜಂದೆ ಮುಲ್ಪ ಕುಲ್ಲುದ ನೀ ಅನ್ನಂದಾಣ.

0: ಅಂದಪ್ಪ ಜವಣ ಅಟ್ಟೆ ಕಾರದಾಯೇ
1: ಅಂದು
0: ಲಟ್ಟೆ ಜೀವದಾಯೇ ಪೊಟ್ಟೆಗಟ್ಟಿದ ತಂಕದರ್ಪುದ ಜವಣ ಲೆಕ್ಕ ತೋಜಿಬ
1: ಇತ್ತೆ ಜವನಾದಿಗೆದ ಕಾಲದಮ್ಮ
0: ಅಂಡ ದುತ್ತೈತ ಪುರ ಪುರ ಒಂಜಾತ ಯಾತ್ರೆಗೆ ಬಿದ್ದಣ್ಣಲ್ಕ ತೋಜಿಬ
1: ಆತ ಏ ತಗತ್ಯನ ಆತುಂಡ
0: ಆಹಾ ಅಂಡ ಜವಣೆ ಬಣ್ಪು ನಾವು ನಿನ್ನ ಸರ್ರೋಡು
1: ಓ
0: ನಿನ್ನ ಗಟ್ಟಿ ತಿಗಲೆಡು ಈ ಉಂತಿ ನಂಚಿತ್ತನ ದೇಕಿಡು ಪಾತ್ರ ನಂಚಿತ್ತಿನ ಒರಟು ಪೂರ ಜವಣೆ ಬಣಪು ನಾವು ತೋಜುಣು
1: ಅಂದು
0: ಅಂಚಂದು ಇಡೆಗಿ ಪೊಸ ಜವಣೆ
1: ಹಾ ಎಂಕಲ ಈ ಪೊಸತ್ತಿ
0: ಆ ಯಾನ ಮೂಲೆ ಇತ್ತಿನಾಯೇ
1: ಓ
0: ಈಡೆ ಬತ್ತಿನಾಯೇ
1: ಭಾರಿ ಸಮಯ ಇತ್ತಿನಾಯ
0: ಆಹಾ ಅಂಚಾದೆ ಯಾನ್ ನಿನ್ನ ಪೊಸ ಜವಣೆ ಎಂದು ಬಂಡೆ
1: ಸರಿ
0: ಅಂಚಂದು ಈ ಅನ್ನ ಕೇಣಿ ನಂಚಿತ್ತಿನ ಒರಟು
1: ಆ
0: ಏರಿಯ ಮಲೆಮಂಗ ಎಂಕ್ ಬೇಜರಾಯ್ಚಿ
1: ತೂಪಿನ ತಿಟ್ಟಿದ ಅಂಚ
0: ದಾಯ ಬೇಜರಾಯ್ಜಿಂದ ಕೇಂಡ ಒಂಜಿ ಕುಕ್ಕು ಗೊತ್ತುಂಡನಿಕ್
1: ಅಂದು
0: ಕುಕ್ಕು ಲತ್ತಿಪ್ಪುನಗ ಪಚ್ಚೆಪ್ಪು
1: ಅಂದು
0: ಗಟ್ಟಿಪ್ಪು ಅಗ್ಗಿನಾಗ ತುಚ್ಚಿನಾಗ ಪುಳಿಪ್ಪು
1: ಕಾಯಿ ಕುಕ್ಕು ಅವು
0: ಕಾಯಿ ಕುಕ್ಕು ಅವು ತುಚ್ಚಿ ಬೆಟ್ಟಿಗೆ ಪುಳಿ ಆಪುಂಡು ಅಗ್ಗಿನಾಗ ಗಟ್ಟಿಪ್ಪು
1: ಉಪ್ಪಡವಾಡ ರೆಡ್ಡಿ
0: ಆ ಐಕದಾದ ಪಾಡುಂದ ಉಪ್ಪುಡು ಬಾಡುಡು ಕೂಡ ಮುಂಚಿ ಬಾಡು ಅಂಚೆ ಪುರ ಬೇತೆ ಕೊನೋಡು
1: ಅಂದ್
0: ಆಂಡ ಅವೇ ಕುಕ್ಕು ದಿನ ಪೋಯಿನೇಕ ತಕ್ಕ ಉಳೈದ ಅಂಡಿ ಮೆತ್ತನೆಪ್ಪುಂಡು
1: ಅಂದು
0: ಅವೇ ದಿನ ಪೋಯಿನೇಕ ತಕ್ಕ ಉಳೈ ಮೆತ್ತನೆತ್ತಿನಂಚಿತ್ತಿನ ಅಂಡಿ ಗಟ್ಟಿ ಆಪುಂಡು ಪಿದೈ ಗಟ್ಟಿತ್ತಿನವು ಮೆತ್ತನೆ ಆಪುಂಡು ಪಚ್ಚೆತ್ತಿನವು ಮಂಜುಳ ಆಪುಂಡು ಕೆಂಪು ಆಪುಂಡು
1: ರಂಗ ಬದಲುಂಡು
0: ಪುಳಿತ್ತಿನವು ತಿಗ ಆಪುಂಡು ಚೀಪೆ ಆಪುಂಡು ಅಂಚೆನೆ ಈ ಲತ್ತು ಇಪ್ಪುನಗ ಪಂಡ ಜವನಾದಿಗೆ ಎಪ್ಪುನಗ ಕೊಂಬುಡು ಕುಟ್ಟುಗನ ಕಾರುಡು ಕುಟ್ಟುಗನ ಪಣಪು ನಾವು ಇತ್ತುನವೇ
1: ಮರಕ್ಕೆ ತಾಡ್ಕನ ಮಣ್ಣಿಗೆ ತಾಡು
0: ಮಣ್ಣಿಗೆ ತಾಡುಗನು
1: ಆಪುಂಡ
0: ಅಂಚಾನಗ ಐಟದಾಲ ಇಂಕ ಯೌಪೆಪ್ಪು ಬತ್ತಜಿ ಐಕು ಬೋಡಾದಕ್ಕೆ ಏರಿಯ ಪೊಸ ಜವಣ
1: ಎಂಕದಲ್ಲ ಬೇಜಾರಜ್ಜಿ ಅಂದು
0: ಈ ಪೊಸ ಜವಣೆ ಅಂಚಾದಿ ಕೇಂಡ ಎನ್ನ ಈ ಸಿರಿಂಟು ದಿನ ಅಂಚಿತ್ತಿನ ಸರ್ರೋಡು
1: ಅಂದಪ್ಪ
0: ಪೊಯ್ಯಡು ಕುಲ್ದಿನವಿನ ತೂದಿ ಕೇಂಡ ಅಂದ ಈ ಕೇಂಡಿ ಬೆಟ್ಟಿಗೆ ನರಮಾನ್ಯಾಯನಾಗ ಸುರುಟ್ಟು ಒಂಜಿ ನಮ ಅತ್ತಂದಿನ ಊರುಗು ಪೊಂಡ ತೆರಿಯಂದಿನ ಊರುಗು ಪೊಂಡ ಏರಾಣ್ಲ ತಿಕ್ಕಂಡ ಅಕ್ಕಲ ಪೊಲಬುನು ಕೇನೋಡು ಅಂಚಂದು ಕೇನ್ನೆಕ್ಕಲು ಒಂಜಿ ಒರು ಉಂಡು
1: ಅಂದು
0: ಎಂಚ ಕೇಂಡ ದುಂಬೋರಿಯಾಗ ಗೋಂಕು ಬೋಡುಗೆ ಒರಿ ಗೋಂಕುದ ಮರಟುಲ್ಲಿ ಆಯನ ಮೂಂಕುತುಂಡ ಆತಂಡು ಇಂಬೇಡ ಸೀದ ಬೋದು ಮೂಂಕರ್ತೆಲ್ಲ ಗೋಂಕು ಮಾಡ್ಬಂಡ ಆಯ್ದಾದ ಅಲ್ಪಿ
1: ಹೆಚ್ಚಿಗೆ
0: ಆಯ್ ಗೋಂಕುಡ್ದೆತ್ತು ಪತ್ತವೇ ಆಯ್ ಗೋಂಕುಡ್ದೆತ್ತದೆ ಪತ್ತವೇ ಐಕ ನಮ್ಮ ಬಿರ್ಸಾದಿಗೆ ಎಂಚ ಕೇಂಡ ಅಡಿಟುಂತೋಡು ಅಂದಮಾರಾಯ ಒಂಜು ಗೋಂಕು ಕೊರು ಆಯ್ ಗೋಂಕು ಕೊರ್ಪೆ ಬೀಜವನ್ನು ಪೀಂಟದು ನಮ್ಮ ಜೋಲಿಗೆಡು ಬಾಡು
1: ಹೊಡೋಡು
0: ಗೋಂಕುನು ತಿನ್ನೋಡು ಒಂಜಾತ ಕೈಯಕ್ಕಲಾತಿರ ದೂರ ಬೋದಾಯ ಒಕ್ಕ ಅಂದಮಾರೆ ನಿನ್ನೊಂಜು ಮೂಂಕು ಕಡ್ತೇಲತ್ತ ಒಂದು ಪಾತೇರ್ನ ಒರು ಅವು ಏಪ ಅವು ಪರಂದು ದಿಪ್ಪೋಡು ಈ ಜವಣರಿಗೆ ಒಬ್ಬರ ಬರ್ಪುಜಿ
1: ಓಹೋ
0: ಅಂಚಂದು
1: ಆಲೋಚನೆ ಮಲ್ಪೋಡ
0: ಆಲೋಚನೆ ಮಲ್ಪೋಡು ಪಾತೇರೊಗಲೊಂಜು ಲೆಕ್ಕ ಉಂಟು ಅಪಗೀತೆ ಕೇಂಡ ಯಾನು ಏರು ಯಾನು ಇರು ಕೇನ್ನೆಕ್ಕು ನಿಕ್ಕೆ ಅನು ಉತ್ತರ ಕೊರೋಡೆ
1: ಯಾನು ಬೇತೆ ಅನುಗೇನ್ನೆಡ್ದಲ್ಲ ತಪ್ಪು
0: ಓ
1: ಯಾನಕೇನ್ ನಡೆದಲ್ಲ ತಪ್ಪು
0: ಅತ್ತ ಈ ಮಲೆಮಂಗೆ ಎಂದು ಬಂಡ
1: ಮಲೆಮಂಗೆ ಬಂಡ ನಿನ್ನ ಕೋಗಿ ಮಲ್ತಿನ ಮಲೆ ಟುಪ್ಪುಡ
0: ಅಂದಪ್ಪ
1: ಮುಲ್ಪ ಉಲ್ಲತ್ತ
0: ಮಲೆ ಟಿಪ್ಪುಡ ಈ ನಂಚಿತ್ತಿನ ಮಂಗೆ ಇನಿ ಪೊಯ್ಯೇಡ ಬತ್ತ ಬೂರಂದೆ ದಾಯ ಬೂರಂದೆ ಈ ಏರು
1: ಅಂಚ ಒಂಜಿ ಪೊಲ ಬುದಾಲ ಇತ್ತು
0: ಕೇಂಡ ಅಪಗೆ ಅನ್ನ ಪಾತಿರ್ನ ಮನಮನ ಮಂತ್ರ ಅಂಪ ಅಂದ್ಕೇಂಡ
1: ಅಂದ ನಂಚ
0: ಅಪಗ ಮನಮನ ಬಣಬುನ ಬೇತದಾಲತ್ತ ಮನಮನತ್ತವು ರಾಮ ರಾಮ ಅಪಣಿತ್ತನ
1: ಅಂದ
0: ಎನ್ನ ಶ್ವಾಸಲ ರಾಮೇನೆ ಸರ್ವಲ ರಾಮೇನೆ ಮಾತಲ ರಾಮೇನೆ ಅಂಚಂದು ಯಾನು ಏರಿಕೆಂಡ
1: ಅಂದು
0: ನರಮಾನ್ಯನ ಸರ್ರೋಡು ಈ ಜನ ಓಡುಂದಂಡ ನಿಕ್ಕ ಶ್ವಾಸ ಓಡು
1: ಅಂದಪ್ಪ
0: ಶ್ವಾಸ ಹೆಚ್ಚಿಂಡ
1: ಶ್ವಾಸ ಎತ್ತಿನ ನರಮಾನಿ
0: ಜನ ಹೆಚ್ಚಿಂಡ ಪುನಃ ಶ್ವಾಸ ಎತ್ತಿಂಡ ಜನ ಶ್ವಾಸ ಹೆಚ್ಚಿಂಡ ಪುನಃ ಅಂಚಿತ್ತಿನ ಶ್ವಾಸ ಏರಿಕೆಂಡ ಗಾಳಿದೇವೇರು
1: ವಾಯುದೇವೇರು
0: ಆ ರೀತಿಂಡ ಮಾತ್ರ ಮಾತಲ ಚೈತನ್ಯ
1: ಅಂದಪ್ಪ ವಾಯು ಸಂಚಾರ ಹೆಜ್ಜನಿ ಪ್ರಜನ
0: ದಾಲ ಹೆಜ್ಜಿ ಅಪಂಡ ಅಂಚಿತ್ತಿನ ಗಾಳಿದೇವೇರೆಗೆ ಯಾನ ಮಗೆ
1: ಗಾಳಿದೇವರ ಮಗೇನ ನೆಡ್ಡು
0: ಅಂದು
1: ಗಾಳಿ ದೇವರನ್ನ ಮಗೆಯಿಂದ ಏರೆಗಲ್ಲ ಬನ್ನೋಲಿ ದಯಪಂಡ ಸರ್ವದ ಉಲಯಪೋದು ಬರ್ಪಿನಂಚಿನ ಪ್ರಾಣ ಶಕ್ತಿ ಅತ್ತ ಅಂಚಾದು ದೇವರಿನ ಅಮ್ಮೇರೆಂದು ಏರೆಗಲ್ಲ ಬನ್ನೋಲಿ
0: ಅಂಚತ್
1: ಅಪ್ಪಗ
0: ಎರಡ ಬುರ ಶ್ವಾಸ ಪ್ರಾಣ ತ್ರಾಣ ಉಂಡು ಅಕುಲು ಬುರ ಗಾಳಿ ದೇವರನ್ನ ಮಗೆಯಿಂದ ಬನ್ನೋಲಿ ಐಟದಲ್ಲ ರಡ್ಡು ತಪ್ಪಿಜ್ಜಿ ಯಾನ ಅಂಚತ್ ಯಾನ ಗಾಲಿ ದೇವರಿಗೆ ಪುಟಿನಾಯಿ ಎನ್ನಪ್ಪೆ ಅಂಜನಾದೇವಿ ಹಾಲ್ನ ಗರ್ಭೋಡು ಪುಟ್ಟನಾಯಿ ಎನನು ತೂಪಿನ ಕುಲ ಹಾಲ್ನ ಗರ್ಭೋಡು ಪುಟ್ಟಿನಿಡ್ದ ಅವರ ಆಂಜನೇಯೇ ಎಂದ್ಲಿತ್ತೆ ಗಾಳಿದ ಮಗೆ ಆಯಿನೆಟ್ಟ ಹತ್ರ ಎನನು ಪವನ ಅಂದ ಮಲ್ಲ ಭಾಷೆ ಪವನನ ಮಗೆ ಪವನ ಪುತ್ರ ಎಂದ್ಲಿತ್ತೆ
1: ಮಾರುತಿ ಬಂಡಯ್ಯನ
0: ಮಾರುತಿಂದಲೇ ಬಂಡಪೇರು ಮಾತೆಲ್ಲ ಸುಗಿಪುನ ಕುಲ ಬೊಕ್ಕ ಕೆಲವು ಜನ ಎನ್ನ ಸೊಡ್ಡನು ತೂತ ಹನುಮಂತೆ ಎಂದು ಬಂಡಪೇರು ಅಂಚಿತ್ತಿನ ಹನುಮಂತೆ ಗಾಲಿದೇವರ್ ನಮಗೆ ಅಂಜನಾದೇವಿನ ಸುಕುಮಾರೆ ಆ ಬಾಲೆ ಆನಿದಾಯೆ ಇತ್ತೆ ಪರಬೇಧಿಪ್ಪುನ ಯಾನೆ
1: ಈ ಹನುಮಂತೇನ ಏತನೇ ಹನುಮಂತೆಯ
0: ಅಂಚಂದು ಈಯರಿಂದಲ ಬನುಡಿ ಎಂಕ
1: ಯಾನು ಬಂತೆ ನಿನ್ನ ಪಾತರ ಕೇಂಡದು ನಿನ್ನ ದಾಯ ಪಾತೆರ್ಪಾಯ ಹೌದು
0: ಇದೆ ಪಾತೆರಿಗೆಂದು ದಾಯ ಪಾತೆರ್ಪಾಯಿಂದ ಅಂಡೋ
1: ದಾಯಿಗೋ ನಿನ್ನ ತೂಲಾಗ ತೂಲಾಗ

0: ಜವಣ
1: ಈ ಬಜಿ ಮಂಗೆ ಅತ್ತ ಮಂಗೆ ಮಲ್ಪೇರ ಗೊತ್ತುಂಟು
0: ಮಂಗೆ ಮಲ್ಪೇರ
1: ಹತ್ತು ಬುಕ್ಕ ಇತ್ತ ಎರಡು ಮಂಗೆ ಮಲ್ದಲಿ ಅದು
0: ಅವು ಮಂಗೆ ಮಲ್ಪುಂಡು ಬಂಡೆ ಇಂಚ
1: ಮಂಗೆ ಮಲ್ಪುಡಿದ ಬಂಡ ಪಾತೇರನೆ ಗೊಂಜಿ ಕಾರ್ಕಡೆ ಕೊರ್ಪುಣೆ ಅಂತ ಅರ್ಥ
0: ಸಾದ್ರಿ ಕೊರ್ಪುಣೆ
1: ಅಂದ ಇತ್ತ ದಾಯ ಬಂಡ
0: ದಾಯೆ
1: ಆಯೊಂಜಿ ಕೇಳಿ ಯಾನೊಂಜಿ ಬಂಡೆ ಈ ತಂಡ ಯಾವ ಉಂದುಪುಡು ಕೆಲವು ತಕ್ಕಲಿಗೆ
0: ಅವು ಕೆಲವು ಜಕ್ಕಲಿ ಉಪ್ಪುಂಡು ಕೆಲವು ಜನ ನಿನ್ನ ಅಪ್ಪೆ ಮೇರಿಗೆ ಉಂಡ ಅಮ್ಮೆ ಈಶ್ವರೇ ಅಪ್ಪೆ ಪಾರ್ವತಿ ಅಪ್ಪ ಜಗತ್ತು ದಪ್ಪೆನ ಮಗೆ ಎಂದು ಬಂಡೆ
1: ಕೇಂಡ
0: ಪಂಡನೆ ಕೊಂಜಿ ಸಾದರ್
1: ಬಹುಶಃ ಅಂಚನೆ ಆಂಡ
0: ಓಹಾ ಉಂದ ಅಂಚ
1: ಈ ದೇವರನ ಪೂಜೆಗೆ ಹೂ ಕಟ್ಟದು ಮಾಲೆ ಮಾಡ್ತದ ಕೊನ್ ಪೂಜೆ
0: ಅಂದಂದಂದಂದ
1: ದೇವರಿಗೆ ಅರ್ಪಣೆ ಮಲ್ಪಣೆ ಪೂ ಅಂದಿನಿ
0: ಅಂದಂದಂದಂದ ಮಸ್ತ್ ಪುರ್ಪೋಲೇನು ಪೂರ
1: ಅಂದ್ರಪ
0: ತೋಟೋಡು ಮಸ್ತ್ ಪುರ್ಪೋಲಿಪ್ಪೋ
1: ಅಂದ
0: ಅವೇನು ಪೂರ ಪೊಯ್ದು ಕಣತದೆ
1: ಅಯ್ಯ ವಿಶೇಷವಾಯಿನ ಮಲ್ಲಿಗೆದ ಪುರ್ಪ
0: ಓಹಾ
1: ಈ ಮಲ್ಲಿಗೆದ ಪುರ್ಪನು
0: ಬಾರಿ ಪರಿಮಳ
1: ಅಂದಂದ್ ಕಟ್ಟದ
0: ಕಮ್ಮೆನೋ
1: ಕಟ್ಟದ ಮಾಲೆ ಮಲ್ಪೋಡ
0: ಅಂದಂದ್
1: ಅಯ್ಯ ಬಾರದ ಬಲ್ಲು ಬಡ
0: ಬಾರದ ಬಲ್ಲಿಡು ಕಟ್ಟಂಡ ಮಾತ್ರ ಅವು ದೇವೇರ್ನ ಜುಟ್ಟು ಸೇರ್ನು
1: ಅತ್ತ ಪೂತ ಪುದರಡು ಬಾರದ ಬಲ್ಲುಲ ದೇವರನ ಅಡಿಗೆ ಪೋಪುಂಡು ತೂಲ
0: ಅವು ಇಂಚಲ ಬಣೋಲಿ ಬಾರದ ಬಲ್ಲಿರದ ಹತ್ರ ಪೂ ದೇವರ ಜುಟ್ಟುಗು ಪೋಂಡು
1: ರಡ್ಡಲ ಸರಿಯೇ
0: ಅಂದಂತ
1: ಅಂಚ ಪಂಡದು ಬಾರದ ಬಲ್ಲು ಪೂ ಆರುಂಡ
0: ಓ
1: ಅತ್ತ ಬಾರದ ಬಲ್ಲನ ಏರಲ ಅರ್ಪಣೆ ಮಲ್ಪಿರುಂಡ ಅಂದ್
0: ಬಾರದ ಬಲ್ಲನ ಏರ್ಲ ಅರ್ಪಣೆ ಮನ್ ಪೂಜೆ
1: ಅತ್ತ
0: ಅಂಡ ಬಾರದ ಬಲ್ಲಿಜ್ಜಂದ ಪೋಯಾರ ಪೂಜಾ ತಮಿತ್ತು
1: ಅದು ಗೊತ್ತುಂಡು ದಿಕ್ ಅಂಚನೆ ಆಂಡಿಯ ಎಂಕಲ್ ನಲ್ಪಿ ಕಟ್ಟುಂಡು
0: ಎಂಚ
1: ತನ್ನ ಕುಲೊಟ್ಟು ಸಂತಾನೊಟು ಎರಾಳವರಿ ಬಿಗಿನ ಇದೆಲ್ಲ ಪುದರ ಮಲ್ತಿನ ಇತ್ತೆಂಡ ಆಯನ ಪುದರ್ನ ಮಗಕ್ಕ ಪುಲ್ಲಿಗ ದೀಪುನೆ ಅಂದ
0: ಅಂದಂದ್ ಕೆಲವು ಜನ ಅಜ್ಜರ್ನ ಪುದರ್ ಪುಲ್ಲಿಗ ದೀಪ
1: ಅಂದಪ್ಪ
0: ಮಗಕ್ಕ ದೀಪುನ
1: ಅಂದಂದ್ ಅಂಚನೆ ಬಹುಶಃ ಮಂಗೇರ್ನ ಜಾತಿ ಮಲ್ಲ ಮಂಗೆ ಏರು ಹನುಮಂತೆ
0: ಹನುಮಂತೆ
1: ಹನುಮಂತನ ಬಗ್ಗೆ ಏರೇ ಗೊತ್ತಿಜ್ಜಿ ಬನ್ಲಾಗೆ
0: ಗೊತ್ತುಂಡು ನಿಕ್
1: ಅಂದಪ್ಪ ಈ ಕಾಲೊಡು ಅಂಜನಾದೇವಿನ ಉಡಲ್ಲು ಪುಟ್ಟಿದಂಚಿನ ಹನುಮಂತೆ ಆಕಾಶವುಲಾಗಿದೆ
0: ಅಂದಂದ್
1: ಸೂರ್ಯಚಂದ್ರನ ತಿನ್ಪೆಂದು ಪೋತೆ ಆ ಇಂದ್ರನ ವಜ್ರಾಯುಧಗಾನ ಮುಂಕು ಹನುಮಂತೆ ಆಂಡ್
0: ಅವು ನಿನ್ನರ್ಧಲ ಲತ್ತಿಪ್ರಾಯ ಬುದ್ಧಿ ತೆರಿಯ
1: ಬಾರಿ ಎಲ್ಲೇಡೆ
0: ಬಡ ಒಂದು ಪೋತಿನ
1: ಅತ್
0: ಪರ್ಂದು ತಿನ್ರೆ
1: ಆತ ಎಲ್ಲೇಡು ಪೋದು ಇಂದ್ರೆ ವಜ್ರಾಯುಧ ಹಾಕನಾಗ ಮುಂಕು ಮುಸುಂಡು ಓಲ ಒರಿಯರಿಜಾಂಡ್
0: ಅತ್ ಬಾಕಿ ತಿನ ಅಂಡ ಈ ಮಿನಿ ಅಂಡ ಒರಿದ್ವಯ
1: ಅತ್ತ
0: ಅಂದಂದ್
1: ಅಪ್ಪ ಒರಿಯಂದು ಬಂಡದಾಯೇ ಆಯ ವಾಯುದೇವರನ ಸಂತಾನ
0: ಅಂದಂದ್
1: ಆಯ ಹನುಮಂತೆ ಮಲ್ತನಂಜನ ಕೆಲಸ ಇಂಚಿನವು ಎಂಕಲ ಊರುಡು ಏಪಲ ಈ ರಾಮಾಯಣ ಪ್ರವಚನ ಅಂತ ಆ ಒಂದು ಉಪ್ಪುಡು
0: ಓದು ಬೇರೆ
1: ಅಂದಂದ್
0: ಯಾನು
1: ಎನ್ನ ಬಗ್ಗೆ ನಿಂಕ ಪನ್ನೋಡತ್ತ
0: ಅಂದಂದ್ ಇಯರಂತೆ ಗೊತ್ತಾಯ್ಜಿ
1: ಯಾನು
0: ಅಂದ್ ಇಯರ್ ರಾಮಾಯಣ ಬಣ್ಣಂದುಲ್ಲ
1: ಅಂದ್ ರಾಮಾಯಣ ಎಂಕಲ ಅಂಚನಗಳಿಗೆ ರಾಮೇ ಆದರ್ಶ ದಯಪಂಡ ಕ್ಷತ್ರಿಯ ವಂಶಡು ಪುಟ್ಟಿನಯ್ಯ ಯಾನು ಈ ಕೇಂದ್ರನ್ನ ಗೊತ್ತಿಜ್ಜಿ
0: ಓ
1: ಚಂದ್ರ ವಂಶಡು ಮಲ್ಲ ಪುಗರ್ತೆ ಪಡೆಯನಂಚಿನ ಹಸ್ತಿನಾವತಿ
0: ಆನೆಪುರ
1: ಅಂದಂದ ಅಲ್ಪ ಪಾಂಡು ಬುಕ್ಕದ್ರತರ ಅಷ್ಟೇ
0: ಅಂದಂದ್ ರಡ್ಡು ಜನ ಮೆಕ್ಕಿ ಫಲ
1: ಪಾಂಡುನ ಜೋಕಲಿಗೆ ಪಾಂಡವರಿಂದ ಪುದರು ಧೃತರಾಷ್ಟ್ರ ಜೋಕಲಿಗೆ ಕೌರವರಿಂದ ಪುದರು ಈ ಪಾಂಡುನ ಜೋಕುಲು ಐನು ಜನ ಐನು ಜನಟು ನಡುವಣೆ ಯಾನು
0: ಐನು ಜನಟು ನಡುವಣೆ
1: ಏರಿಂದ ಮಿನಿ ಫನ್ ಕೇಂದ್ರ ಮಿನಿ
0: ಒಂತ ಕೇಂದಿನ ನೆಂಪುಂಡು
1: ಅಂದ
0: ಒರಿ ಅಮನ ಮಗೆಗೆ ಏಪಲ ಧರ್ಮದ ಬಗ್ಗೆ ನಿಲೆ ಗೊರಪುನ
1: ಅಂದ
0: ಬೊಕ್ಕೊರಿ
1: ಒರಿ ಗಾಳಿದ ಬಗ್ಗೆ ಉಲ್ಲೇ
0: ಅಂದ ಎನ್ನಮ್ಮೆರಿಗೆ ಬಿಟ್ಟನಾಯ್ ಬಕ
1: ಅತ್ತ ಅವು ಬುಕ್ಕ ಹೌದುಕ್ಕ ಈ ಗಾಳಿದ ಮಗೆ ಅಂದಂದಾಂಡ ಅತ್ತ
0: ಓ
1: ಈ ಗಾಳಿದ ಮಗೆ ಅಂದಂದಾಂಡ
0: ಎಂಕ ಅಂದಂದು ಗೊತ್ತುಂಡಯ್ಯ
1: ಸರಿಯಪ್ಪ ಆಗ ಭೀಮೆ ಎಂದು ಬುದಾರೆ ಎನ್ನ ಅಣ್ಣೆ ಅವು
0: ಭೀಮೆ
1: ಬುಕ್ಕ ಪುಟ್ಟಿನೇ ಯಾನು
0: ಓಹೋ
1: ಅರ್ಜುನೆ ಪಾರ್ಥೆ ನರೇ ಪ್ರಲ್ಗುಣೆ ದಶನಾಮ
0: ಪತ್ತು ಪುದರುಂಡು
1: ಪತ್ತು ಪುದರ್ ಬಜಿ ಒಕ್ಕಡೆ ಪುದರ್ ಅತ್ತದ್ದು ಈ ಪ್ರತಿ ಪುದರ್ಗಳ ಒಂದು ಹಿನ್ನೆಲೆ ಉಂಟು
0: ಅಂದ್ ಏರ್ಲ ಪೊಕ್ಕಡೆ ಕೊರ್ತುನವತ್ತು
1: ಅತಪ್ಪ
0: ಕಾಸು ಕೊರ್ದು
1: ಅಂದ್ ಅಂಚ ಅರ್ಜುನೆ ಎಂದು ಎನ್ನ ಪುದರ್ ಬುಕ್ಕ ಇರುವೆರುಳ್ಳ ನಕುಲ ಸಹದೇವರು ಅಕಲು ಎನ್ನ ಮೆಗ್ಗಲ್ಲು
0: ಅತ ಯಾನು ಈತನೇ ಅಟ ನಿನ್ನ ತೂದು ಭಾಸ್ಕರ್ ಎಂದು ಎನ್ನಿದ್ದೀನಿ
1: ಹಾ ಎಂಕ್ಲಿಗೆ ಮಾತ ಆದರ್ಶ ಆಯೇನೆ
0: ಅತ್ತತ್ತು ತೂನಗ ನಿನ್ನೊಂಜಿ ಯಾನೆ ಕಡೆ ಜವಣೆ ಬಂಡತ್ತ ನಿನ್ನ ದೇಕಿನ ತೂನಗ ಸೂರ್ಯನೇ ಬತ್ತಿಲ್ಲ ಕಾಣ್
1: ಓಹೋ
0: ಅಂಚ ಭಾಸ್ಕರ್ ಎಂದೇನಿ ಇತ್ತೆ ತುನ ಈ ಜನಬೇತೇನೆ
1: ಸರಿಯಪ್ಪ ಸೂರ್ಯ ಪುಗ ಸೂರ್ಯ ಬತ್ತದು ನಮ್ಮ ಎದುರು ಉಂತುನಾಗ ಕತ್ತಲೆ ಸಾರುಜ
0: ಅವು ಗಿಡ ಪೋಡೆತ್ತ ಪೋಡೆತ್ತ
1: ಪಂಡ ಆಯನ ದಯಿಟ್ಟು ಮಾತ್ರೆಗಳ ಆನಂದ ತಿಕೊಂಡು
0: ಆಹಾ
1: ಆ ರೀತಿಡು ಬಹುಶಃ ಒಂಜಿ ರೀತಿಡು ದಯಾನಂದಿನಿ ಕತ್ತಲೆ ಪಾರಾಯಿನಾಯ್
0: ಕತ್ತಲೆ ಪಾರಾಯಿನಾಯ್
1: ಇಜ್ಜಡ ದಿನ ಯಾನ್ ತುಯರ್ ಇತ್ತಂಡ
0: ಇಜ್ಜಿಜ್ ಅಪ್ಪಂಡ ಅಪ್ಪಂಡ ಯಾನ್ ದಯ ದೀನಿಟ್ಟು ಇತ್ತ ನಿಂಡ ಪಾತೆರಿಯ
1: ಅಂತಪ್ಪ ದಯ ದೀದಿ ಈ ಪಾತೆರ ಜನ ಯಾನ್ ಪಾತೆರ
0: ಇಜ್ಜಿಜ್
1: ಯಾನ್ ಅಜ್ಜಿಜ್
0: ಅಪ್ಪಂಡ ನಿಕ ಆನಂದ ಆನಂದ ಲೆಕ್ಕ ಯಾನ್ ಪಾತೆರ ನೆಟ್ ಸರಿ
1: ಒಂಜಿ ವೇಳೆ ಯಾನ್ ಪಾತೆರ್ನೆಗ್ ಈ ತಾರ್ಕಣೆ ಕೊರ್ಪು ಜಾಂಡ ಯಾನ್ ಬೇರಿ ಬಾರ್ದು ಎಕ್ಕಟೆ ಪೋತ್ವೆ
0: ಅತಿ ಯಾನ್ ಬಂಡ ಏರಡಲ ಪಾತೆರು ಜಾನ್ ಯಾನ್ ಎನ್ನ ಅತಿಗಿಪ್ಪುನು
1: ಅವು ಗೊತ್ತಾಡಿ
0: ಹೆಂಗ್ ರಡ್ಡೆ ಹಚ್ಚಾರ ರಾಮನಾಮ ಮಾತ್ರ
1: ಈ ಕಣ್ಣು ಮುಚ್ಚಿದ ಮನ ಮನ ಪನ್ನಗನೆ ಅಂದಜಾಡು
0: ಅತತಿ ಎಕಡೆ ಎಕಡೆ ಪನ್ನಕೆ ಅಂಡೆ ಅವು ಜೈದಿನ ಕುಲ್ ದಿನ ಗೊತ್ತಾವು ಅತತ್ ಯಾನ್ ಎಂಕುಲ ಎಂಕುಲ ಅಂಚೆನೆ ಅರ್ಧನೆ ಕಣ್ಣು ಎಂಕಲ ಪೂರ ಬುಳೆಯ ರೆಚ್ಚು
1: ಈ ತೂಂಕುನೆ ನೋಡುದು
0: ಅಂಚನೆ
1: ಇತ್ತೇನ ಬುಕ್ಕನ ಅದು
0: ಆಹಾ
1: ಈ
0: ಇತ್ತೇನ ಬುಕ್ಕನಂಡ ಬೇತಂಡು
1: ಅತತ್ತು ದಿನ ತೂನ ಈ ಕರ್ಬದ ವೇಲೆ ಮಲ್ಪಣಕ್ಕಲು ಒಂಜಿ ಪುಂಗಿ ದೀಪೇರ
0: ಕರ್ಬೊಟ್ಟಿಗಾರೆ ಆ ಕರ್ಬೊಟ್ಟಿಗಾರೆ ನೆಕ್ ಗಾಳಿ ಬೋಯಾರೆ
1: ಆಯ್ನ ಉರಿಪ್ಪು ನಗ ಮಲ್ಲೆ
0: ಅಂದ
1: ಉರಿಪ್ಪು ದೆಪ್ಪು ನಗ ಎಲ್ಲಿ ಆಪು
0: ಎಲ್ಲಿ ಆಪು
1: ಅಂಚನೆ
0: ಆಹಾ
1: ನಿನ್ನ ತಿಗಲೆ ತೋಜೊಂದುಂಡು
0: ಆ
1: ಈ ಜುವ ಉಂಡು ಬಂಡದು ಅವು ಮಿತ್ತು ತೀರ್ತು ಪೋನ ಗೊತ್ತಾಪು ಉಂಡ ತಿಂಟದು ಪೋಯಿನ ನಿನ್ನ ಮೆಯ್
0: ಅಂಚೊಲ್ಲೇನಾ
1: ಕಂಚಿನವು
0: ಅತಿತ್ಯಾನಿ ಅನ್ನ ಸರ್ವಂತು ನಿಂತೇನೆ
1: ಏರಾಂಡಲ ಪನ್ನರ ಮಾರಯ್ಯ ಇಂದು ಹನುಮಂತೆಂದ ಪಂಡ ಒತ್ತೋನೇರಗ ಹನುಮಂತೇಣ ಇಂಚ
0: ಎಂಚ
1: ರಾಮದೇವರು ಪಂಪಾಸುದೆತ್ತ ಸದೃಡು ಹನುಮಂತನು ತೂನಗ ಆಯ ಮೂಜಿ ಕುಕ್ಕುದಾಯಿತನೇ ಬಾನದೆತ್ತರಗು ರೆಗತ್ತು ಪೋಯಗೆ
0: ಅಂದಪ್ಪ ಯಾನ್ ಜನಿವಾರ ಬಾಡೊಂದು ಬೋತನೆ ಬೆರಣ ಹೊರಟು ಬೋತನೆ
1: ಅಂದಂದು
0: ಅಪ್ಪಗ ಆರ್ಲ ನಂಬಿಜೇರಿ ನಿಲ್ಲಕನೆ ಅಪ್ಪಗ ಆರ್ಲ ನಂಬಿಜೇರಿ ಆರು ನಮ್ಮಂದೆ ಬಾರಿ ಸಂಕಲ್ಪ ಇಡ್ತೇರಿ
1: ಅಂದಿಗೆ ಅಕ್ಕಸದ ಎತ್ತರಗು ಫೋನಾಗ ಯಾರು ಅಂದ್ರೆ ರಾಮದೇವ
0: ಆರೇ ಬಂಡಿನ್
1: ಅಣಿಮಾದಿ ಅಷ್ಟ ಸಿದ್ಧಿರನ್ನು ತೆರಿನಾಯ ಹನುಮಂತೆ ಮನೋಜವಂ ಮಾರುತ ತುಲ್ಯ ವೇಗಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ
0: ಅಕೇರಿದ ಪುನಿತ್ತೆ ಶ್ರೀರಾಮ ದೂತಂ
1: ಅತ ಆಯಂಡ ಶಿರಸ ರಮಾಮಿಯೇ
0: ಅತ ಅವು ಈ ಮಣ್ಪೋಡಿ ಇತ್ತಂಡು ಮಲ್ಲೆತ್
1: ಇತ್ತೆ ಕೆಲವು ಸರ್ತಿ ಮಲ್ಲಕಲ್ನ ಉದರ ಹೊಂಡದು ಬೇಲೆ ಬೈಪವನ್ನಗಳು
0: ಅಂಚ ಮಸ್ತ್ ಜನ ಒಳ್ಳೇರ್
1: ಅತ್ತ
0: ಏರ್ಲ ಒರಿ ಊರುಡು ಮಲ್ಲ ಮಂಡೆ ನೋಪುನ ಇತ್ತೇಡ
1: ಅಂದು
0: ಆಯನ ಪೋಡಿಗೆ ಊರುಗಿತ್ತಂಡ ಇಂಬೆ ಮೂಲು ಬಂಡ್ರೆಂಡು ಎಂಕ ಆ ಜನ ಎನ್ನ ಸಂಬಂಧ ಎನ್ನ ತಿದಪ್ಪನ ಮಗನ ಪಲಯನ ಮೆಗ್ಯನ ಅಮ್ಮೆ
1: ವಿದ್ಯಾರ್ಥಿನ ಸಂಬಂಧ
0: ಅಂದಂದ ಒಂದು ಅಂಚತ್
1: ಏರು ಇಂಚಂದ ಬಂದಿರಗ ಅಂಡ ಬಗೆತ್ತಾರುಡು ಈ ಏರ್ನ ಪಂತೋಣ ನಿಕ್ಕದಲ್ಲ ಬೇಲೆ ಅಲ್ವಂಡ ಯಾರು ಮಲ್ತದ್ವೆ ಅಂಡ ಇಂಜ ಮಂದ ಸುಳ್ಳು ಮಂದ ಪಂಡದು ಮಲ್ಪಡುದು ನಿಜ್ಜಾಂಡು ಹನುಮಂತ ದೇವರನ್ನ ಪುದರು ಫನೊಂದು ಆ ವಂಶಡು ಪುಟ್ಟಿನಾಯೇ ಆ ಒಂಜಿ ಮಂಗದ ಉರಿಯುತ್ತಿನಾಯೇ ಅಂಚಾದು ಯಾನು ಹನುಮಂತ ಮಂಡ ದಕ್ಕದು ಪೋದು ಈ ಬೇತೇರೆಡ್ಲಾವು ಆಂಡ ಯಾನುಂಡತ್ತ ದ್ರೋಡೆರ ಶಿಷ್ಯ ಧರ್ಮರಾಯನ ಮೆಗ್ಗಿ ಯನರ್ಜುನೆ ಎನ್ನಂಚಿನ ಅಲ್ಪ ಕಳು ಕಪಟ
0: ಅತ್ತಪ್ಪ ಈ ಕಲ್ತಿನಕ್ಕೆ ಕಣ್ಣಿಜ್ಜಿ ಬಿಡು ಈ ಮಾತ ನೀಲೆಟ ಕಲ್ತದ ಅಪ್ಪಂಡ ಈತನೆಟ ಈ ಪಾತೆರ್ನಗ ಸಂಗತಿ ಎಂಚ ಅಣಗೊತ್ತುಂಡ
1: ಎಂಚ
0: ಇತ್ತ ಯಾನು ಕುಸ್ಕು ದಿತ್ತಿನ ಸರ್ರು ನೀ ಪನ್ನಗನೆ ತುಯಿನಿ
1: ಅಂದು
0: ಅಡೇಗೆ ಬಲ್ಚಟು ಕಟದೆಂದತ್ತ
1: ಅಂದು
0: ಬಲ್ಚಟು ಕಟದನೆ ಸರ್ರೋನು ತುತಿ ಪನ್ಯತ್ತ
1: ಸಿರಿಂಟದು
0: ಅಪ್ಪಂಡ ಯಾನಿ ಎರಂದು ಗೊತ್ತಾಯ್ಜಿ ಅಪ್ಪಂಡ ಈ ಯಾನಿ ಎರಂದು ತೆರೆಯೋ ನೋಡು
1: ಇಂಚವು.

0: ಸರಿ ಈ ಚಲ್ಲಂಗ ಇಂಚೆ ಒತ್ತುನಗೈತೆ ಬಿತ್ತಲ್ ಆಗಿ ಉಂಡತ್ತ ಅಂಚ ಪುಷ್ಕ ಒತ್ತನ ಬಿತ್ತಲ್ ಆಗಿ ಉಂಡ ಅಂಚ ಬಾಕಿ ಪೂರ ಮಂಗೇರ್ಕುಲು ಪೂರ ಇತ್ತಲಾಗಿವೆ ಇತ್ತಲಾಗಿವೆ.
1: ರಾಮೆ ಅಯೋಧ್ಯೆಗೆ ಪೊಗ್ಗಿನಾಗಾತನ ಕತೆ
0: ಅಂದು ಅವು ಸಂಗತಿ ಬೇತೆ ಅವು ಕೋಂಗಿ ಕಟ್ಟು ನಕ್ಕಲು ಕಬಿ ಕಟ್ಟುವೇರಿ ಅಂಡ ಒಂದು ಅಂಚ ಯಾನು ಉದಾಹರಣೆ ಅವು ಕತೆ ಬಂದ ಉಪಗತೆ ಒತ್ತು ಕತೆ ಬರ್ಪುಂಡು ಅಂಡ ಅವು ಕತೆ ಎತ್ತೆ ಹಾಕುಂಡು ಅಜ್ಜ ಮೂಲು ಲಾಗಿ ನಲ್ಕ ಬಾಕಿ ತಕ್ಕಲು ಲಾಗಿಡೀರಿ ಅಂಡ ಎಂಕೊಂಜಿ ಮದ್ದಪ್ಪಯ್ಯ ಅವಂಜಿ ಸಾಪ.
2: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
2: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಆನೇ ಮ್ಯಾನೇಜರ್ ಸಮ ಸಜ್ಜೆ ನಿಂಗದು ಒಟ್ಟು ಹೇಳಿ ಇಲ್ಲ ಬಾತಿಲ್ ಜುವ ತೊಂದೆ ಅವ್ಯಾರ ಹುಡುಗಿ ಆಗನೆ ಆನಮ್ಮ ಅಂಚೆ ತೋಪಿನಿ
1: ಅವನಮ್ಮ ಹೊಸ ಕುಕ್ಕು
0: ಕುಕ್ಕು ಆನಮ್ಮನೇ ಗೋಂಟದಾರೆ ಕಂಡು ಆದರೆ ಏನು ಆನಮ್ಮ ಅಂಚೆ ತೋಪಿನಿ ಹಾಗೆ ಇರ್ಲ ಅಪ್ಪೆ ತಂಗಡಿಯಲ್ಲೂ ಇರ್ಲ ಇದ್ದೀರ್ಗೆನ ಮಾಡಲಿ
2: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ ದೀಪರ್ ಈ ನಾಟಕದ ಸುರೂತ ಯಜ್ಞ ಕೇಂದರ್ ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದಯಗ್ಗೆ ಎಲ್ಲದೂ ತುಳುಪ್ರಸಾರಡು.
3: ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM, ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ದ ತುಳುಪೆ ಸಾರಕ್ಕೇನೊಂದಲ್ಲರೆ ನನ್ನ ದುಂಬಗ್ ಏಕೆ ವಿಜಯ್ ಕೋಕಿಲ ಮೇರ್ನ ಸಂಗೀತದ ಕೆಲವೊಂಜಿ ಪದಕುಲೇನಕ್ಕೇನೊಂದು ಬರ್ಕ.

0: ಶಿಸ್ತು ಪಂಕ್ತಿ ಬರ್ತ ಕೊಟ್ಟು ಆಂಡು ಪಾವನ.
1: ನಮಸ್ಕಾರ, ನಿಖಿಲೇಡದಾತಿನ ಕುಸಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕೇನೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಈತನೇಟ ಏಕೆ ವಿಜಯ್ ಕೋಕಿಲಾಂಬೆರ್ನ ಸಂಗೀತದ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬರ್ತಾರೆ. ಇಡಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆಯೇ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರ್ದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ದರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ. ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ.
ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆಯೇ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ 1/2 ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ. ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ 1 ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು 1 ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಸಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಮಜಾ ಹಿಸ್ಪಿನ್ ತಂತ ಮೇ ಬಿ ಕೊನೆ ಇವಾಗ ಹಾಕೊಂಡು ವೆಲ ಮೇ ಬಿ ಅವ್ನು ಲೇಟ್ ಜಾವ್ ಬಟ್ ಅವ್ನು ಪರ್ಸನಲಿ ಕೈ ಅಥ ನಾವು ಎದೋಳಿ ಲೇಟ್ ಜಾವ್ನ ಅನಿಕಿ ಮುಖಾರ ಅವ್ನು ಲೇಟ್ ಜಾವ್ ಕೂಸಂಗ ಅಪೇಕ್ಷೆ
1: ಅನಿ ತಸುಕ ಕೂಮ್ ನಿಜಾವಂದಿ ಯತುಳು ಯ ಕನ್ನಡ ಫಿಲ್ಮಂತ ಗೌಂಕಿ ತೊಳು ಅವಕಾಶ ಪಡಲಾಗಿದೆ
0: ಅವ ಆಕ್ಚುಲಿ ಕೂಮ್ ನಿ ಫಿಲ್ಮಲ್ ಗಾಯಲೆ ಪಾದ್ರಿ ಫೆರ್ಗೆ ತಶನ್ ಸೆಕ್ ತೆಲಿ ಫಿಲ್ಮ್ ಆಗಿ ಗಾಯಲ ತುಳು
1: ತೆಲಿ ಫಿಲ್ಮ್
0: ವೈ ವೈ ವೈ
1: ಓಕೆ
0: ಕನ್ನಡ ಫಿಲ್ಮ್ ಅಂತ ಮೇದಳು ಗೌ ಕೋರ ಸರಿ ಗಾಯಲ ತುಳು ಮಕ ಆಶೆ ಆಸ ಗೌಂಟ ಪೂರ್ಣ ಮಕ ಗಾಡ್ ಫಾದರ್ ನಾ ಅನಿ ಫಾರ್ ಎಕ್ಸಾಂಪಲ್ ಮುಜಡೆ ಪೇಶೆ ನಾ ಮಕ ನಿಜ ಜಾವನ ಏಕ ಬರೆ ಆ ಫಿಲ್ಮ್ ಆಗ ತಾಣಿ ದಾವನ ಆ ಫಿಲ್ಮ್ ಖಂಡಿತ ಹೋಯ್ತ
1: ನಿಮಾಣ ಸಭಾ ಸಂಗೀತ ಮುಳ ಕಿತೆ
0: ನಿಜ ಪ್ರಕಾರ ಸಂಗೀತ ಮುಳ ಮಧುರ ಆವಾಜ ಅನಿ ಅಂಚ ಕಾಳಜಾಂತ ಅಲ್ಲಿ ಬೊಗ್ನ ಪೊಡೆ ಪೊಡೆ ಅಂತ ಡೈರೆಕ್ಟ್ ಸಂಬಂಧ ತೆ ಆಮಿ ಏಕ ಕವನ ಮುಖಾಂತರ ತಕ್ಕೆ ಟ್ಯೂನ್ ದಲ್ಲ ಆಮಿ ತೆ ಅರ್ಪ ಕನ್ ಕಾಣ್ಗೆಚೆ ಬಶಿನ್ ಅಮಿ ಲೋಕಂ ಸಂಚೆ ತೇನ್ ದಾವನ ಸಮಜ ಪ್ರಕಾರ ಸಂಗೀತ
1: तो कामी सर बोरे मरता बोरे आशेता आणि बोरी भलायकी आणि तो आशिल्ले सर जीव तुका हो करून दिवन आमी आशेता
0: देव बरे करून जीव आज हांव वीक्षकांक एक सांगूंक अपेक्षिता कितें म्हळ्यार संगीत जावन आसा मोग आमी सगळीं संगीतकारां तशेंच सगळो संवसारांत लोक आसा आमी सगळे मोगान जियेया संगीतांत हांव ना आमचें जीवन जावं दी आनी संगीतूच आमचें अंत्य जावं दी समेस्तांक प्रणाम.

0: ಇನ್ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸಂಸಾರಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇವರಕಟ್ಟೆಯಲ್ಲಿ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಶ್ರೋತೃಗಳ ಕೇಟು ರೇಡಿ ಸಾರನ್ 107.8 ಮೈಕ್ರೋನ ಯೂನಿವರ್ಸಿಟಿ ಬ್ಯಾರಿ ಅಧ್ಯಯನ ಪೀಠ ಎದುರು ವತಿಯಿಂದ ನಡೆದು ಟಿಐಎ ಪ್ರಥಮ ದರ್ಜೆ ಕಾಲೇಜು ನಡುಪದವು ಮೈಕಾಲ ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲೂ ಮುಂಚಿದಾಯು. ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಸಹ ಪ್ರಾಧ್ಯಾಪಕರಾಯಿತು ಡಾಕ್ಟರ್ ಧನಂಜಯ ಕುಂಬ್ಳೆ. ಅಯಲ್ಡ ಪಲಕನ ಕೇಟನ್ ಬರುವ
3: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
4: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು ಬಿ ಎ ಓದ್ತಾ ಇದ್ದೆ, ನಿಮ್ಮ ಹಾಗೆ ಬಿ ಎ ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ ಬಿ ಎಂ ಇದಿನಬ್ಬರು ಮತ್ತು ಎಂ ಬಿ ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ. ಬಹಳ ಹಿಂದೆ ಇದನ್ನೊಬ್ಬರು ಬಂದು ಹಾಗೆಲ್ಲ ನಾವು ಏನಂದರೆ ನಮಗೆ ಬ್ಯಾರಿ ಮಾತನಾಡೋದು, ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ಥರ ಕಾಣ್ತಿತ್ತು. ನಾವೆಲ್ಲ ನಮ್ಮ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ ನಿಕ್ ಅಂತ ಒಕ್ಕು ಒಕ್ಕು ಅಂತ. ನಮಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದರೆ ಈ ಶ್ರೇಣಿಯವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವ್ರು ಚಂದ ಮಾತಾಡ್ತಾ ಇದ್ರು, ಅವ್ರು ಹೋಗ್ತಾ ಇದ್ರು ತುಂಬ. ಅವರು ಇದನ್ನು ಕೇಳಿಸ್ಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬ ನಾವು ಆಸಕ್ತರು ಕೆಲವೆಲ್ಲ ಸೇರಿಕೊಂಡಿದ್ವಿ. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು ಟಿ ಎನ್ ಕಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮ್ಗೆ ಕೇಳಿದ್ದುಂಟು, ಇದೆಯಂಥದ್ದು ಇದು ಈಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ, ಬ್ಯಾರಿ

0: ಸಾಹಿತ್ಯದ ಬಗ್ಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು, ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು, ಅವರು ಕಾಸರಗೋಡಿನಂಥ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನು ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಭಾಳ ಸಂತೋಷ, ಯಾಕಂದರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕುತ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಜಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದರು. ನಾವು ಮಾಪಿಳ್ಳೆ ನಮಗೆಲ್ಲ ಆ ಕಾಲದಲ್ಲಿ ಹೇಗಂದರೆ ಎಲ್ಲ ಮಾಪಿಳ್ಳೆ ಅಥವಾ ಮಾಪಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪಳೆ. ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟರು. ಸುಶೀಲೋಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇತ್ಲಂಗೋಡ್ರಂತಹ ಹಿರಿಯರು ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕುರಿತು ತುಂಬ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದರೆ ನಮಗೆ ಈ ಭಾಷೆಯ ಸೊಗಸಿ ಏನು, ನಮ್ಮ ಬ್ಯಾರಿ ಭಾಷೆ ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದ್ರ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕೆ ಆಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆಯ ಅಧ್ಯಯನ ಅಂದರೆ ಕೇವಲ ಒಂದು ಭಾಷೆಯ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿಯ ಅಧ್ಯಯನ. ನೀವು ಬೇರೆ ಭಾಷೆಯಲ್ಲಿ ಮಾತಾಡುವ ನಾವು ತುಳುವರಿಗೆ ನಿಮಗೆ ನಾವು ಕೇಳ್ತೀವಿ, ಇವರು ಭಾಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ರು. ಯಾಕಂದರೆ ಭಾಳ ಕಷ್ಟ, ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮಗೆ, ಅದು ತುಳು ಇರ್ಬೋದು, ನಮ್ಮ ಬೇರೆ ಭಾಷೆ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗಲಿಲ್ಲ. ಯಾಕೆ ಸಿದ್ಧ ಆಗಲಿಲ್ಲ ಅಂದರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಈಗ. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬ್ಯಾರಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸ್ಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯೊಳಗಡೆ ತುಳು ಪದಗಳು ತುಂಬ ಇವೆ, ನಮಗೆ ಬೇಗ ಅರ್ಥ ಆಗುತ್ತೆ. ಯಾಕಂದರೆ ತುಳುವರಿಗೆ ಬೇರೆ ಭಾಷೆ ಭಾಳ ಬೇಗ ಅರ್ಥ ಆಗುತ್ತೆ, ಯಾಕಂದರೆ ಅದರ ನಡುವೆ ತುಳು ಪದಗಳು ತುಂಬ ಬರ್ತವೆ. ನಮಗೆ ಅದನ್ನು ಮಲಯಾಳ ಬರುವವರಿಗೆ ಬಹಳ ಬೇಗ ಇದು ಫೀಲ್ ಆಗುತ್ತೆ ನಮ್ಮದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತು ಉರ್ದು ಪದಗಳೆಲ್ಲ ಬೇರೆ ಬೇರೆ. ಸಹಜ, ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಯಾಕಂದರೆ ಬ್ಯಾರ ಮಾಡ್ತಾ ಇದ್ರು, ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಅದರಿಂದ ಬ್ಯಾರ ಮಾಡ್ತಾ ಇದ್ರವರೆಲ್ಲ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನು ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರ್ಬೋದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತಾ, ಅಲ್ಲ ಬೇರೆ ಏನಾದರೂ ಆಗಿತ್ತಾ? ಪ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು? ಈ ತರಹದ ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದರೆ ಈ ಮಾತುಗಳ ಅರ್ಥ ಏನು ಅನ್ನುವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತಲೂ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಅರೇಬಿಕಲ್ಲಿ ಅಂದರೆ ಅದರಿಂದ ಬಂದಿರೋಕ್ಕೂ ಸಾಧ್ಯತೆ ಉಂಟು. ಯಾಕಂದರೆ ಅರಬ್ ಮೂಲದಿಂದ ಬಂದಿರತಕ್ಕಂತಹ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿದ್ದರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟನೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದರೆ ಕನ್ನಡದಂಥ ಒಂದು ಭಾಷೆ ನಾವು ದೂರುವುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು, ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರ್ದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡು, ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಾದರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳು ಏನಂದರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದರೆ ನಮ್ಮಲ್ಲಿ ಇನ್ನೂ ಈಗ ಬರ್ತಾ ಇದೆ, ಆದರೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತೆ ಅಂದರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು, ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದ್ರೆ ಬಹಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನು, ವಧುವನ್ನು ಅಲಂಕರಿಸುವ ಒಂದು ಭಾಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ, ಅಂದರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬ ಅಂಥದ್ದು ಅಂತ ತುಂಬ ಸಂಗತಿಗಳು. ಈಗ ಮಂಗಲ ಪಾಠ, ಅದರ ಮದುವೆಯ ಒಂದು ಕ್ರಿಯೆಯ ಜೊತೆಗೇನೆ ತುಂಬ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾರೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕುವ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿಯೂ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೆಯೇ ಪಾಲಪ್ಪಾಟು, ಒಪ್ಪನ ಪಾಠ, ಪೇತು ಪಾಠ ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮೈಲಾಂಜಿ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಟ್ಗಳು ಪಾಟ್ ಪೊಟ್ಟು ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು ಯಾವುದು ಕೂಡ ತಾಳಬದ್ಧ, ಯಾಕಂದರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಟ್ಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದರೆ ಈ ಭಾಗದಲ್ಲಿ ಪಾಟ್ಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂಥ ತುಂಬ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂಥ ಅಧ್ಯಯನ, ಅದರ ಕುರಿತಾದಂಥ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವಿಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನೂ ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬ ಸಂಗತಿಗಳನ್ನು ಮಾಡ್ಬೋದು. ಈಗ ಕುಲಕಸುಬುಗಳ ಬಗ್ಗೆ ಬ್ಯಾರಿಗಳು ಏನೇನು ಮಾಡ್ತಾಯಿದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾಯಿದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದರ ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸಗಳಿರ್ತಾವಲ್ಲ, ಅದಕ್ಕೆ ಅದರದ್ದೇ ಆದಂಥ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು ಇಂಥ ತುಂಬ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲೇ ಆಭರಣಗಳೆಷ್ಟಿಲ್ಲ, ಬ್ಯಾರಿ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂಥ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರೆತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದರೆ ತುಂಬ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರೋಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ ಅಂತ. ಬ್ಯಾರಿ ಭಾಷೆಯಲ್ಲಿ ತುಂಬ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ತುಂಬ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರ್ಬೋದು, ನಮ್ಮಲ್ಲಿ ಬಳುವಾರ್ ಮೊಹಮ್ಮದ್ ಕುಂಜಿ ಇರ್ಬೋದು, ತುಂಬ ಜನರ ಹೆಸರುಗಳನ್ನು ಇವತ್ತು ನಾನು ಹೇಳ್ಬೋದು. ನಿಸಾರ್ ಅಹಮದ್ ಇರ್ಬೋದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬುಳುವಾರ್ ಮೊಹಮ್ಮದ್ ಕುಂಜಿಯವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ತವೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಅನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಭಾಳ ಒಳ್ಳೆಯ ಲಕ್ಷಣ ಅದು. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲೀಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯುವುದಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಚೆನ್ನಾಗಿ ಬರೀತಿ ಆದರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದನ್ನು ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೂ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗಿದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು. ತುಂಬ ಜನ ಆ ಥರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಸಂಶುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ದರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬ ವ್ಯಾಪ್ತವಾಗಿದೆ. ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿದನಿಯಲ್ಲಿ ನೋಡಿ ಹಂಸಮಲ್ಲಾರ್ನಂಥವರು ತುಂಬ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಾರ್ದು. ನಾನು ಯಾರು ಏನಾದರೂ ಕೇಳಿದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಣೆ ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದರೆ ಹೀಗೆ ನಾವು ಹೇಳಬಹುದಾದಂಥ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ದರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದರೆ ಇದು ಸೌಹಾರ್ದದ ನಾಡು ಗೊತ್ತಾಯ್ತಾರೆ. ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಭಾಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತೀವಿ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾನೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಆರಿಕಾಡಿ ಅಂತ ಆಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇದು ಬಬ್ಬರಿಯನ್ನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂಥ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಭಾಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಭಾಳ ಗೌರವವನ್ನು ಕೊಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು ದೀರ್ಘ ಆದವೇ ಏನೋ, ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ದೆ ಯಾಕಂದರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು, ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನು ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನು ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇ ರೀತಾ ಇರಬೇಕು, ಆದರೆ ಅದು ಬೆಳೀತದೆ. ಈ ನಾಡು ಕರಾವಳಿಯ ಈ ನಾಡು ಅದು ಬಹು ಸಂಸ್ಕೃತಿಯ ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಶ್ರೋತೃಗಳೇ, ಇತ್ತರದು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಂಡ್ ಪಲ್ಕಂಗ ಕೇಟೊಂಡ್ ಬಂದಾರ. ಇದು ಇಂಡತ ಮೈಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗುನ್ 07.85 ರಂಗ್ ರಂಗ್ರೋ ಜೀವನ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಲಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ SMS, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡ್ಬೋದು, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಬೋದು. ಖಂಡಿತವಾಗಿಯೂ ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳುತ್ತಾ, ನೀವು ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 6364204949. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಮೊದಲ ಗೆಸ್ಟ್ ಯಾರು ಅಂತ ನಾವು ಕೇಳೋಣ. ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದೆ ಸರ್.
0: ಪುತ್ತೂರಿನಿಂದ ಸರಸ್ವತಿ ಮೇಡಮ್, ಹೇಗಿದ್ದೀರಾ ಮೇಡಮ್?
1: ಚೆನ್ನಾಗಿದ್ದೇವೆ ಸರ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್.
1: ನಿಮ್ಮ ಆಶೀರ್ವಾದ ನಮಗೆಲ್ಲರಿಗೂ ಉಂಟು ಸರ್.
0: ಓಕೆ ಓಕೆ ಓಕೆ. ಪುತ್ತೂರಿನಿಂದ ಕೇಳ್ತಾ ಇದ್ದೀರಾ, ಯಾವುದು ರೇಡಿಯೋದಲ್ಲಿ ಕೇಳ್ತಿದ್ದೀರಾ, ಆ್ಯಪ್ನಲ್ಲಿ ಕೇಳ್ತಿದ್ದೀರಾ?
1: ಆ್ಯಪ್ನಲ್ಲಿ ಕೇಳುದು ಸರ್, ರೇಡಿಯೋದಲ್ಲಿ ಬರೋದಿಲ್ಲ. ನಾವು ಅವತ್ತು ಸುಬ್ರಹ್ಮಣ್ಯದಲ್ಲಿ ರೇಡಿಯೋದಲ್ಲಿ ಬಂದುಕೊಂಡಿತ್ತು. ಅದಕ್ಕೆ ಆ್ಯಪ್ನಲ್ಲಿ ಕೇಳುದು ಸರ್.
0: ಓಹೋ, ಹೌದಾ. ನಿಮ್ದು ಪ್ರಾಪರ್ ಊರೆಲ್ಲಿ, ಪುತ್ತೂರ ಮಂಗಳೂರ
1: ಅಂತ ಸರ್?
0: ನಿಮ್ಮ ನಿಜವಾದ ಊರೆಲ್ಲಿ, ಪುತ್ತೂರ ಮಂಗಳೂರ?
1: ನನ್ನ ತಾಯಿ ಮನೆ ಪುತ್ತೂರೇ.
0: ತಾಯಿ ಮನೆ ಪುತ್ತೂರು.
1: ನಾವು ನನ್ನ ಹಸ್ಬೆಂಡಿನ ಮನೆ ಕಡಬ.
0: ಓಕೆ ಓಕೆ ಓಕೆ ಓಕೆ. ಸೊ ಖಂಡಿತ ಊಟ ಎಲ್ಲ ಆಯ್ತಾ ಮೇಡಮ್?
1: ಆಯ್ತು ಸರ್.
0: ಏನು ಪದಾರ್ಥ ಇವತ್ತು?
1: ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ. ಟೊಮೆಟೊ ಸಾಂಬಾರು ಸರ್.
0: ಓ, ಹಾಗಾದ್ರೆ ಜೋರು ಮಳೆ ಬರ್ತಾ ಇದೆ ಅಂತ ಅರ್ಥ. ಆ ಕಡೆ
1: ಮಳೆ ಇಲ್ಲ ಸರ್, ಇವತ್ತು ಬಿಸಿಲು ಉಂಟು. ಈಗ ಬೆಳಿಗ್ಗೆ ಸ್ವಲ್ಪ ಮಳೆ ಬಂತು ಸರ್. ಮಳೆ ಬಂದ್ರೆ ಒಳ್ಳೇದು, ಕೃಷಿಗೆಲ್ಲ ಒಳ್ಳೇದಲ್ಲ ಸರ್?
0: ಹೌದೌದೌದು. ಆದ್ರೆ ಈ ಬಾರಿ ತುಂಬಾ ಕಡಿಮೆ ಅಂತ ಹೇಳುತ್ತಿದ್ದಾರೆ ಹವಾಮಾನ ಇಲಾಖೆ ತಜ್ಞರು.
1: ಮಳೆ ಕಮ್ಮಿ ಸರ್ ಈ ವರ್ಷ, ಇಲ್ಲದಿದ್ರೆ ಇವತ್ತಿಗೆ ತುಂಬಾ ಮಳೆ ಬಂದು ಗದ್ದೆಯಲ್ಲೆಲ್ಲ
0: ನೀರು.
1: ಹೌದೌದು,
0: ಪಾಪ. ಅದೇ ಅಡಿಕೆ ಕೃಷಿ, ಭತ್ತದ ಕೃಷಿ ಎಲ್ಲರೂ ಕೂಡ ಕಂಗಾಲಾಗಿ ಬಿಟ್ಟಿದ್ದಾರೆ, ಆತಂಕದಲ್ಲೇ ಜೀವನ ಕಳೆಯುತ್ತಿದ್ದಾರೆ.
1: ಪಂಪಿನಲ್ಲಿ ನೀರಾಕಿ.
0: ಹೌದೌದೌದೌದು, ಒಂದು ಜೋರಾಗಿ ಮಳೆ ಬಂದ್ರೆ ಸಾಕಿತ್ತು ಅಲ್ವಾ? ಕಂಟಿನ್ಯೂ ಆಗಿ ಒಂದು ಒಳ್ಳೆ ಮಳೆ ಬಂದ್ರೆ ಸಾಕಿತ್ತು,
1: ಯಾರಿಗೆ ಅಪಾಯ ಆಗದಂತ ಮಳೆ ಬಂದ್ರೆ.
0: ಹೌದು ಹೌದು ಹೌದು ಹೌದು. ಎಸ್, ಓಕೆ, ತುಂಬಾ ಸಂತೋಷ. ಯಾವ ಹಾಡು ಕೊಡ್ಲಿ ಇವತ್ತು ನಿಮ್ಗೆ?
1: ನನಗೆ ಅರಸಿನ ಕುಂಕುಮ ಚಿತ್ರದಿಂದ ಸರ್. ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ ಅಂತ ಒಂದು ಹಾಡು.
0: ಅಂದ್ರೆ ಮಳೆನೇ ಇಳಿದು ಬಾ ಅಂತ ಹೇಳ್ತಿದ್ದೀರಾ?
1: ಒಮ್ಮೆ ಮಳೆ ಬಂದು ಎಲ್ಲರಿಗೂ ಪ್ರಕೃತಿ ಒಳ್ಳೆ.
0: ನೀವು ಕೃಷಿ ಮಾಡ್ತಿದ್ದೀರಾ?
1: ನಮಗೆ ಕೃಷಿ ಸಹ ಉಂಟು ಸರ್.
0: ಓಹೋ, ಹೌದಾ.
1: ನಮ್ಮ ತಾಯಿ ಮನೆಯಲ್ಲಿ ಸ್ವಲ್ಪ ಜಾಗ ಸಿಕ್ಕಿದೆ ನಂಗೆ, ಹಾಗೆ ನಾವು ಸುಬ್ರಹ್ಮಣ್ಯದಿಂದ ಇಲ್ಲಿಗೆ ಬಂದದ್ದು ಸರ್.
0: ಈಗ ಪುತ್ತೂರಿನಲ್ಲಿ ಇದ್ದೀರಿ ಅಲ್ವಾ? ಓಕೆ.
1: ನಮ್ಮ ನಾವು ಒಂದು ಬೇರೆ ಜಾಗ ತೆಗ್ದಿದೆ, ಅಲ್ಲಿ ಜಾಗ ಉಂಟು ಅಲ್ಲಿ ತಾಯಿ ಮನೆಯಲ್ಲಿ ಸರ್ ನಮಗೆ.
0: ಓಕೆ.
1: ಮತ್ತೆ ಇಲ್ಲಿ ಸ್ವಲ್ಪ ಜಾಗ ಉಂಟು, ಸ್ವಲ್ಪ ಅಡಿಕೆ ಎಲ್ಲ ಉಂಟು ಸ್ವಲ್ಪ.
0: ಅಲ್ಲಿ
1: ತುಂಬಾ ಉಂಟು ನನಗೆ ಪಾಲಿನಲ್ಲಿ ಸಿಕ್ಕಿದ್ದು.
0: ಹೌದಾ, ಹಾಗಾದ್ರೆ ಕೃಷಿ ಜೀವನ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನೆಲ್ಲ ಕೇಳಿಕೊಂಡು ತುಂಬಾ ಸಂತೋಷದಿಂದ ಇದ್ದೀರಿ ಅಲ್ವಾ?

0: ಕಾಡಿನಲ್ಲಿ ಕೇಳ್ಬೇಕಂತ ಆಯ್ತು. ಮೊನ್ನೆಯಿಂದ ನಾವು ಕೇಳಿಕೊಂಡಿದ್ದೇವೆ ಸರ್, ನಾವು ಮೊನ್ನೆ ಕೇಳ್ಬೇಕಂತ ಅವತ್ತಿನಿಂದಲೇ ಇದ್ದೇವೆ ಸರ್. ನಮ್ಗೆ ಕೆಲಸದ ಅಭಯದಿಂದ ಆಗ್ಲಿಲ್ಲ ಸರ್, ಕೇಳ್ಬೇಕಂತ ಇವತ್ತಿಂದ ಹೋಗಿದ್ವಿ ಸರ್.
1: ಓಕೆ, ಖಂಡಿತವಾಗಿ ನಿಮ್ಮ ಹಾಡು
0: ಕೇಳಿಕೊಂಡು ಒಳ್ಳೆ ಒಳ್ಳೆ ಹಾಡೆಲ್ಲ ಕೊಡ್ತೀರಲ್ಲ ಸರ್, ಸುದ್ದಿನಲ್ಲೆಲ್ಲ ಇರ್ತದೆ.
1: ಹೌದೌದು, ಎಸ್ ಓಕೆ, ಖಂಡಿತ ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀನಿ. ತುಂಬಾ ಸಂತೋಷ ಆಯ್ತು ಕರೆ ಮಾಡಿದ್ದಕ್ಕೆ. ಹೀಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗನಾಗೆ. ಎಸ್ ಓಕೆ, ನಮ್ಮ ಸರಸ್ವತಿ ಪುತ್ತೂರಿನಿಂದ ಕರೆ ಮಾಡಿದ್ರು. ಸೊ ಹಾಗೇನೆ ಒಂದಿಷ್ಟು ಕೃಷಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತೊಂದು ಕಡೆ ನಾನು ಸಾರಂಗನ್ನು ಕೂಡ ನಾನು ಕೇಳ್ತಾ ಇದ್ದೀನಿ ಅಂತ ತುಂಬ ಸಂತೋಷದಿಂದ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೇನೆ ಮುಂದಿನ ಮತ್ತೊರ್ವರು ಕರೆಯಲ್ಲಿ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಯಾರು ಮಾತನಾಡ್ತಿರೋದು? ಕೈಯಾರ್ನಿಂದ ಸುನಂದ ಮೇಡಮ್, ಹೇಗಿದ್ದೀರಿ ಮೇಡಮ್?
2: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಾ? ತುಂಬಾ ವಾಯ್ಸ್ ಲೋ ಕೇಳ್ತಾ ಇದೆ, ಏನು ಇವತ್ತು ಬೇಸರದಲ್ಲಿದ್ದೀರಾ ಅಂತ?
2: ಇಲ್ಲ ಇಲ್ಲ
1: ಇಲ್ಲಲ್ಲ, ಸಂತೋಷದಲ್ಲಿದ್ದೀರಾ?
2: ಇಲ್ಲ ಸಂತೋಷದಲ್ಲಿ.
1: ಓಕೆ ಓಕೆ, ಊಟ ಎಲ್ಲ ಆಯ್ತಾ ಮೇಡಮ್?
2: ಹಾ, ಊಟ ಆಯ್ತು ಸರ್.
1: ಹೌದಾ, ಓಕೆ. ಮಳೆ ಬರ್ತಾ ಇದೆಯಾ ನಿಮ್ಮ ಕಡೆ ಕೈಯಾರ್?
2: ಇಲ್ಲ, ಬೆಳಿಗ್ಗೆ ಸ್ವಲ್ಪ ಇತ್ತು, ಈಗ ಬಿಸಿಲಿದೆ.
1: ಇಲ್ವಾ, ಪುತ್ತೂರಿನಲ್ಲಿ ಸ್ವಲ್ಪ ಬೆಳಿಗ್ಗೆನೇ ಬಂದಿತ್ತಂತೆ, ಇಲ್ಲೂ ಕೂಡ ಅದೇ ಬೆಳಿಗ್ಗೆ ಬಂದು ಮತ್ತೆ ಹೋಯ್ತಂತೆ, ಮತ್ತೆ ಬಿಸಿಲೆ ಅಲ್ವಾ? ಸೊ ಒಂದು ಮಳೆ ಬಂದ್ರೆ ಸಾಕಿತ್ತು ಅಲ್ವಾ? ಓಕೆ, ಯಾವ ಹಾಡು ಕೊಡ್ಲಿ ಮೇಡಮ್ ನಿಮ್ಗೆ?
2: ನಂಗೆ ಒಂದು ಕನ್ನಡ ಇದು, ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು ಹಾಡಬೇಕು.
1: ಎಸ್ ಓಕೆ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಇನ್ನಷ್ಟು ಸ್ವಲ್ಪ ಮುಂದಕ್ಕೆ ಹಾಡಿದ್ರೆ ಒಳ್ಳೇದಿತ್ತ ಅಂತ.
2: ಹೌದು, ಅದು ನನ್ಗೆ ಬರುದಿಲ್ಲ.
1: ಹೌದಾ, ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಿ. ಏನು ಸಂಗೀತ ಕ್ಲಾಸ್ಗೆ ಏನು ಹೋಗ್ತಿದ್ದೀರಾ? ಏನು
2: ಸಂಗೀತ ಕ್ಲಾಸ್ ಹೋಗಿಲ್ಲ.
1: ಹೀಗೇನೆ ಹಾಡ್ತಾ ಇರೋದು ಅಲ್ವಾ?
2: ಪ್ರೋಗ್ರಾಮ್ಗೆಲ್ಲ
1: ಹೋಗ್ತೀರಾ? ಓಹೋಹೋ, ಹೌದಾ? ಅಂದ್ರೆ ಬೇರೆ ಬೇರೆ ಮೆಹಂದಿ ಇಂಥ ಕೆಲವೊಂದಿಷ್ಟು ಕಾರ್ಯಕ್ರಮಕ್ಕೆ? ಓಕೆ ಓಕೆ, ತುಂಬಾ ಸಂತೋಷ. ಆಗ್ಲಿ, ನಿಮ್ಮಂತವ್ರು ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಲ್ವಾ, ತುಂಬಾ ಸಂತೋಷ. ಎಸ್ ಓಕೆ, ನಿಮ್ಮ ಹಾಡನ್ನ ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ತುಂಬಾ ಸಂತೋಷ, ನೀವೊಬ್ರು ಹಾಡುಗಾರರಂತೂ ಕೇಳಿ ತುಂಬಾ ಖುಷಿ ಆಯ್ತು. ಸೊ ಖಂಡಿತ ಹೀಗೇನೆ ಹಾಡ್ತಾ ಇರಿ, ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗ್ಲಿ. ಎನಿವೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಎಸ್ ಓಕೆ, ನಮ್ಮ ಸುನಂದ ಕೈಯಾರ್ನಿಂದ ಕರೆ ಮಾಡಿದ್ರು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ರು ಒಂದು ಲೈನ್, ಹಾಗೆಯೇ ಅವರು ಕೇಳಿರುವಂಥ ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ ಜೆ ಸೈಫ್ ಲೋಕುತ್ತ ಕೇಳ್ತಾ ಬನ್ನಿ. ಇದೀಗ ಎರಡು ಹಾಡು ಬ್ಯಾಕ್ ಟು ಬ್ಯಾಕ್ ಆಗಿ.

0: ಶ್ರೋತೃಗಳು ಕೇಳ್ತಾ ಇರೋದು ಇದ್ರೇಡಿ ಸಾರಂ ಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿ ಸರ್.
0: ಪುತ್ತೂರಿನಿಂದ ತಿಮ್ಮಪ್ಪ ಅವರು, ಏನು ಇವತ್ತು ಪುತ್ತೂರಿನಿಂದಲೇ ಕಾಲ್ ಎಲ್ಲ ಬರ್ತಾ ಇದೆ, ಅಟೆಂಡ್ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಖುಷಿ ಆಯ್ತು ನೀವೆಲ್ಲ ಕರೆ ಮಾಡಿದ್ರಿ. ಆದ್ರೂ ಕೂಡ ನಾನು ನಿಮ್ ಜೊತೆಗೆ ಫಸ್ಟ್ ಟೈಮ್ ಮಾತನಾಡ್ತಿದ್ದೀನಿ ಅಂತ ಅನಿಸುತ್ತೆ ನನಗೆ.
1: ಹೌದು ಹೌದು ಸರ್, ನಾನು ತುಂಬಾ ವರ್ಷ ಮಾಡ್ತಾ ಇದ್ದೆ, ಒಂದು 5-6 ವರ್ಷ ಆಯ್ತು ಅಂತ ಸಾರಂಗಕ್ಕೆ ಫೋನ್ ಮಾಡಿದ್ರು.
0: ಓಹೋ, ಹೌದಾ? ಏನು ಕಾರ್ಯಕ್ರಮ ಕೇಳ್ತಾ ಇರ್ಲಿಲ್ವಾ? ಹೇಗೆ
1: ಅಲ್ಲಿ ರೇಡಿಯೋ ಕೇಳ್ತಾ ಇತ್ತು ಸರ್, ಈಚೆ ಕೇಳ್ತಾ ಇರ್ಲಿಲ್ಲ.
0: ಮುಂಚೆ ಎಲ್ಲಿದ್ರಿ?
1: ತಕೊಂಡೇವಿ ಮೊನ್ನೆ.
0: ಮುಂಚೆ ಎಲ್ಲಿದ್ರಿ?
1: ಮುಂಚೆ ನಾವು ಆಚೆ ಸುಬ್ರಹ್ಮಣ್ಯದ ತೀರ ಇದ್ದ ಸರ್.
0: ಓಕೆ ಓಕೆ ಓಕೆ ಓಕೆ, ಖಂಡಿತ. ಎಸ್, ಯಾವ ಹಾಡು ಕೊಡ್ಲಿ ಇವತ್ತು ನಿಮ್ಗೆ?
1: ನನಗೆ ಅಜೇಯ ಚಿತ್ರದಿಂದ ಹೀರೋ ಹೀರೋ ಹೀರೋ ನಾನೇ ನಾನೇ ನಾನೇ ಬೆಡಗಿನ ನನ್ನ ರಸಮಣಿ ಹಾಡಿದ್ದಲ್ಲ ಸರ್.
0: ಹಾಡ್ಬೇಕು
1: ಸರ್.
0: ತುಂಬಾ ಜೋಶಲ್ಲಿ ಇದ್ದಾಗಿದ್ದೀರಿ.
1: ಹೌದು ಸರ್, ನಿಮ್ಮಲ್ಲಿ ಮಾತಾಡೋದು ಅಂತ ಹೇಳಿದ್ರೆ ಭಾರಿ ಖುಷಿ ಆಗ್ತದೆ ಈಗ.
0: ಓಕೆ ಓಕೆ ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಕೂಡ ಮಾತನಾಡಿ. ಏನ್ ಮಾಡ್ಕೊಂಡಿದ್ದೀರಾ ಸರ್?
1: ನಾನು ಕೆಲಸ ಎಲ್ಲ ವಹಿಸಿಕೊಂಡು ಕಾಂಟ್ರಾಕ್ಟ್ ಮಾಡಿಕೊಂಡಿರೋದು ಸರ್.
0: ಓಕೆ ಓಕೆ ಓಕೆ ಓಕೆ.
1: ಇವತ್ತೇ ನಾವು ಮಧ್ಯಾಹ್ನ ಒಂದು 2 ಗಂಟೆಗೆ ಅಂತ ಮನೆಗೆ ಬರ್ತೇವೆ. ಹಾಗೆ ಬಂದ್ರೆ ಮತ್ತೆ ರೇಡಿಯೋ ಎಲ್ಲ ಆನ್ ಮಾಡಿ.
0: ಹೌದಾ? ಆದ್ರೂ ಕೂಡ ನೋಡಿ, ಸಾರಂಗನ ಜೊತೆಗೆ ಎಷ್ಟೊಂದು ಪ್ರೀತಿ ಅಂತ. ಆದ್ರೂ ಕೂಡ ಮಧ್ಯದಲ್ಲಿ ನಮ್ಮ ಕಾರ್ಯಕ್ರಮ ಕೇಳಿ ಒಂದು ಕಾಲ್ ಮಾಡಿ ಹೋಗುವಂತ ಅಲ್ವಾ?
1: ಹೌದು ಸರ್, ಇನ್ನು ಹೋಗ್ಲಿಕ್ಕೆ ಉಂಟು.
0: ಓಕೆ ಓಕೆ, ಖಂಡಿತ ತಿಮ್ಮಪ್ಪ ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ಊಟ ಎಲ್ಲ ಆಯ್ತಲ್ಲ, ಇನ್ನು ಕೆಲಸಕ್ಕಿನ
1: ತರಕಾರಿ ಸರ್ ನಾವು ಮಾಡಿದ್ದು.
0: ಹಾ ಅಲ್ಲ, ಇನ್ನು ಕೆಲಸಕ್ಕೆ ಹೋಗುದಾ? ಊಟ ಮಾಡಿ?
1: ಊಟ ನಾನು ಮಾಡಿ ಬಂದಿದ್ದೇನೆ ಸರ್. ನಾವು ಅಲ್ಲಿ ಮಾಡ್ತಾ ಒಂದು 10 ಜನ ಎಲ್ಲ ಇರ್ತಾರಲ್ಲ.
0: ಓಕೆ ಓಕೆ, 10 ಜನ
1: ರೆಡಿ ಮಾಡ್ತಾರೆ.
0: ಅಲ್ಲೇ ಊಟ ಮಾಡ್ತೀರಿ?
1: ಅಲ್ಲಿ ಅವರೊಟ್ಟಿಗೆ ಊಟ ಮಾಡುದು, ಮನೆಯಲ್ಲಿ ಬಂದ್ರೆ ಅವರಿಗೆ ಬೇಸರ ಆಗ್ತದೆ.
0: ಓಕೆ ಓಕೆ, ಅವರು ಏನು ಇವತ್ತು ಸ್ಪೆಷಲ್ ಏನಾದ್ರೂ ಮಾಡಿದ್ರೆ ಇವತ್ತು?
1: ಇಲ್ಲ ಸರ್, ನಾವು ಕೆಲಸದ ಅಲ್ಲಿ ಎಲ್ಲ ನಾನ್ ವೆಜ್ ಮಾಡುದಿಲ್ಲ.
0: ಯಾಕಂದ್ರೆ
1: ಕೆಲವರು ತಿಂತಾರೆ, ಕೆಲವರು ತಿನ್ನೋದಿಲ್ಲ, ಹಾಗೆ ಅವರಿಗೆ ಬೇಸರ ಆಗ್ತದೆ ಎಲ್ಲ ಒಬ್ಬರಿಗೆ. ಮತ್ತೆ ಅವರಿಗೆ ಪ್ರತ್ಯೇಕ ಆಗಿ ಬೇರೆ ಮಾಡ್ಬೇಕಾಗ್ತದೆ. ಅದಕ್ಕೆ ಎಲ್ಲರಲ್ಲಿ ಹೇಳಿದ್ದೇನೆ, ನಾವು ಒಂದೇ ಇದು ತರ ಮಾಡುವ ಅಂತ ಹೇಳಿ.
0: ಇವತ್ತೇನಲ್ಲಿ ಕೆಲಸ ಆಗ್ತಿದೆ?
1: ಕೆಲಸ ಅಲ್ಲಿ ಒಂದು ಇದು ಟಾಯ್ಲೆಟ್ ಇದು ಮಾಡ್ತಾ ಇದ್ದಾರೆ ಸರ್. ಟಾಯ್ಲೆಟ್ ಅಲ್ಲಿ ಜೆಸಿಬಿ ಹೋಗುದಿಲ್ಲ, ಜನರೆಲ್ಲೇ ಹೊಂಡ ತೆಗೆದು ಅದಕ್ಕೆ ಎಲ್ಲ ಇದು ಮುಚ್ಚಿಗೆ ಮಾಡಿ ಮತ್ತೆ ಇದೆಲ್ಲ ಬಿಲ್ಡಿಂಗ್ ಎಲ್ಲ ಮಾಡುದು, ಹಾಗಾಗಿ ಅದು ವಹಿಸಿಕೊಂಡಿದ್ದೇನೆ ನಾನು.
0: ಓಕೆ ಓಕೆ, ತುಂಬಾ ಸಂತೋಷ ಆಯ್ತು ಸರ್ ತಿಮ್ಮಪ್ಪ ಅವರೇ ನಿಮ್ ಜೊತೆಗೆ ಮಾತನಾಡಿ. ಖಂಡಿತ ಈ ರೀತಿ ಕರೆ ಮಾಡ್ತಾ ಇರಿ, ಕೇಳ್ತಾ ಇರಿ ನಮ್ಮ ಹಾಡುಗಳನ್ನು ಕೂಡ, ನಮ್ಮ ಕಾರ್ಯಕ್ರಮಗಳನ್ನ ಆರಿಸ್ತಾ ಇರಿ. ತುಂಬಾ ಸಂತೋಷ ಆಯ್ತು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಆಯ್ತು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೆ.
0: ಎಸ್ ಓಕೆ, ನಮ್ಮ ತಿಮ್ಮಪ್ಪರವರು ಪುತ್ತೂರಿನಿಂದ ಕರೆ ಮಾಡಿದ್ರು, ಹಾಗೇನೆ ಅಜೇಯ ಮೂವಿಯಿಂದ ಹೀರೋ ಹೀರೋ ನಾನೇ ನಾನೇ ಈ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ವೃತ್ತಿಯಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದಾರೆ. ಎನಿವೆ, ಅವರಿಗೆ ಶುಭವಾಗಲಿ. ಹಾಗೇನೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ,
0: ನಮಸ್ತೆ. ಸುನಂದ ವಿನಯ ಮಂಗಳದೇವಿಯಿಂದ, ಬಹುಶಃ ತುಂಬಾ ಅಪರೂಪ ಆಯ್ತು ನಿಮ್ಮ ವಾಯ್ಸ್ ಕೇಳೋದು. ಓಕೆ, ಹೇಗಿದೆ ಇವತ್ತು ಬಿಸ್ನೆಸ್ ಎಲ್ಲ? ಇವತ್ತು ಚೆನ್ನಾಗಿ ನಡೀತಾ ಇದೆಯಾ? ನಡೀತಾ ಇದೆ. ಏನದು ನಿಮ್ದು ಬೆಡ್ ಏನ್ ಮಾಡುವುದು ನಮಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಲಾಸ್ಟ್ ಟೈಮ್ ಹೇಳಿದ್ರಿ ನೀವು
2: ಬೆಡ್ ಕವರ್ ಮಾಡಿಕೊಡುದು, ಬೆಡ್ ಪಿಲ್ಲೋ.
0: ಓಕೆ, ಅದೆಲ್ಲ ನೀವು ಮಾಡಿಕೊಡುವುದು, ಬೆಡ್ ಪಿಲ್ಲೋ ಮನೆಗೆ
2: ಯಾವುದಲ್ಲಿ?
0: ಹಾಗಾದ್ರೆ ಇವಾಗ ನಮ್ಮ ಕೇಳುಗರಿಗೆ ಬೇರೆ ಯಾರಿಗಾದ್ರೂ ಕೂಡ ಆ ರೀತಿ ಏನಾದ್ರೂ ಬೇಕಿತ್ತು ಬೆಡ್, ಅದೆಲ್ಲ ನೀವು ಹೊಲಿದು ಕೊಡ್ತೀರಿ? ಓಕೆ ಓಕೆ. ಎಲ್ಲಿರುವುದು ನಿಮ್ದು? ಜಪ್ಪು ಮಂಗಳದೇವಿ ಹತ್ತಿರ, ದೇವಸ್ಥಾನದ ಹತ್ತಿರನೇನ? ಓಹೋ, ಅಲ್ಲೇ ಎಷ್ಟು ಮಂದಿ ಕೆಲಸಕ್ಕಿದ್ದೀರಿ ಅಲ್ಲಿ ಟೋಟಲ್ ಆಗಿ?
2: ನಾವು ಇಲ್ಲಿ ಒಂದು 6 ಮಂದಿ ಇದ್ದೇವೆ.
0: 6 ಮಂದಿ?
2: 6 ಮಂದಿ ಮೇಲೆ ಮತ್ತೆ ಬೆಡ್ ಮಾಡುವವರು ಬೇರೆ ಜನ ಇದ್ದಾರೆ.
0: ಹಾ ಹಾ ಹಾ, ಓಕೆ ಓಕೆ ಓಕೆ. ಅಂದ್ರೆ 6 ಮಂದಿ ಕೂಡ ನಮ್ಮ ರೇಡಿಯೋ ಸಾರಂಗ್ ಕೇಳ್ತಿರ್ತೀರಿ ನೀವು? ಹೌದು, ಅದೇ ಎಸ್ ಎಂ ಎಸ್ ಆಧಾರಿತದಲ್ಲಿ ವಿನಯ, ಲತಾ, ಅಶೋಕ್ ಎಲ್ಲವೂ ಕೂಡ ಬರುತ್ತೆ ಉದ್ದವಾಗಿ ನಿಮ್ಮ ಹೆಸರು. ಓಕೆ ಓಕೆ ಓಕೆ, ಅವರು ಕೂಡ ಇವಾಗ ನನ್ನ ಮಾತು ಕೂಡ ಆಲಿಸ್ತಾ ಇದ್ದಾರೆ, ನಿಮ್ಮ ಮಾತು ಕೂಡ ಆಲಿಸ್ತಾ ಇದ್ದಾರೆ ಅಲ್ವಾ? ಓಕೆ, ಕಾರ್ಯಕ್ರಮ ಪೂರ್ತಿ ಕೇಳ್ತಾ ಇದ್ದಾರೆ, ಬಹುಶಃ ತುಂಬಾ ಸಂತೋಷ ಆಯ್ತು. ಅಶೋಕ್ ಮಂಗಳದೇವಿ ಕೂಡ ನಿಮ್ ಜೊತೆಗೇನೆ ಕೆಲಸ ಎಲ್ಲ ಮಾಡಿಕೊಂಡಿರುವುದು? ಓಕೆ ಓಕೆ, ತುಂಬಾ ಸಂತೋಷ ಆಯ್ತು ಮೇಡಮ್. ಯಾವ ಹಾಡು ನೀವು ಕೇಳಿರುವುದು?
2: ಸಂಜು ಮತ್ತು ಗೀತಾ.
0: ಸಂಜು ಮತ್ತು ಗೀತಾ,
2: ಅದೇ ಹಾಡು ಸಂಜೆ ಮತ್ತು ಗೀತ ಬ್ರಹ್ಮನು.
0: ಓಕೆ, ತುಂಬಾ ಸಂತೋಷ ಅಂದ್ರೆ ತುಂಬಾ ಇಷ್ಟನ ಅಂತ ಈ ಒಂದು ಹಾಡು. ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್, ನಮ್ಮ ವಿನಯ ಇವರು ಮಂಗಳದೇವಿಯಿಂದ ಕರೆ ಮಾಡಿದರು. ಸೊ ಹಾಗೆಯೇ ಒಂದು ಕಡೆ ಕೆಲಸ ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇರ್ತಾರೆ ನೋಡಿ. ಏನೋ ಒಂದು ಜೀವನ ನಡೆಸ್ಕೊಳ್ಳಿಕ್ಕೆ, ಜೀವನ ಅಂದರೆ ನಡೆಸೋರಿಕೆ ಒಂದು ರೀತಿಯಲ್ಲಿ ಕೂಡ ತಮ್ಮ ಕೆಲಸದಲ್ಲೇ ವೃತ್ತಿಯಲ್ಲಿ ಕೂಡ ಅವರು ತಲ್ಲೀನರಾಗಿದ್ದರೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇರ್ತಾರೆ. ಬಹುಶಃ ತುಂಬ ಸಂತೋಷ ಆಗ್ತಾ ಇದೆ. ಸೊ ಹಾಗಾಗಿ ಅವರು ಕೇಳಿರುವಂಥ ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಹಾಡುಗಳು ಇದೆ, ಈಗ ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು.

ಎಸ್ ಕೆ ಹುಡುಗರೇ ಕೇಳ್ತಾ ಇರೋದು ಇದ್ರೆ ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಹಾಗೆಯೇ ಒಲವಿನ ಹಾಡು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಹಾಗೆ ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಕುತ್ತಾರ್. ಸೊ ಹಾಗೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ, ಓಕೆ, ಕರೆಯೋಕ್ಕೂ ಕಡಿತಗೊಂಡಿದೆ. ಕರೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ಜೊತೆಗೆ ನೀವು ಕೇಳ್ಬೋದು ಅಂತ ಕೂಡ ಹೇಳುತ್ತಾ, ಮುಂದಿನ ತೋರುವರು ಕರೆಯಲ್ಲಿ ಮಿಸ್ ಕಾಲ್ ಕೊಡ್ತಾ ಇದ್ದರೆ ಬಹುಶಃ ಯಾಕಂತ ಗೊತ್ತಾಗ್ತಾ ಇಲ್ಲ. ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ನೀವು ಕರೆಕ್ಟ್ ನೀವು ಕರೆ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಏನು ನಿಮ್ಮ ಕಾಲ್ ಕೂಡ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಯಾರೋ ಮಿಸ್ ಕಾಲ್ ಕೊಡ್ತಾನೆ ಇದ್ದಾರೆ, ಆದರೂ ಕೂಡ ಕರೆ ಸ್ವೀಕರಿಸುವಾಗ ಕಟ್ಟಾಗ್ತಾ ಇದೆ. ಮುಂದಿನ ಕರೆಯುತ್ತ ಯಾರು ಅಂತ ಕೇಳೋಣ. ಹಲೋ, ಓಕೆ, ಕರೆಯೋಕ್ಕೂ ಸ್ವೀಕರಿಸ್ತಾ ಇಲ್ಲ. ಓಕೆ, ಕೇಳುಗ್ರೆ ನೀವು ಕರೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ಕೇಳಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಿ 6364204949.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in.
2: ಯಶೋತ್ರುಗಳಿಗೆ ಕೇಳ್ತಾ ಇರೋದು ಇದ್ರೆ ಡಿ ಸಾರ್ ಒಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಒಂದು ಸಣ್ಣ ತಾಂತ್ರಿಕ ಅಡಚಣೆ ಉಂಟಾಗಿತ್ತು, ಆ ನಂತರದಲ್ಲಿ ಕಾರ್ಯಕ್ರಮ ಇದೀಗ ಮತ್ತೆ ಮುಂದುವರಿತಾ ಇದೆ. ಸೊ ಹಾಗೆಯೇ ಮುಂದುವರಿದು ಯಾರು ಕಾಲ್ ಮಾಡಿದ್ದಾರೆ ಅಂತ ನಾವು ನೋಡುವಾಗ, ಹಲೋ, ಓಕೆ, ಕರೆಯೋಕ್ಕೂ ಕಡಿತಗೊಳ್ತಾ ಇದೆ. ಏನೀ

0: ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು ಒಲಿವಿನ ಹಾಡು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಒಂದು ಸಣ್ಣ ತಾಂತ್ರಿಕವಾಗಿ ಅಡಚಣೆ ಉಂಟಾಗಿತ್ತು. ಏನಿವೆ ಅಂದರೆ ಕರೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯಿತು, ಏನಂತ ಗೊತ್ತಿಲ್ಲ. ಒಂದು ಕಡೆ ಒಮ್ಮೆಲೆ ಎಲ್ಲವೂ ಕೂಡ ಬಂದಾಗ ಸ್ಟಕ್ ಆಗಿ ಹೋಯಿತು. ಇದೀಗ ಮುಂದಿನ ಕರೆಯುತ್ತ ಯಾರು ಅಂತ ಕೇಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ ಮೇಡಮ್. ಯಾರು ಮಾತನಾಡ್ತಿರೋದು?
1: ಪೂರ್ಣಿಮಾ ಸಾಲತೂರ್.
0: ಪೂರ್ಣಿಮಾ ಸಾಲತೂರ್ ಅವರೇ, ಬಾರಿ ಅಪರೂಪ ಆಗಿದೆ. ನಾವು ಚೆನ್ನಾಗಿದ್ದೀವಿ ಮೇಡಮ್. ಅಂದ್ರೆ ಕರೆ ಮೇಲೆ ಕರೆ ಬರ್ತಾ ಇದ್ದಾಗ ಸ್ವಲ್ಪ ಆ ಕಡೆ ಕಡೆ ಆಯ್ತು. ನಿಮಗೂ ಕೂಡ ಸ್ವಲ್ಪ ಅಡಚಣೆ ಉಂಟಾಗಿ ಇರ್ಬೋದು ಅಲ್ವಾ?
1: ಹೌದು ಸರ್, ಆಗ ಸುತ್ತಾಪ ಎಲ್ಲ ಬರ್ತಿತ್ತು.
0: ಹೌದೌದೌದೌದೌದೌದು. ಹೇಗಿದ್ದೀರಿ ಮೇಡಮ್? ಮತ್ತೆ
1: ಚೆನ್ನಾಗಿದ್ದೀರಾ?
0: ನಾವೆಲ್ಲ ಚೆನ್ನಾಗಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಮತ್ತೆ ಊಟ ಎಲ್ಲ ಆಯ್ತಾ? ಏನು ಇವತ್ತು ಪದಾರ್ಥ ವಿಶೇಷ?
1: ಸೌತೆ ಮತ್ತು ಪೆಲತ್ತರಿ.
0: ಸೌತೆ ಮತ್ತು
1: ಕನ್ನಡ ಶಬ್ದ ಬರುದಿಲ್ಲ ಬೇಗ.
0: ಯಾವ್ದದು ಮತ್ತೊಂದು?
1: ಪೆಲತ್ತರಿ. ಪೆಲತ್ತರಿ ಹೇಳಿದ್ದು
0: ಪೆಲತ್ತರಿ, ನಾನೇ ಫಸ್ಟ್ ಕೇಳೋದು. ನನಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಇದೆ. ಪೆಲತ್ತರಿ ಅಂದ್ರೆ
1: ಅದು ಹಲಸಿನ ಬೀಜ.
0: ಹಲಸಿನ ಬೀಜ
1: ನಮ್ಮಲ್ಲಿ
0: ಅದು ಎಂತದ ಹೇಳ್ತಾರೆ ಎಂತ ಅದರದ್ದು ಏನೋ ಒಂದು ಪದಾರ್ಥ ಮಾಡ್ತಾರಲ್ಲ ವಿಶೇಷವಾಗಿ ಅದನ್ನ ಸುಟ್ಟು ತಿನ್ನುವಂತದ್ದು. ಯಾವ ಹಾಡು ಕೊಡ್ಲಿ?
1: ಸಪ್ತಪದಿ. ಆ ಹಾಡು ಬೇಕಿತ್ತು.
0: ಸಪ್ತಪದಿ ಇದು ಯಾವ ಹಾಡು? ಅದರಲ್ಲಿ
1: ಸಪ್ತಪದಿ ಇದು ಸಪ್ತಪದಿ ಅದೇ ಹಾಡು.
0: ಅದೇ ಹಾಡು ಬೇಕಿತ್ತು.
1: ಅದೇ ಹಾಡು ಬೇಕಿತ್ತು.
0: ಓಕೆ, ಖಂಡಿತ. ಇವತ್ತು ಅಂದ್ರೆ ಮಳೆ ಹವಾಮಾನ ಎಲ್ಲ ಹೇಗಿದೆ?
1: ಹವಾಮಾನ ಈಗ ಬಿಸಿಲಿದೆ ಸರ್, ಬೆಳಿಗ್ಗೆ ಸ್ವಲ್ಪ ಬಂತು ಮಳೆ.
0: ಅದರ ನಂತರದಲ್ಲಿ ಬಿಸಿಲು ಅಲ್ವಾ? ಆದ್ರೆ ಈ ಬಾರಿ
1: ಉಂಟು, ಸ್ವಲ್ಪ ಮೋಡ ಎಲ್ಲ ಉಂಟು. ಒಮ್ಮೆ ಒಂದು ಕಡೆ ಬಿಸಿಲು ಉಂಟು, ಒಂದು ಕಡೆ ಮೋಡ ಉಂಟು, ಈ ತರ ಉಂಟು.
0: ಈ ತರ ಇದೆಯಲ್ಲ. ಇವಾಗೆಲ್ಲ ಲೇಖನ ಇದೆಲ್ಲ ಬರೀತಾ ಇದ್ದೀರಾ? ಹೇಗೆ?
1: ಬರಿತಾ ಇರ್ತೇನೆ.
0: ಒಮ್ಮೆ ಬರಿತಾ ಇರ್ತೀರಂತ. ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ನಿಮ್ಮ ಲೇಖನ?
1: ಪತ್ರಿಕೆ ಅಂದ್ರೆ ಸದ್ಯ ತುಳುನಾಡು ವಾರ್ತೆ, ಅದರಲ್ಲಿ ಒಂದು ಬಂದಿತ್ತು. ಮತ್ತೆ ನಾನು ಪತ್ರಿಕೆಗೆ ಅಂತ ಹೇಳಿ ಕಳಿಸಿದ್ದು ಕಮ್ಮಿ.
0: ಕಡಿಮೆ ಅಲ್ವಾ?
1: ಕಡಿಮೆ.
0: ಒಮ್ಮೆ ಬರೆದ್ರೆ ನಮ್ಮ ರೇಡಿಯೋದಲ್ಲಿ ಹೇಳಿಬಿಡ್ತೀರಿ ಅಲ್ವಾ?
1: ರೇಡಿಯೋದಲ್ಲಿ ಮತ್ತೆ ಹೀಗೆ ಕವಿಗೋಷ್ಠಿ ಏನಾದ್ರು ಇದ್ರೆ ಆತರ ಮಾತು
0: ಆತರ ಹೋಗ್ತೀರಿ ಅಲ್ವಾ?
1: ಹೌದು.
0: ಓಕೆ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ನಿಮ್ಮ ಹಾಡನ್ನ
1: ನೀವು ಅಪರೂಪಕ್ಕೆ ಸಿಕ್ಕಿದ್ರೆ, ನೀವು ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಲ್ಲ.
0: ಹೌದೌದೌದೌದು. ಎನಿವೇ, ನಿಮ್ಮಂತವ್ರ ಜೊತೆ ಮಾತನಾಡ್ಲಿಕ್ಕೇನೆ ಇವತ್ತು ಬಂದಿದ್ದೇನೆ. ಸೊ ಖಂಡಿತ ತುಂಬಾ ಸಂತೋಷ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪೂರ್ಣಿಮಾ ಸಾಲತೂರ್ ಅವರೇ.
1: ಓಕೆ ಸರ್, ಧನ್ಯವಾದ.
0: ಎಸ್, ಓಕೆ. ನಮ್ಮ ಪೂರ್ಣಿಮಾ ಸಾಲತೂರ್ ಅವರು ಕರೆ ಮಾಡಿದರು. ಸೊ ಹಾಗಿನ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
2: ಹಲೋ
0: ಹಲೋ, ನಮಸ್ತೆ ನಮಸ್ತೆ. ಯಾರು ಮಾತನಾಡ್ತಿರೋದು? ಹಲೋ
2: ಹಲೋ, ವಸಂತ ಹೇಮಾಜೆ.
0: ವಸಂತ ಹೇಮಾಜೆ, ಭಾರಿ ಅಪರೂಪ ಸರ್. ಹೇಮಾಜೆ ಕಾಲ್ ಮಾಡ್ತಾ ಇರ್ತೀರಿ ಆಗದಿಂದ ನೀವೇನ ಅಂತ ಕಾಲ್ ಮಾಡ್ತಾ ಇದ್ದದ್ದು? ಓಕೆ ಓಕೆ, ಆಗದಿಂದ ಕಾಲ್ ಬರ್ತಾನೆ ಇತ್ತು. ಗಡಿ ಗಡಿ ಒಂದು ಸೆಕೆಂಡ್
2: ಆಗ್ತದೆ, ಏನು ಅಂತ ಗೊತ್ತಾಗುದಿಲ್ಲ.
0: ಓಕೆ, ಮತ್ತೆ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ?
2: ಚೆನ್ನಾಗಿದ್ದೇನೆ ಸರ್, ನೀವ್ ಹೇಗಿದ್ದೀರಿ?
0: ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್.
2: ನಿಮ್ಮಾಶೀರ್ವಾದ.
0: ನಮ್ದೆಲ್ಲ ಆಯ್ತು, ನೀವು ಕೇಳಿದ್ದೀರಿ ನೋಡಿ, ಅದು ಖುಷಿ. ಇವತ್ತು ಪದಾರ್ಥ ಇದು ತರಕಾರಿ, ಬಸಳೆ. ಬಸಳೆ ಬಸಳೆ ಬೆರಕೆ ಏನಿರ್ಲಿಲ್ಲ, ಖಾಲಿ ಬಸಳೆ ಅಷ್ಟೇ. ನೀವು ಕೃಷಿಕರಂತ ಅನಿಸುತ್ತೆ. ಟೇಸ್ಟ್ ಆಗುತ್ತಲ್ವಾ? ಅದೇ ಮರವಾಯಿ ಸ್ವಲ್ಪ ಇದೆಲ್ಲ ಹಾಕ್ತಾರೆ. ಹೌದೌದು, ಎಟ್ಟಿ ಅದು ಇದೆಲ್ಲ ಹಾಕ್ತಾರೆ ಅಲ್ವಾ? ಸೊ ಇವತ್ತಿರ್ಲಿಲ್ಲ, ಖಾಲಿ ಅಷ್ಟೇ ಇದ್ದದ್ದು, ಬಸಳೆ ಮಾತ್ರ ಇದ್ದದ್ದು. ಆದರೂ ಕೂಡ ಚೆನ್ನಾಗಿತ್ತು ಊಟ, ಮಳೆಯ ಟೈಮಲ್ಲಿ. ಆದರೂ ಕೂಡ ಬಿಸಿಲಿತ್ತು ಇವತ್ತು ನೋಡಿ. ನಿಮ್ಮ ಕಡೆ ಹೇಗಿದೆ ಹೇಮಾಜಿಯಲ್ಲಿ ವಾತಾವರಣ? ಹೇಗಿದೆ?
2: ಸ್ವಲ್ಪ ಬಿಸಿಲು ಅಂತ ಸ್ವಲ್ಪ ಮಳೆ ಬರ್ತದೆ.
0: ಸ್ವಲ್ಪ ಮಳೆ ಬರ್ತಾ ಇದೆ ಅಲ್ವಾ? ಓಕೆ ಓಕೆ. ತುಂಬಾ ದಿನಗಳಿಂದ ನೀವು ರೇಡಿಯೋ ಕೇಳ್ತಾನೆ ಇರ್ಲಿಲ್ವಾ ಅಂತ ಹೇಗೆ? ಹಲೋ, ಓಕೆ, ಕರೆಯಕ್ಕೂ ಕಡಿತಗೊಂಡಿತ್ತು. ಶ್ರೋತೃಗಳೇ, ಅವರು ಕೇಳಿರುವಂತ ಹಾಡನ್ನ ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ಓ, ಅವ್ರ ಹತ್ರ ಹಾಡೇ ಕೇಳಿಲ್ಲ ನಾನು. ಕರೆ ಮಾಡ್ಬೋದು. ಎನಿವೇ ಯಾವುದೋ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿತ್ತು. ಎಸ್ ಕೇಳುಗ್ರೆ, ಇದೀಗ ನಮ್ಮ ಪೂರ್ಣಿಮಾ ಸಾಲತ್ತೂರ್ ಅವರು ಕೇಳಿರುವಂತಹ ಹಾಡನ್ನು ಪ್ರಸಾರ ಮಾಡ್ತೀನಿ. ಹಾಗೆ ನಮ್ಮ ವಸಂತ ಹೆಮಾಜೆ ಮತ್ತೆ ಕರೆ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಹಾಡು ನೀವು ಹೇಳಿಲ್ಲ,
2: ಹಾಡಬೇಕು. ಹಾಡು ಅಪ್ಪಾಜಿ ಚಿತ್ರದಿಂದ.
0: ಅಪ್ಪಾಜಿ ಚಿತ್ರದಿಂದ
2: ಇದು ಏನೇ ಕನ್ನಡತಿ ನೀ ಯಾಕೆ ಹಿಂಗಾರ್ತಿ.
0: ಹ್ಮ್, ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಎಸ್, ನಮ್ಮ ವಸಂತ ಹೆಮಾಜೆ ಅವರು ಕರೆ ಮಾಡಿದರು. ಎಲೆ ಕನ್ನಡತಿ ಈ ಒಂದು ಹಾಡನ್ನು ಕೇಳಿದ್ದಾರೆ. ಇದೀಗ ಅವರಿಗೋಸ್ಕರ ಖಂಡಿತವಾಗಿಯೂ ಕೂಡ ಇದೊಂದು ಹಾಡು, ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುನ್ 7.8 FM. ಇದು ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ ಜೆ ಸೈಫ್ ಲೋಕುತ್ತಾರೆ. ಸೊ ಹಾಗೆ ನೀವು ಕೊನೆಯ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ. ಬ್ರಹ್ಮಾವರದಿಂದ ವಿಶ್ವನಾಥ್ ಟೈಲರ್ ಅವರೇ, ಹೇಗಿದ್ದೀರಿ ಸರ್?
1: ಚೆನ್ನಾಗಿದ್ದೀರಾ?
0: ಎಸ್ ಎಸ್ ಸುಬ್ರಹ್ಮಣ್ಯದಿಂದ. ಹಾ, ನಾವು ಚೆನ್ನಾಗಿದ್ದೇವೆ. ಆ್ಯಪ್ನಲ್ಲಿ ಕೇಳ್ತಿದ್ದೀರಾ ಅಂತಲ್ವಾ? ಆ್ಯಪ್ನಲ್ಲಿ ಕೇಳ್ತಿದ್ದೀರಾ? ರೇಡಿಯೋದಲ್ಲಿ? ರೇಡಿಯೋದಲ್ಲಿ ಕೇಳ್ತಿದ್ದೀರಾ? ಓಕೆ ಓಕೆ. ತುಂಬ ರೀಚ್ ಆಗುತ್ತಾ ನಮ್ಮದು? ಕ್ಲಿಯರ್ ಸಿಗುತ್ತಾ ನಿಮ್ಮ ಕಡೆ?
1: ನಮ್ಮ ಕಡೆ ಸಿಗುತ್ತೆ ಇಲ್ಲಿ.
0: ಓಹೋಹೋ, ಹೌದಲ್ವಾ?
1: ಬ್ರಹ್ಮಾವರ,
0: ಉಡುಪಿ ಬ್ರಹ್ಮಾವರ. ಹೌದೌದು. ಕೆಲವೊಂದೇ.
1: ಸರ್, ನಿಮ್ಮ ಹೆಸರು?
0: ನನ್ನ ಹೆಸರು ಸೈಫ್ ಅಂತ. ಸೈಫ್ ಕುತ್ತಾರ್ ಅಂತ. ಓಕೆ ಓಕೆ. ಒಮ್ಮೆ ಮಾತನಾಡಿದ್ದ ನೆನಪಿದೆ, ಆದರೆ ನಂತರದಲ್ಲಿ ತುಂಬಾ ಲಾಂಗ್ ಆಗಿ, ಯಾಕಂದ್ರೆ ಒಲವಿನಾಡು ಬರುವುದು ಭಾರಿ ಕಡಿಮೆ ನಾನು. ಸೊ ಹಾಗಾಗಿ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತನಾಡ್ತಾ. ಈಗಲೂ ಕೂಡ ಟೈಲರ್ ವೃತ್ತಿಯಲ್ಲೇ ಇದ್ದೀರಾ? ಹೌದಾ? ಇವಾಗ ಮನೆಯಲ್ಲೇ ಮಾಡ್ತಿದ್ದೀರಾ ಅಥವಾ ಏನಾದ್ರೂ ಶಾಪ್ ಇಟ್ಕೊಂಡಿದ್ದೀರಾ?
1: ಶಾಪ್
0: ಎಲ್ಲಿ? ಬ್ರಹ್ಮಾವರದಲ್ಲಿ.
1: ಬ್ರಹ್ಮಾವರದಲ್ಲಿ.
0: ಓ ಹೌದ. ಹಾಗಾದ್ರೆ ನಮ್ಮ ಕೇಳುಗರು ಆ ಕಡೆ ಎಲ್ಲಾದ್ರೂ ಬಂದ್ರೆ ನಿಮ್ ಕಡೆಗೆ ಬರಬಹುದು? ಓಹೋ, ಅಲ್ಲೇ ನಿಮ್ಮ ಹತ್ತಿರ, ಬ್ರಹ್ಮಾವರದ ಹತ್ತಿರನೇ? ಓಕೆ. ಅಂದ್ರೆ ನಮ್ಮ ಟೈಲರ್ ನಲ್ಲಿ ನೀವು ತಲ್ಲೀನರಾಗ್ತಾನೆ ನಮ್ಮ ಕಾರ್ಯಕ್ರಮವನ್ನೆಲ್ಲ ಆಲಿಸ್ತಾ ಇರ್ತೀರ ಅಲ್ವಾ?
1: ಚೆನ್ನಾಗಿ ಬರ್ತಿದೆ ನಿಮ್ಗೆ ಕಾರ್ಯಕ್ರಮ.
0: ಓಕೆ ಓಕೆ. ತುಂಬಾ
1: ರಿಂಗ್ ಆಯ್ತು ಸರ್.
0: ಆಗ ಸ್ವಲ್ಪ ಅಂದ್ರೆ ಇವತ್ತು ಜಾಸ್ತಿ ಕಾಲ್ ಬರ್ತಾ ಇತ್ತು, ಎಲ್ಲ ಸ್ಟಕ್ ಆಗಿ ಬಿಟ್ಟಿತ್ತು. ಹೌದೌದು, ಅದು ರೀಸ್ಟಾರ್ಟ್ ಮಾಡಿದೆ ಒಮ್ಮೆ ಎಲ್ಲ ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಸ್ವಲ್ಪ ಅದು ತಾಂತ್ರಿಕವಾಗಿ ಇರುವಂತದ್ದೇ. ಎನಿವೆ, ನಿಮ್ ಜೊತೆಗೆ ಮಾತನಾಡಿ ಖುಷಿ ಆಯ್ತು. ಯಾವ ಹಾಡು ಕೊಡ್ಲಿ ಇವತ್ತು ಸರ್?
1: ನಮ್ಗೆ ಸರ್ ಇದು ಆಕಸ್ಮಿಕ ಚಿತ್ರದಿಂದ ನಾಗೊಂಬೆಯ ಪ್ರೇಮ ಸಂಜೆ.
0: ಆಗುಂಬೆಯ ಪ್ರೇಮ ಸಂಜೆಯ ಅಲ್ವಾ? ಓಕೆ. ಆಗುಂಬೆಗೆ ಹೋಗಿದ್ರೆ ಹೇಗೆ? ಹಲೋ ಹಲೋ. ಓಕೆ, ಕರಿಯಕು ನಿಂತು ಬಿಟ್ಟಿತು. ಆಗುಂಬೆಯ ಪ್ರೇಮ ಸಂಜೆಯ ಈ ಒಂದು ಹಾಡನ್ನು ಕೇಳಿದರು ನಮ್ಮ ವಿಶ್ವನಾಥ್ ಟೈಲರ್ ಅವರು. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. 3 ಗಂಟೆ ಹೊತ್ತಾಗ್ತಾ ಇದೆ. ಸೊ ಮುಂದೆ ಸಮಾಜಮುಖಿ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಸೊ ಹಾಗೆಯೇ ವಿಶ್ವನಾಥ್ ಟೈಲರ್ ಅವರು ನಮ್ಮ ಜೊತೆಗೆ ಕರೆಯಲ್ಲೇ ಇದ್ದಾರೆ. ಸೊ ಹೌದೌದೌದು, ಆಗುಂಬೆಯ ಪ್ರೇಮ ಸಂಜೆ ಈ ಒಂದು ಹಾಡನ್ನು ಕೇಳಿದ್ರೆ
1: ಡೆಡಿಕೇಟ್ ಮಾಡ್ಬೋದಾ?
0: ಹಾಂ, ಮಾಡಿ.
1: ಸರಿಗ್ರಾಮ ಸತೀಶ್ ಕುಮಾರ್ ಮತ್ತೆ ಹೊಳೆ ನರಸೀಪುರ ಸಿಟಿ ಚಂದ್ರಶೇಖರ್, ವಿಜಯಪುರ ಸೌಮ್ಯ ಟೈಲರ್ ಮತ್ತೆ ಭರತ್ ಕುಮಾರ್ ಮತ್ತೆ ಎಲ್ಲಾ ಕೇಳುವರಿಗಾಗಿ,
0: ಎಲ್ಲಾ ಕೇಳುಗರಿಗೋಸ್ಕರ ಡೆಡಿಕೇಟ್ ಅಲ್ವಾ? ಓಕೆ. ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ನಮ್ಮ ವಿಶ್ವನಾಥ್ ಟೈಲರ್ ಅವರು ಕೊನೆಯಲ್ಲಿ ಒಂದು ಹಾಡನ್ನು ಕೂಡ ಕೇಳಿದರು. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಕೇಳುಗರೇ, ಇದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಸಮಾಜ ಮುಖಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ವಾರಕ್ಕೊಬ್ಬರು ವಿಶೇಷವಾದಂಥ ಅತಿಥಿಗಳು, ಅವರ ಸಮಾಜಮುಖಿ ವ್ಯಕ್ತಿತ್ವ, ಅವರು ಸಮಾಜಕ್ಕೆ ಮಾಡುವಂಥ ಸೇವೆ, ಇವೆಲ್ಲವನ್ನು ಕೂಡ ಅವ್ರ ಜೊತೆ ಮಾತಾಡುವಂಥ ಸಮಯ. ಸೊ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂಥ ಅತಿಥಿ ಶ್ರೀ ಪಣಂಬೂರ್ ವಾಸುದೇವ ಐತಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಇದರಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡಬೇಕಾಗಿದೆ. ಸರ್ ನಮಸ್ಕಾರ.
1: ನಮಸ್ಕಾರ ಅಭಿಷೇಕ್.
0: ಇವತ್ತಿನ ಅತಿಥಿ ಪಣಂಬೂರ್ ವಾಸುದೇವ ಐತಾಳ್ ಅವರ ಬಗ್ಗೆ ಅವರ ಜೊತೆಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಅವರ ಸಾಧನೆ ಏನು, ಯಾಕೆ ಅವರು ಸಮಾಜಮುಖಿ ವ್ಯಕ್ತಿತ್ವವಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ, ಇವೆಲ್ಲವನ್ನ ಕೂಡ ತಿಳಿಸುವಂತ ಒಂದು ಇಂಟ್ರೋ ಬರ್ತಾ ಇದೆ, ಕೇಳ್ತಾ ಬನ್ನಿ. ಪಣಂಬೂರು ವಾಸುದೇವ ಐತಾಳ್ 1991 30 ವರ್ಷ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದು 2021 VRS ಪಡೆದು ಅಮೆರಿಕದಿಂದ ಊರಿಗೆ ಮರಳಿ ವಿದ್ಯಾಗಮ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡುತ್ತಾರೆ. ವಿದ್ಯಾಗಮ ಟ್ರಸ್ಟ್ನ ಸ್ಥಾಪನೆಯ ಮೂಲ ಉದ್ದೇಶ ಕೋವಿಡ್ ಸಾಂಕ್ರಾಮಿಕದಿಂದ ಬಡ ಮಕ್ಕಳಿಗೆ ಆದ ಕಲಿಕಾ ನಷ್ಟವನ್ನು ಸಮದೂಗಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುವುದು. 2021 ಇಸವಿಯಲ್ಲಿ ಲಾಕ್ಡೌನ್ ಸಮಯದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದ ಆಯ್ದ ಶಾಲಾ ಮಕ್ಕಳಿಗೆ ಸರಕಾರದ ನಿಯಮವನ್ನು ಪಾಲಿಸಿ ಪರ್ಯಾಯ ಕಲಿಕೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. 2022 ಮಕ್ಕಳು ಶಾಲೆಗೆ ಹಿಂತಿರುಗಿದಾಗ ಅವರಿಗಾದ ಕಲಿಕಾ ನಷ್ಟವನ್ನು ಭರಿಸಲು ಆಯ್ದ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿ, ಕಲಿಕೆಗೆ ಬೇಕಾದ ಪರಿಕರಗಳನ್ನು ವಿದ್ಯಾಗಮ ಟ್ರಸ್ಟ್ ಒದಗಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯ 480 ಸರಕಾರಿ ಹಾಗೂ ಅನುದಾನಿತ ಶಾಲೆಯ ಶಿಕ್ಷಕರಿಗೆ ಕಲಿಕೋಪಕರಣಗಳನ್ನು ಬಳಸಿ ಆಡಿಕಲಿ ಮಾಡಿ ತಿಳಿ ಎಂಬ ಚಟುವಟಿಕೆ ಆಧಾರಿತ ಗಣಿತದ ಬೋಧನಾ ಕ್ರಮದ ತರಬೇತಿಯನ್ನು ನೀಡಲಾಯಿತು. ಪ್ರಸ್ತುತ ವರ್ಷದಲ್ಲಿ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100% ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ FLN ಸಾಧಿಸಲು ನಲಿಕಲಿ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಯೋಜಿಸಿದೆ. ಅಡವಿ ಮಕ್ಕಳ ಸೃಜನಶೀಲತೆ ಹಾಗೂ ವಿದ್ಯಾ ವಿಕಸನದ ಯೋಜನೆಯೇ ವನಚೇತನ. ಮಂಗಳೂರಿನ ಸಹ್ಯಾದ್ರಿ ಸಂಚಯದ ಸಹಯೋಗದೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ, ಗೌಳಿ, ಕುಡುಬಿ ಹಾಗೂ ಹಾಲಕ್ಕಿ ಬುಡಕಟ್ಟು ಜನಾಂಗದ ಅಡವಿ ಮಕ್ಕಳ ಸೃಜನಶೀಲತೆ ಹಾಗೂ ವಿದ್ಯಾ ವಿಕಸನ ಯೋಜನೆ ವನಚೇತನ ಅದೆಷ್ಟೋ ಕಾಡಿನ ಮಕ್ಕಳ ಬದುಕನ್ನು ಬೆಳಗಿಸಿದೆ. ಕಳೆದ 20 ವರ್ಷಗಳಿಂದ ಅಮೆರಿಕದಲ್ಲಿ ಭಾರತದಿಂದ ಬಂದ ವೃತ್ತಿಪರ ಯಕ್ಷಗಾನ ಕಲಾವಿದರ ಪ್ರದರ್ಶನ ಏರ್ಪಡಿಸುವುದು ಅಲ್ಲದೆ ಸ್ಥಳೀಯ ಹವ್ಯಾಸಿ ಕಲಾವಿದರನ್ನು ಒಟ್ಟುಗೂಡಿಸಿ ಪ್ರದರ್ಶನ ಕೊಡುವುದು, ಸಂತ್ರಸ್ತ ವೃತ್ತಿಪರ ಕಲಾವಿದರ ನೆರವಿಗೆ ಬರುವುದು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕಲಾವಿದರ ಯುರೋಪ್ ಅಭಿಯಾನದ ಏರ್ಪಾಡು ಮಾಡುವುದು, ಅದಲ್ಲದೆ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರಾಗಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲೆಗಳಲ್ಲಿ ಯಕ್ಷಗಾನ ತರಬೇತಿ, 86 ಸರ್ಕಾರಿ ವಸತಿ ಅನುದಾನಿತ ಹಾಗೂ ಖಾಸಗಿ ಶಾಲೆಯ 6,000 ಮಕ್ಕಳಿಗೆ ಯಕ್ಷಗಾನ ತರಬೇತಿ ನೀಡಿ ಅವರಿಂದ ಪ್ರದರ್ಶನ ಏರ್ಪಡಿಸುವ ಯೋಜನೆ ಈ ಕಲಿಕಾ ವರುಷದಲ್ಲಿ ಸಂಪನ್ನಗೊಳ್ಳಲಿದೆ. ಒಟ್ಟಿನಲ್ಲಿ ತಾನು ಸಂಪಾದಿಸಿದ ಹಣದಲ್ಲಿ ಸಮಾಜಕ್ಕೇನಾದರೂ ನೀಡಬೇಕು, ಅದರಲ್ಲೂ ಶೈಕ್ಷಣಿಕ ರಂಗದಲ್ಲಿ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಎಂಬ ಮಹಾನ್ ಚಿಂತನೆಯ ಜೊತೆಗೆ ವಿದ್ಯಾಗಮ ಟ್ರಸ್ಟ್ ಅನ್ನು ಮುನ್ನಡೆಸುತ್ತಿರುವ ಪಣಂಬೂರು ವಾಸುದೇವ ಐತಾಳ್ ಇವರು ಇವತ್ತಿನ ಈ ಹೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ನಮಗೆಲ್ಲರಿಗೂ ಕೂಡ ಸಂತೋಷ. ಬನ್ನಿ ಐತಾಳ್ರ ಜೊತೆ ಮಾತಾಡೋಣ, ಅವರ ಜೀವನದ ಪಯಣವನ್ನು ಅವರ ಮಾತಿನಿಂದಲೇ ಕೇಳೋಣ. ಎಸ್ ಕೇಳುಗರೆ, ನಮ್ಮ ಇವತ್ತಿನ ಈ ದಿನದ ಅತಿಥಿಗಳಾದಂಥ ಪಣಂಬೂರು ವಾಸುದೇವ ಐತಾಳ್ ಅವರ ಜೀವನದ ಒಂದಿಷ್ಟು ಸಾಧನೆಗಳನ್ನು, ಅವರು ಮಾಡಿದಂಥ ಕಾರ್ಯಗಳೆಲ್ಲವನ್ನು ಕೂಡ ಕೇಳ್ತಾ ಬಂದರೆ ಇನ್ನು ಅವ್ರ ಜೊತೆ ಮಾತಾಡುವಂಥ ಸಮಯ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂಥದ್ದು ಬಹಳ ಸಂತೋಷ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮೊದಲಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಅಮೆರಿಕದಲ್ಲಿ ಸುಮಾರು 30 ವರ್ಷಗಳ ಕಾಲ ಇದ್ದವರು, ಭಾರತ ಅಮೆರಿಕ, ಭಾರತದಲ್ಲಿ ಹುಟ್ಟಿರಿ, ಅಮೆರಿಕಕ್ಕೆ ಹೋಗ್ತೀರಿ, ಮತ್ತೆ ಭಾರತಕ್ಕೆ ಬಂದಿದ್ದೀರಿ, ಹೇಗೆ ಈ ಒಂದು ಅನುಭವಗಳು ಅಂತ ದೇಶ ದೇಶಗಳ ಜೊತೆಗೆ?
1: ಜೀವನದಲ್ಲಿ ಕೆಲವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಆಗ್ತದೆ, ಕೆಲವು ನಾವು ಎಕ್ಸ್ಪೆಕ್ಟ್ ಮಾಡದ ಹಾಗೆ ಆಗ್ತದೆ. ಅಮೆರಿಕಕ್ಕೆ ಹೋದದ್ದು ನಾನು ಎಕ್ಸ್ಪೆಕ್ಟ್ ಮಾಡದೇ ಆದಂಥದ್ದು. ನಾನು ಇಲ್ಲಿ ಮಸ್ಗೊಂಡಾಕ್ ಅಂತ ಹೇಳುವ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಣಂಬೂರಲ್ಲಿ. ಆಗ ವಿದೇಶಕ್ಕೆ ಹೋಗಬೇಕು ಅಂತ ಹೇಳುವ ಒಂದು ಅನಿವಾರ್ಯತೆ ಬಂತು ಹಣದ ಅಗತ್ಯದಿಂದ. ಆಗ ಎಲ್ಲರೂ ಹೋಗುವಂಥದ್ದು ಕೊಲ್ಲಿ ದೇಶಗಳಿಗೆ. ಸೊ ಬಹರೇನ್ಗೆ ಹೋದೆ. ಅಲ್ಲಿ 4 ವರ್ಷ ಕೆಲಸ ಮಾಡಿದಾಗ ಒಂದು ಅಮೇರಿಕನ್ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಅವರು ನನ್ನನ್ನು ಅಮೇರಿಕಕ್ಕೆ ಬರುವ ಹಾಗೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗೆ 95ನೇ ಇಸವಿಯಲ್ಲಿ ಅಮೇರಿಕಕ್ಕೆ ಹೋದೆ. ಮತ್ತೆ ಮೊನ್ನೆ ಇತ್ತೀಚೆಗಿನವರೆಗೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬಂದೆ. ವಿದೇಶದಲ್ಲಿ ಬೇರೆ ಬೇರೆ ಅವಕಾಶಗಳು ಹಾಗೂ ಚಾಲೆಂಜ್ಗಳು ಬರ್ತವೆ. ಅದನ್ನು ಚಾಲೆಂಜನ್ನು ಅವಕಾಶವಾಗಿ ತಗೊಂಡು ಜೀವನದಲ್ಲಿ ಒಂದು ಒಳ್ಳೆಯ ಕೆರಿಯರನ್ನು ಮಾಡುವ ಕೆರಿಯರನ್ನು ಅನುಭವಿಸುವಂಥ ಅವಕಾಶ ನನಗೆ ಸಿಕ್ಕಿದೆ. ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಾಗ ನಮಗೆ ಸಿಗುವ ಅನುಭವ ಏನು ಹೇಳಿದರೆ, ನಮ್ಮ ಈ ಪರ್ಸ್ಪೆಕ್ಟಿವ್, ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗ್ತದೆ. ಅಲ್ಲಿಯ ಕ್ರಮಗಳು, ಅಲ್ಲಿ ಅವರು ಯೋಚಿಸುವ ಬಗ್ಗೆ,
0: ಅವರ
1: ಜೀವನದ ಬಗ್ಗೆ, ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಸೋಷಿಯೋ ಎಕನಾಮಿಕ್ ಡಿಫರೆನ್ಸಸ್. ನಾವು ಇಲ್ಲಿ ಇಂಡಿಯಾದಲ್ಲಿ ಏನು ಕಾಣ್ತೇವೆ, ಹೊರಗೆ ಹೋದಾಗ ಹೇಗೆ ಕಾಣ್ತೇವೆ. ಈಗ ನನ್ನ 2 ಮಕ್ಕಳು ಅಮೇರಿಕಾದಲ್ಲಿ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಪಡೆದವರು, ಅವರಿಗೆ ಸಿಗುವಂಥ ಅನುಕೂಲತೆಗಳು, ಅದನ್ನು ನಾವು ಇಲ್ಲಿಗೆ ಕಂಪೇರ್ ಮಾಡಿ, 1-to-1 ಕಂಪೇರ್ ಮಾಡೋದಲ್ಲ, ಆದರೆ ಯಾವ ರೀತಿಯ ವಿದ್ಯೆಯ ಅವಕಾಶಗಳು ಅಲ್ಲಿ ಹೇಗಿದೆ, ಇಲ್ಲಿ ಹೇಗಿದೆ, ಇಲ್ಲಿ ಹೇಗೆ ಸುಧಾರಿಸಬಹುದು, ಇದರ ಬಗ್ಗೆ ಚಿಂತನೆಗಳು ಬರ್ತಾ ಇರ್ತದೆ
0: ತಲೆಯಲ್ಲಿ. ನಾನು
1: ಹುಟ್ಟಿದ್ದು ಇಲ್ಲಿ ಬಂಟ್ವಾಳ ತಾಲೂಕಲ್ಲಿ, ತುಂಬೆ ಅಂತ ಹೇಳೋ ಪ್ರದೇಶದಲ್ಲಿ. ಆದರೆ ಬೆಳೆದದ್ದು 7ನೇ ತರಗತಿಯವರೆಗೆ ದಾಂಡೇಲಿ ಅಂತ ಹೇಳುವ ಪ್ಲೇಸಲ್ಲಿ. ನನ್ನ ತಂದೆ ಮೆಡಿಕಲ್ ಆಫೀಸರ್ ಆಗಿದ್ದರು ಮೈನಿಂಗ್ ಕಂಪನಿಯಲ್ಲಿ.
0: ಹಾಗೆ
1: ಈಗ ಅದು ಪ್ರವಾಸಿ ಸ್ಥಳ, ಆಗ ಅದು ಮೈನಿಂಗ್ ಸ್ಥಳ. ಆಗ ತುಂಬ ಪೊಲ್ಯೂಟೆಡ್ ಪ್ಲೇಸ್ ಅದು, ಈಗ ಎನ್ವೈರನ್ಮೆಂಟಲ್ಲಿ ತುಂಬ ಒಂದು ಹೋಗುವಂಥ ಪ್ಲೇಸ್. ಅದರ ನಂತರ ನಾನು ವಾಪಸ್ ಬಂದು ಸುರತ್ಕಲಲ್ಲೇ ಕಲಿತದ್ದು. ಸುರತ್ಕಲಲ್ಲಿ ವಿದ್ಯಾಧ್ಯಯನ ಶಾಲೆಯಲ್ಲಿ ಕಲಿತು. ಮತ್ತು ಅದರ ನಂತರ ಅನಿವಾರ್ಯತೆ ಅಂತ ಹೇಳಲ್ಲ, ನನಗೆ ಆಸೆ ಇದ್ದದ್ದು ಹಾಗೆ ಆದಷ್ಟು ಬೇಗ ವಿದ್ಯೆಯನ್ನು ಕಲಿತು ಕೆಲಸಕ್ಕೆ ಸೇರಬೇಕು ಅಂತ ಹೇಳೋ ಒಂದು ಹಂಬಲ ಇತ್ತು. ಹಾಗೆ ಕರ್ನಾಟಕ ಪಾಲಿಟೆಕ್ನಿಕಲ್ಲಿ ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ ಕೂಡಲೇ ಕೆಲಸ ಸಿಕ್ಕಿತ್ತು ಇಲ್ಲಿ ಮಸ್ಗಾನ್ ಡಾಕ್ ಅಂತ ಹೇಳೋ ಕಂಪನಿಯಲ್ಲಿ. ಅಲ್ಲಿ ಒಂದು 7 ವರ್ಷ ದುಡಿದೆ. ಅಲ್ಲಿ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು. ಅದು ವಿದೇಶ ಎಲ್ಲಿ ಹೋದರೂ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸುವಂಥ ಅವಕಾಶವನ್ನು ಆ 7 ವರ್ಷ ಮಸ್ಗೊಂಡಾಕಲಿ ಕೊಟ್ಟಿತ್ತು. ಮತ್ತೆ ಹೇಗೂ ವಿದೇಶಕ್ಕೆ ಹೋಗಿ,
0: ಎಸ್, ಒಟ್ಟಿನಲ್ಲಿ ಪಯಣ ಮುಂದುವರೆದಿದೆ. ಮತ್ತೆ ಭಾರತಕ್ಕೆ ಬಂದಿದ್ದೀರಿ, ಆದರೆ ಹೆಚ್ಚಿನವರು ವಿದೇಶಕ್ಕೆ ಹೋಗ್ತಾರೆ, ಬರ್ತಾರೆ, ಅವರ ಸಂಸಾರ, ಅವರ ಫ್ಯಾಮಿಲಿ ಇದೆ, ಯಾರು ಫಾರಿನರ್ದು ಬರ್ತೀರು ಅಂತ ಹೇಳುವಂಥದ್ದು ಒಂದು ಸಂತೋಷ. ಅದು ಕೂಡ ಒಂದು ಒಂದಿಷ್ಟು ಸಮಯ ಇರ್ತದೆ, ನಂತರ ಅದು ಇರೋದಿಲ್ಲ. ಸೊ ಆದರೆ ಸರ್, ನೀವು ಯಾಕೆ ವಿಶೇಷ ಆಗ್ತೀರಿ ಅಂತ ಹೇಳಿದರೆ, ನೀವು ಮಾಡ್ತಾ ಇರುವಂಥ ಸೇವೆಗಳು, ಅದರಲ್ಲೂ ಕೂಡ ಶಿಕ್ಷಣ, ಮಕ್ಕಳ ಶಿಕ್ಷಣಕ್ಕೆ ನೀವು ಕೊಡ್ತಾ ಇರುವಂಥ ಪ್ರಾಶಸ್ತ್ಯ ಅದು ಬಹಳ ದೊಡ್ಡದು. ಅದು ನಾಡಿನಲ್ಲಿರುವಂಥ ಮಕ್ಕಳಿಗೂ, ಕಾಡಿನಲ್ಲಿರುವಂಥ ಮಕ್ಕಳಿಗೂ, ಅಥವಾ ಈ ಸಾಂಸ್ಕೃತಿಕವಾಗಿ ಯಕ್ಷಗಾನವನ್ನು ಕಲಿಬೇಕು ಅನ್ನುವಂಥ ಮನಸ್ಸುಗಳಿಗೂ, ಎಲ್ರಿಗೂ ಕೂಡ ನೀವು ಶಿಕ್ಷಣವನ್ನು ಒಂದು ಗುಣಮಟ್ಟವನ್ನು ಉತ್ತಮಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಆಲೋಚಿಸ್ತಾ ಇದ್ದೀರಿ. ಈ ಆಲೋಚನೆ ಹೇಗೆ ಬಂತು ಅಂತ, ಸೊ ಪ್ರತಿಯೊಬ್ಬನಲ್ಲೂ ಸಮಾಜ ಕೊಡಬೇಕು ಅನ್ನುವಂಥ ಮನಸ್ಸು ಬರೋದಿಲ್ಲ, ಸೊ ಇದು ಹೇಗೆ ಬೆಳೀತು?
1: ಇದು ಅಂತ ಹೇಳಿದರೆ, ನಾವು ಜೀವನ ಇಡೀ ದುಡಿತೇವೆ, ದುಡಿದು ಮತ್ತೆ ನಮಗೆ ವಯಸ್ಸಾಗ್ತದೆ, ಮತ್ತೆ ನಮಗೆ ಏನನ್ನು ಮಾಡಲಿಕ್ಕೆ ವಯಸ್ಸು ಬಿಡುವುದಿಲ್ಲ. ಈ ಇದೆಲ್ಲ ಸತ್ಯಗಳನ್ನು ನಾನು ಅರಿತು ಆದಷ್ಟು ಬೇಗ ರಿಟೈರ್ಡ್ ಆಗಿ ಭಾರತಕ್ಕೆ ಹಿಂತಿರುಗಬೇಕು ಅಂತೇಳಿ 2010ನೇ ಇಸವಿಯಲ್ಲಿ ನಿರ್ಧಾರ ಮಾಡಿದ್ದೆ. ಅದಕ್ಕೆ ಸರಿಯಾಗಿಯೋ ಏನೋ ಅಂತ ಹೇಳುವಂತೆ ಈ ಕೋವಿಡ್ ಬಂತು. 2020ನೇ ಇಸವಿಯಲ್ಲಿ ರಿಟೈರ್ಡ್ ಆಗಬೇಕು ಅಂತೇಳಿ ನಾನು 2010ನೇ ಇಸವಿಯಲ್ಲಿ ಡಿಸೈಡ್ ಮಾಡಿದ್ದೆ. 2020ನೇ ಇಸವಿಯಲ್ಲಿ ಕೋವಿಡ್ ಬಂದಾಗ ನಮಗೆ ಖಂಡಿತ ನನ್ನದು ಮತ್ತು ನನ್ನ ಸಹಧರ್ಮಿಣಿ ಮೀನಾಕ್ಷಿ ನಮ್ಮಿಬ್ಬರದ್ದು ಒಂದೇ ದೇವೋದ್ದೇಶವಾಗಿತ್ತು. ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಹೋಗಬೇಕು.
0: ಸರ್, ಒಂದು ಇನ್ ಬಿಟ್ವೀನ್ ನಾನು ನಿಮ್ಮ ಕೇಳೋದು, ಈಗ ಅಮೇರಿಕ ಅಥವಾ ಅಂತ ದೇಶಗಳಲ್ಲಿದ್ದ ನಂತರ ಕೆಲವರು ಹೇಳ್ತಾರೆ, ಅಲ್ಲಿ ಒಮ್ಮೆ ಸೆಟ್ಲ್ ಆದ ನಂತರ ಇಂಡಿಯಾಗೆ ಬರ್ಲಿಕ್ಕೆ ಮನಸ್ಸಾಗೋದಿಲ್ಲ, ಅಲ್ಲೇ ಎಲ್ಲ ಚೆನ್ನಾಗಿದೆ, ಅಲ್ಲೇ ಇದ್ಬಿಡುವ ಅಂತ ಅನ್ಸುತ್ತೆ ಅಂತ. ಸೊ ನೀವು ಹೇಳಿದ್ರೆ ಆದಷ್ಟು ಬೇಗ ವಿರಾಸ್ ತಗೊಂಡು ಬರಬೇಕು ಅಂತ ಅನಿಸ್ತು, ಇದಕ್ಕೊಂದು ಕಾರಣ ಬೇಕಲ್ಲ ಸರ್?
1: ಅಲ್ಲಿ ಇದು ಒಂದು ಸರ್ತಿ ನಾವು ಹೀಗೆ ಅಮೇರಿಕ ಸಾಕು ಅಂತೇಳಿ ಊರಿಗೆ ಬಂದಿದ್ದೇವೆ ನಡುವಲ್ಲಿ 2002 ಒಂದೇ ವರ್ಷದಲ್ಲಿ ವಾಪಸ್ ಹೋಗಿದ್ದೇವೆ. ಆಗ ಮಕ್ಕಳು ಚಿಕ್ಕವರಿದ್ರು. ಈ ಸಾಂಸಾರಿಕ ಈ ಅಟ್ಯಾಚ್ಮೆಂಟ್ಗಳು ಏನು ಹೇಳ್ತವೆ, ನಾವು ಮಕ್ಕಳು ಸಣ್ಣದಿರುವಾಗ ನಮಗೆ ಆಗುದಿಲ್ಲ. ಮಕ್ಕಳು ದೊಡ್ಡದಾದ ನಂತರ ಅವರು ಅಮೇರಿಕಾದಲ್ಲಿ ಮಕ್ಕಳು ಹೇಗೆ ಅಂತ ಹೇಳಿದರೆ, ಅವರು ಒಂದು 18 ವರ್ಷದವರೆಗೆ ನಮ್ಮೊಟ್ಟಿಗೆ ಇರ್ತಾರೆ. ಅದರ ನಂತರ ಅವರ ಇಂಡಿವಿಜುವಲ್ ವ್ಯಕ್ತಿತ್ವ ಅವ್ರದ್ದು, ಅವರು ಕಾಲೇಜಲ್ಲಿ ಕಲಿತಾರೆ, ಹೊರಗೆ ಇರ್ತಾರೆ, ಮನೆಯಲ್ಲಿ ತಂದೆ ತಾಯಿ ಒಟ್ಟಿಗೆ ಇರೋದು ತುಂಬ ಕಮ್ಮಿ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು, ಯಾಕೆ ಹೇಳಿದರೆ ಅವರಿಗೆ ಅವರ ಭವಿಷ್ಯದ ಬಗ್ಗೆ ಅವರ ಜವಾಬ್ದಾರಿಗಳು ಬರ್ತವೆ. ಸೊ ನನ್ನ ಮಕ್ಕಳು ಅದರಲ್ಲಿ ಏನು ಬೇರೆ ಅಲ್ಲ. ನನ್ನ ಮಕ್ಕಳು ಸಮೇತ 18 ವರ್ಷದ ನಂತರ ಅವರು ಅವರಾಗಿ ಅವರಷ್ಟೇ ನಿಂತು ಅವರಷ್ಟು ಕಾಲೇಜ್ಗೆ ಹೋಗಿ ಕಲಿತು ಅವರ ಉದ್ಯೋಗದಲ್ಲಿ ಅವರು ಅಂತ ಹೇಳಿದರೆ ಸ್ವಾತಂತ್ರ್ಯರಾಗಿದ್ದಾರೆ. ಇನ್ನು ನಮಗೆ ಮಕ್ಕಳು ಸ್ವಾತಂತ್ರ್ಯರಾದ ನಂತರ ನಮಗೆ ಆ ಅಟ್ಯಾಚ್ಮೆಂಟನ್ನು ನಾವು ಆದಷ್ಟು ಕಮ್ಮಿ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಮಕ್ಕಳು, ಈಗ ನಾವು ಆ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಒಟ್ಟಿಗೆ ಎಷ್ಟು ಸಮಯ ಇದ್ದೇವೆ, ನಾವು ಇರಲಿಲ್ಲ, ನಾವು ಸಹ ದೂರವೇ ಇದ್ದದ್ದು. ಅದನ್ನು ಅರ್ಥ ಮಾಡಿಕೊಂಡು ಹಾಗಾದರೆ ಮಕ್ಕಳಿಗೆ ನಾವು ಹತ್ತಿರ ಇರುವ ಒಂದು ಅಗತ್ಯ ಅಂತ ಕಾಣೋದಿಲ್ಲ. ಹಾಗೆ ಅಂತ ಮಕ್ಕಳಿಗೆ ಅಗತ್ಯ ಇದ್ದಾಗ ನಾವಿದ್ದೇವೆ, ನಮಗೆ ಅಗತ್ಯ ಇದ್ದಾಗ ಮಕ್ಕಳಿದ್ದಾರೆ. ಈ ನಮ್ಮನೆಯ ಒಂದು ಲಾಜಿಕ್ ನಾವು ಯಾವಾಗಲೂ ನಾನು ಮತ್ತು ನನ್ನ ಹೆಂಡತಿ ಅದರ ಬಗ್ಗೆ ದೃಢವಾಗಿ ನಂಬಿದ್ದೇವೆ. ಮತ್ತು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆ ಹೇಗೂ ಕಲ್ಚರಲಿ ತುಂಬ ವೈಬ್ರೆಂಟ್, ನಾನು ನನ್ನ ಹೆಂಡತಿ ಇಬ್ಬರು ಕಲ್ಚರಲಿ ತುಂಬ ಆ್ಯಕ್ಟಿವ್ ಆಗಿದ್ದವರು, ಇಲ್ಲಿಯೂ ಅಷ್ಟೇ, ಅಮೇರಿಕಾದಲ್ಲಿದ್ದಾಗೂ ಸಹ ಅಷ್ಟೇ. ಅಮೇರಿಕಾದಲ್ಲಿದ್ದಾಗ ಸಹ ನಾವು ಇಲ್ಲಿಯ ಯಕ್ಷಗಾನಗಳನ್ನು ಬರುಸೋ ಅಥವಾ ಚಿನ್ಮಯ ಮಿಷನ್ ಅಂತ ಸಂಸ್ಥೆಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು ಇದನ್ನು ಮಾಡ್ತಾ ಇದ್ದೆವು. ಆದರೆ ಅಮೇರಿಕಾದಲ್ಲಿ ನಮಗೆ ರಿಟೈರ್ಡ್ ಆದ ನಂತರ ವೀಕ್ ಡೇಸಲ್ಲಿ ಅಂತ ಹೇಳಿದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಯಾವ ಆ್ಯಕ್ಟಿವಿಟೀಸು ಇರುವುದಿಲ್ಲ. ಶನಿವಾರ ಆದಿತ್ಯವಾರ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರ್ತದೆ. ರಿಟೈರ್ಡ್ ಆದ ಮೇಲೆ 5 ದಿವಸ ಏನೂ ಕೆಲಸ ಇಲ್ಲದ ಮನೆಯಲ್ಲಿ ಕೂತರೆ ಅದು ಒಳ್ಳೆಯದಲ್ಲ. ಹಾಗೆ ಅದೇ ಊರಲ್ಲಿ ಆದರೆ ನಮಗೆ 7 ದಿವಸವೂ ಒಂದೇ ರೀತಿ, 7 ದಿವಸವೂ ಬಿಸಿ, ಒಂದು ಸ್ವಲ್ಪ ಸಹ ಪುರುಸೊತ್ತು ಇರುವುದಿಲ್ಲ. ಇದು ನಿಜವಾಗಿ ಒಳ್ಳೆಯದು. ಒಂದು ನಿವೃತ್ತಿಯ ನಂತರ ನಮ್ಮ ಜೀವನ ಹಾಗಿರಬೇಕು. ಹೆಚ್ಚಾಗಿ ನಿವೃತ್ತಿ ಆಗುವವರು, ನಾನು ಇದು ಬೋಧನೆ ಮಾಡುವುದಲ್ಲ, ಆದರೆ ನಿವೃತ್ತಿ ಆಗುವವರು ಫಸ್ಟ್ ನಿವೃತ್ತಿ ಆಗುವಾಗ ಏನು ಯೋಚನೆ ಮಾಡಬೇಕು ಅಂತ ಹೇಳುವಾಗ ಸಾಕಷ್ಟು ಹಣ ಇದೆಯಾ ಅಂತೇಳಿ ಯೋಚನೆ ಮಾಡ್ತಾರೆ. ನಾನೀಗ ನಿವೃತ್ತಿಯಾಗಿ 3-4 ವರ್ಷ ಆಯಿತು. ನಾನು ಹೇಳ್ತೇನೆ, ಹಣದ ವಿಷಯವನ್ನು ಬಿಡಿ. ನಂಬರ್ 1 ಯೋಚನೆ ಮಾಡಬೇಕಾದದ್ದು ದಿವಸದಲ್ಲಿ 8-10 ಗಂಟೆ ಏನು ಮಾಡ್ತೀರಿ, ಅದರ ಬಗ್ಗೆ ನೀವು ಯೋಚನೆ ಮಾಡದೆ ನಿವೃತ್ತಿ ಆದರೆ ಮತ್ತೆ ನಿಮ್ಮ ವಯಸ್ಸು ಬೇಗ
0: ಅನ್ಸ್ಕೊಳ್ತೇವೆ.
1: ಸೊ ಇದೆಲ್ಲ ಕಾರಣಗಳಿಂದ ನಾವು 10 ವರ್ಷದ ಹಿಂದೆ ದೃಢ ನಿರ್ಧಾರ ಮಾಡಿದ್ದೆವು, ನಾವು ಭಾರತದಲ್ಲೇ ವಾಪಸ್ ಹೋಗಬೇಕು ಅಂತೇಳಿ. ಆದರೆ ಮಕ್ಕಳಿಗೆ ಅಗತ್ಯ ಇದ್ದಾಗ ನಾವು ಹೋಗ್ತೇವೆ. ಈಗ ಸಹ ವರ್ಷಕ್ಕೊಂದು 2-3 ಸಲ ಅಮೇರಿಕಕ್ಕೆ ಹೋಗಿ ಬರ್ತೇವೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಮತ್ತೆ ಇನ್ನೊಂದು ಹೇಳಿದರೆ, ನನ್ನ ತಾಯಿ ಮತ್ತು ನನ್ನ ಹೆಂಡತಿಯ ತಾಯಿ ಅವರಿಬ್ಬರನ್ನ ನಮ್ಮ ಅಕ್ಕಂದರು ನೋಡಿಕೊಳ್ತಾ ಇದ್ರು. ಅವರು ಬಹಳಷ್ಟು ವರ್ಷ ಅದನ್ನು ಅಕ್ಕ ತಂಗಿಯಂದ್ರು ನೋಡಿಕೊಳ್ತಾ ಇದ್ರು, ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದಾರೆ. ನಾವು ನಮ್ಮ ಜವಾಬ್ದಾರಿಯನ್ನು ಮಾಡಬೇಕು ಅಂತೇಳಿದರೆ, ನಾವೀಗ ವಿದೇಶದಲ್ಲಿ ಇಷ್ಟು ಸಮಯ ಇರಬೇಕಾದ್ರೆ ನಮ್ಮ ಅಕ್ಕ ತಂಗಿಯಂದರೆ ಕಾರಣ. ಯಾಕೆಂತ ಹೇಳಿದ್ರೆ ಅವರು ತಂದೆ ತಾಯಿ ಅಂದರ ಜವಾಬ್ದಾರಿಯನ್ನು ವಹಿಸಿಕೊಂಡ ಕಾರಣ ನಮಗೆ ವಿದೇಶದಲ್ಲಿ ಇರಲಿಕ್ಕಾಯಿತು. ಇದೀಗ ಅವಕಾಶ, ಇದು ನಮಗೆ ಸೇವೆ ಮಾಡುವಂಥ ಅವಕಾಶ. ಹಾಗೆ ಆ ಒಂದು ದೃಷ್ಟಿಯಲ್ಲೂ ಸಹ ನಾವು ಒಂದು ಕಾರಣಕ್ಕೋಸ್ಕರ
0: ಬಂದರೆ. ಸೊ ನಂತರ ನಿಮ್ಮ ಅಕ್ಕ, ನಾನು ಮಾತಾಡ್ತಿದ್ವಿ, ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥವಾ ಏನಾದ್ರು ಸಮಾಜಕ್ಕೆ ಕೊಡುವಂಥ ಮನಸ್ಸು, ಇದು ಹೇಗೆ ಬೆಳೆಯಿತು ಅಂತ
1: ಹೇಳಿದರೆ, ನಾವು ಭಾರತಕ್ಕೆ ವಾಪಸ್ ಬರಬೇಕಾದ್ರೆ ನಾವು ಹಾಗಾದರೆ ನಮ್ಮ ದಿವಸವನ್ನು ಹೇಗೆ ಕಳೀಬೇಕು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಿದೆವು. ನಮ್ಮಲ್ಲಿ ಕಲ್ಚರಲ್ ಈವೆಂಟ್ಸು, ಜಾತ್ರೆ ಇದು ಎಲ್ಲ ಆಗ್ತದೆ, ಹೋಗ್ಬೋದು, ಅದಾದಷ್ಟು ಸಾಕಾಗೋದಿಲ್ಲ. ನಮ್ಮನ್ನು ಒಂದು ಶಿಸ್ತುಬದ್ಧವಾಗಿ ನಮ್ಮನ್ನು ಬ್ಯುಸಿಯಾಗಿಡಲಿಕ್ಕೆ ಏನಾದ್ರು ಮಾಡಬೇಕು, ಸೋಷಿಯಲ್ ವರ್ಕೇ ಮಾಡಬೇಕು ಅಂತ ಹೇಳುವ ಒಂದು ನಿರ್ಧಾರ ಇತ್ತು. ಸೊ ಭಾರತದಲ್ಲಿ ಹೇಗೆ ಹೇಳಿದರೆ, ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಹೇಳುವ ಒಂದು ಆಸಕ್ತಿ ಇದ್ದವರಿಗೆ ಹೆಜ್ಜೆ ಹೆಜ್ಜೆಗೆ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗ್ತವೆ. ಅದರಲ್ಲಿ ನೀವು ಅದನ್ನು ಆಯ್ಕೆ ಮಾಡಬೇಕು, ಯಾವ ಪ್ರಾಜೆಕ್ಟಲ್ಲಿ ನನ್ನನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ. ಯಾವುದೋ ಕಾರಣಕ್ಕೆ ನನಗೂ ನನ್ನ ಹೆಂಡತಿಗೂ ಈ ಶಿಕ್ಷಣದ ಬಗ್ಗೆ ತುಂಬ ಆಸಕ್ತಿ ಮತ್ತು ಕಲೆಯ ಬಗ್ಗೆ ತುಂಬ ಆಸಕ್ತಿ. ಇದಕ್ಕೆ ನಮ್ಮ ಹಿರಿಯವರು ಇರ್ಬೋದು, ನನ್ನ ತಂದೆಗೂ ಸಮೇತ ಹಾಗೆ ಶಿಕ್ಷಣದ ಬಗ್ಗೆ ಆಸಕ್ತಿ. ನನ್ನ ಅಕ್ಕ ಜಯಶ್ರೀ ಅವಳು ತುಂಬ ವರ್ಷದಿಂದ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆಲ್ಲ ಹೋಗಿ ಅವಳಿಂದ ಆದಷ್ಟು ಸಹಾಯಗಳನ್ನು ಮಾಡ್ತಾಯಿದ್ಲು. ಅವಳು ನಾನು ಊರಿಗೆ ಬಂದಾಗ ನನ್ನನ್ನು ಆ ಶಾಲೆಗಳಿಗೆ ಕರ್ಕೊಂಡು ಹೋಗ್ತಾಯಿದ್ಲು. ಸೊ ಆಗಲೇ ಒಂದು ನಿರ್ಧಾರ ಮಾಡಿದ್ದೆವು, ನಾವು ದುಡಿಬೇಕಾದ, ನಮ್ಮನ್ನು ತೊಡಗಿಸಿಕೊಳ್ಬೇಕಾದದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಕಲಾಕ್ಷೇತ್ರದಲ್ಲಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾಕೆ ಹೇಳಿದರೆ ಇದರಲ್ಲಿ ಅಪರ್ಚುನಿಟೀಸ್ ತುಂಬ ಇದೆ ಅಂತ ಹೇಳಿದರೆ, ನಮಗೆ ನಾವು ಯಾವಾಗಲೂ ನಮ್ಮ ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹೊರಡುವಾಗ, ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೊರಡುವಾಗ ಯಾವುದರಲ್ಲಿ ಹೈಯೆಸ್ಟ್ ಇಂಪ್ಯಾಕ್ಟ್ ಇದೆ ಅಂತ ನಾವು ಯೋಚನೆ ಸಹಜವಾಗಿ ಯೋಚನೆ ಮಾಡ್ತೇವೆ. ಹಾಗೆ ಯೋಚನೆ ಮಾಡುವಾಗ ನನಗೆ ಕಂಡದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೈಯೆಸ್ಟ್ ಇಂಪ್ಯಾಕ್ಟನ್ನು ಮಾಡ್ಬೋದು ಅಂದರೆ, ಒಂದು ಒಂದು ಮನುಷ್ಯನ ಅಥವಾ ಒಂದು ಮಗುವಿನ ಜೀವನವನ್ನು ರೂಪಿಸುವಲ್ಲಿ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ತದೆ ಅಂತೇಳಿ, ಆದರೆ ಅದಕ್ಕಿಂತ ದೊಡ್ಡ ಇದು ಇಲ್ಲ. ಅಂತಂದರೆ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್ ಇನ್ ಲೈಫ್ಸ್ ಆಫ್ ಪೀಪಲ್. ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಯೋಚನೆ ಮಾಡುವಾಗ ನೀವು ಫಿಲಾಂಥ್ರಫಿ ಅಂತ ಹೇಳೋದು ವೆರಿ ಕಾಮನ್. ಶಾಲೆಗಳಲ್ಲಿ ಜನರು ಡೊನೇಷನ್ ಕೊಡ್ತಾರೆ, ಕಟ್ಟಡಗಳನ್ನು ಕಟ್ಟುತ್ತಾರೆ, ಇದೆಲ್ಲ ಮಾಡ್ತಾರೆ. ಸೊ ನಾವು ವಿಭಿನ್ನ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಯೋಚಿಸಿದ್ದೆವು. ಸುಮಾರು ಶಾಲೆಗಳಿಗೆ ನಾವು ಹೋದೆವು. ಹೋದಾಗ ಶಾಲೆಗಳಲ್ಲಿ ಕೇಳಿದೆವು ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು ಅಂತ. ಇದು ಸಹಜವಾಗಿ ಶಾಲೆಗಳಲ್ಲಿ ಅವರು ಕೇಳುವಂಥದ್ದು, ಸರ್ ನಮಗೆ ಕಂಪ್ಯೂಟರ್ ಕೊಡಿ, ನಮಗೆ ಟಿ ವಿ ಕೊಡಿ, ಅಥವಾ ಒಂದು ಕ್ಲಾಸ್ ರೂಮ್ ಕಟ್ಟಿಕೊಡಿ, ಅಥವಾ ಸ್ಟೇಜ್ ಕಟ್ಟಿಕೊಡಿ, ಇದು ಹೇಳುವಂಥದ್ದು ಎಲ್ಲವೂ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಆಗ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದು, ಇದು ಎಲ್ಲರೂ ಮಾಡುವಂಥದ್ದು, ನಾವು ಬೇರೆ ರೀತಿಯಲ್ಲಿ ಯಾವ್ದು ಮಾಡುವಾಗ ಲರ್ನಿಂಗ್ ಔಟ್ಕಮನ್ನು ಅಂದರೆ ಕಲಿಕಾ ಗುಣಮಟ್ಟವನ್ನು ಇಂಪ್ರೂವ್ ಮಾಡೋದ್ರಲ್ಲಿ ನಾವು ಹೇಗೆ ಇದು ಮಾಡ್ಬೋದು. ಇದರ ಬಗ್ಗೆ ಏನಾಯಿತು ಹೇಳಿದರೆ, ಒಂದು ಅಕ್ಷರ ಫೌಂಡೇಶನ್ ಅಂತ ಹೇಳುವ ಒಂದು ಸಂಸ್ಥೆ ಬೆಂಗಳೂರಲ್ಲಿದೆ, ಒಂದು ದೊಡ್ಡ ಎನ್ ಜಿ ಒ ಅದು. ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ರಿಸರ್ಚ್ಗಳನ್ನು ಮಾಡಿದ್ದಾರೆ. ಅವರು ತುಂಬ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು. ನಮ್ಮ ಇಡೀ ದೇಶದಲ್ಲಿ ಈಗ 270 ಮಿಲಿಯನ್ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ದಾರೆ. ಅದರಲ್ಲಿ ಒಂದು 100 ಮಿಲಿಯನ್ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇದೆ, ಉಳಿದ 170 ಮಿಲಿಯನ್ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಇದನ್ನು ಈಗ ನಾನು ಹೇಳುವಾಗ ನಾನು ಎಷ್ಟು ಜಾಗ್ರತೆ ಮಾಡಬೇಕು ಹೇಳಿದರೆ, ನಮ್ಮ ಶ್ರೋತೃವರ್ಗದಲ್ಲಿ ಹೆಚ್ಚಿನವರು ಇದು ಆಶ್ಚರ್ಯ ಪಡುವಂಥದ್ದು, ಅದನ್ನು ನಂಬದೇ ಇರುವಂಥ ವಿಷಯ. ಯಾಕೆಂತ ಹೇಳಿದರೆ, ನಾವು ನಮ್ಮ ಎದುರಿಗೆ ಕಾಣುವಂಥದ್ದು ಶಿಕ್ಷಣ ಹೇಳಿದರೆ, ನಾವು ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದ ಶಿಕ್ಷಣವನ್ನು ನೋಡೋದು. ಮಕ್ಕಳು ಬೆಳಿಗ್ಗೆ ಟೈ ಹಾಕ್ಕೊಂಡು ಸ್ಕೂಲ್ ಬಸ್ ಹತ್ತಿಕೊಂಡು ಶಾಲೆಗೆ ಹೋಗುವಂಥದ್ದು, ಮನೆಗೆ ಬಂದಾಗ ತಂದೆ ತಾಯಿ ಕೂತ್ಕೊಂಡು ಅವ್ರ ಹತ್ರ ಹೋಮ್ವರ್ಕ್ ಮಾಡಿಸುವಂಥದ್ದು. ಈ ವ್ಯವಸ್ಥೆ ಅರ್ಧಕ್ಕಿಂತ ಕಮ್ಮಿ ಮಕ್ಕಳಿಗೆ ಮಾತ್ರ ಇರುವಂಥದ್ದು. ಕಷ್ಟಪಟ್ಟು ಶಾಲೆಗೆ ಹೋಗಿ ಶಾಲೆಯಲ್ಲಿ ಕಲಿತು ಮನೆಗೆ ಬಂದ ನಂತರ ಯಾವುದೇ ಕಲಿಯುವ ಪೂರಕವಾದ ವ್ಯವಸ್ಥೆ ಇಲ್ಲದ ಮನೆಗಳಲ್ಲಿದ್ದು, ವಿದ್ಯೆ ಇಲ್ಲದ ತಂದೆ ತಾಯಿಗಳೊಟ್ಟಿಗೆ ಅವರಿದ್ದು ಶಾಲೆಯಲ್ಲಿ ಕಲಿಬೇಕು ಅಂತೇಳಿ ಆದರೆ, ಅವರಿಗೆ ಕಲಿಕೆ ಆಗುವುದು ಶಾಲೆಯಲ್ಲಿ ಮಾತ್ರ. ಹಾಗಾದರೆ ಶಾಲೆಯಲ್ಲಿ ಮಾತ್ರ ಕಲಿಕೆ ಆಗುವ ಈ ಮಕ್ಕಳನ್ನು ನಾನು ಅಂಡರ್ ಪ್ರಿವಿಲೇಜ್ ಮಕ್ಕಳು ಅಂತ ಕರಿತೇನೆ. ಎಜುಕೇಷನಿಗೆ ಪವರ್ಟಿ ಅಂತ ಹೇಳೋದು, ಹಣ ಇಲ್ಲದೆ ಶಾಲೆಗೆ ಹೋಗಲಿಲ್ಲ ಅಂತ ಹೇಳೋದು ಅಲ್ಲ ಈಗ ಸುಳ್ಳು. ಯಾಕೆಂತ ಹೇಳಿದರೆ, ಸರ್ಕಾರ 1-ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಕೊಡ್ತಾ ಇದೆ. ಈಗ ನೀವು ಸರ್ಕಾರಿ ಶಾಲೆ ಅಲ್ಲ, ಅನುದಾನಿತ ಶಾಲೆಗೆ ಹೋದರೂ ಸಮೇತ ಯೂನಿಫಾರ್ಮ್ ಫ್ರೀ, ಫೀಸ್ ಫ್ರೀ, ಪುಸ್ತಕ ಫ್ರೀ, ಎಲ್ಲವನ್ನು ಫ್ರೀಯಾಗಿ ಕೊಡ್ತಾರೆ. ಹಾಗಾದರೆ ಮಕ್ಕಳಿಗೆ ಕಲೀಲಿಕ್ಕೆ ಬಡತನ ಅಂತ ಏನಿಲ್ಲ. ಆದರೆ ಬಡತನ ಇರುವುದು ಈ ರೀತಿ, ಮನೆಯಲ್ಲಿ ಕಲೀಲಿಕ್ಕೆ ಪೂರಕವಾದ ವ್ಯವಸ್ಥೆ ಇಲ್ಲದಿರುವುದು, ಅದು ಒಂದು ದೊಡ್ಡ ಬಡತನ. ನಾವೆಲ್ಲ ಕಲಿಬೇಕಾದರೆ ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆ ತಾಯಿ ಅಂದರೆ ಅಟ್ಲೀಸ್ಟ್ ಹೋಮ್ವರ್ಕ್ ಆಯ್ತಾ ಅಂತಾದರೂ ಕೇಳುವಷ್ಟು ಅವರಿಗೆ ವಿದ್ಯೆ ಇತ್ತು, ನಮಗೆ ಸಹಾಯ ಬೇಕಿದ್ದರೆ ಮಾಡ್ತಿದ್ರು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮನೆಗೆ ಬಂದ ಕೂಡಲೇ ಅಮ್ಮ ಕೆಲಸ ಕೊಡ್ತಾಳೆ, ಯಾಕೆ ಹೇಳಿದರೆ ಮನೆಯಲ್ಲಿ ಕೆಲಸ ಆಗಬೇಕು. ಅಮ್ಮ ಅಪ್ಪ ಇಬ್ಬರು ಹೋಗಿ ಕೂಲಿ ಕೆಲಸ ಮಾಡಿ ಮನೆಗೆ ಬಂದು ಸುಸ್ತಾಗಿದ್ದಾರೆ. ಮತ್ತು ಭಾಳಷ್ಟು ಮನೆಗಳಲ್ಲಿ ಡಿಸ್ಫಂಕ್ಷನಲ್ ಪೇರೆಂಟ್ಸ್ ಇರ್ತಾರೆ. ಈ ಕೂಲಿ ಕೆಲಸದವರಿಗೆ ಕೆಲವು ದುಶ್ಚಟಗಳು ಇರ್ತದೆ, ಒಂದು ಮಾತಿದೆ, ಅದು ದುಡಿಯುವುದು ಕುಡಿಯುವುದು ಹೊಡೆಯುವುದು ಅಂತ ಹೇಳುವಂಥ ಮಾತಿದೆ. ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ನಾನು ಪ್ರಾತ್ಯಕ್ಷಿಕವಾಗಿ ನಾವು ಕೆಲವು ಮನೆಗಳಲ್ಲಿ ನೋಡಿದ್ದೇವೆ ಇದನ್ನು. ಇಂಥದ್ದೆಲ್ಲ ಇರುವಾಗ ಆ ಮಕ್ಕಳ ಕಲಿಕೆ ಹೇಗೆ ಇಂಪ್ರೂವ್ ಆಗುವಂಥದ್ದು? ಅದರಿಂದ ನಮ್ಮಲ್ಲಿ ಒಂದು 50% ಮಕ್ಕಳು ಡಿಸ್ಫ್ರೆಂಚೈಸ್ಡ್. ಅದಕ್ಕೆ ನಮ್ಮ ನ್ಯಾಷನಲ್ ಲೆವೆಲಲ್ಲಿ SSLC ಪಾಸಾಗುವ ಮಕ್ಕಳ ಪರ್ಸಂಟೇಜು ಹಾರ್ಡ್ಲಿ 50%ಇಂದ ಸ್ವಲ್ಪ ಮೇಲಿದೆ. ಹಾಗಾದರೆ ಇಷ್ಟು ಮಕ್ಕಳಿಗೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅವರ. ನಾವು ಈ ಒಂದು ಸಣ್ಣ ಮಟ್ಟಿನಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು? ಹಾಗೆ ನಾವು ಏನು ಮಾಡಿದ್ದೇವೆ, ನಮ್ಮ ಶಿಕ್ಷಣದ ಶೈಕ್ಷಣಿಕ ಕೆಲಸವನ್ನು ನಮ್ಮನ್ನು ತೊಡಗಿಸ್ಕೊಳ್ಬೇಕಾದ್ರೆ ಅದು ಈ ಡಿಸ್ಫ್ರೆಂಚೈಸ್ಡ್ ಅಥವಾ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳಿಗೆ ಮಾಡುವ ಅಂತ. ಅದು ನಮಗೆ ಎದುರು ಕಂಡದ್ದು ಒಂದು 2 ಪಂಗಡ. ಒಂದು ದಿನೇಶ್ ಹೊಳ್ಳ ಅಂತ ಹೇಳುವವರ ಒಂದು ಭೇಟಿ. ಅದರ ಮೂಲಕ ಅಡವಿ ಮಕ್ಕಳು ಅಂತ ಹೇಳಿದರೆ ತುಂಬ ಕಾಡಿನ ಒಳಗೆ ಇರುವಂಥ ಮಕ್ಕಳು, ಬುಡಕಟ್ಟು ಜನಾಂಗದ ಮಕ್ಕಳು, ಅವರನ್ನು ನೋಡುವಾಗ ಅದು ನಮ್ಮ ಆ ಕ್ಯಾಟಗರಿಯಲ್ಲಿ ಬಂತು, ಅಂಡರ್ ಪ್ರಿವಿಲೇಜ್. ಇಲ್ಲಿ ನಮ್ಮ ಅರ್ಬನ್ ಮಂಗಳೂರಲ್ಲಿ ಈ ಇಂಡಸ್ಟ್ರಿಯಲೈಸೇಷನಿಂದ ಆಗಿ ಭಾಳಷ್ಟು ವಲಸೆ ಮಕ್ಕಳು, ವಲಸೆ ಕೆಲಸದವರು ಬಂದಿದ್ದಾರೆ. ಅವರ ಮಕ್ಕಳು ಈಗ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ 90-100% ಅವರೇ ಇರೋದು. ಯಾಕೆ ಹೇಳಿದರೆ ಅವರು ಪ್ರೈವೇಟ್ ಶಾಲೆಗೆ ಕಳಿಸುವಷ್ಟು ಶಕ್ತಿ ಇಲ್ಲ, ಸರ್ಕಾರಿ ಶಾಲೆಗಳಿಗೆ ಕಲಿಸ್ತಾರೆ. ಆದರೆ ಅವರು ದೇ ಡೋಂಟ್ ಬಿಲಾಂಗ್ ಟು ದಿಸ್ ಪ್ಲೇಸ್, ಅವರು ಇಲ್ಲಿಯವರಲ್ಲ. ಅವರು ಸಹ ತುಂಬ ಡಿಸ್ಫ್ರೆಂಚೈಸ್ಡ್. ಯಾಕೆ ಅಂತ ಹೇಳಿದರೆ ಅವರಿಗೆ ಮಕ್ಕಳ ತಂದೆ ತಾಯಿ ಅಂದರು ಮೊದಲೇ ವಿದ್ಯೆ ಬಗ್ಗೆ ಅವರಿಗೆ ಅಷ್ಟು ಆಸಕ್ತಿ ಇಲ್ಲ. ಯಾಕೆ ಹೇಳಿದರೆ ಅವರಿಗೆ ವಿದ್ಯೆ ಇಲ್ಲ, ಅವರ ಜನರೇಷನ್ಸ್ ಆಫ್ ಇಲ್ಲಿಟ್ರಸಿ ಅವರ ಫ್ಯಾಮಿಲಿಯಲ್ಲಿ. ಇದು ವಿದ್ಯೆ ಅಂತ ಹೇಳೋದು ಅವರಿಗೆ ಏನೋ ಒಂದು ಬೇಕಾ ಬೇಡವಾ ಅಂತ ಹೇಳುವ ಒಂದು ಗೊಂದಲ ಇರ್ತದೆ ಅವರಲ್ಲಿ. ಈಗ ಅವರು ಸುಲಭದಲ್ಲಿ 800-1,000 ರೂಪಾಯಿ ದುಡಿತಾರೆ ದಿವಸಕ್ಕೆ. ನನ್ನ ಮಗ ವಿದ್ಯೆ ಕಲಿತು ಆಗಲಿಕ್ಕೆ ಏನಿದೆ ಅಂತ ಹೇಳು, ನನ್ನ ಮಗಳನ್ನು ಆದಷ್ಟು ಬೇಗ ಮದುವೆ ಮಾಡಬೇಕು. ಇದು ಈ ವಲಸೆ ಕಾರ್ಮಿಕರ ಮಕ್ಕಳಲ್ಲಿರುವಂಥ ಒಂದು, ಎಲ್ಲರೂ ಅಂತ ಹೇಳೋದಲ್ಲ, ಹೆಚ್ಚಿನ ಅವರಲ್ಲಿ ಇರುವಂಥದ್ದು. ಆ ಮಕ್ಕಳಿಗೆ ಕಲಿಯುವ ಆಸಕ್ತಿ ತುಂಬ ಇದೆ. ನಾವು ಭಾಳಷ್ಟು ಶಾಲೆಗಳಲ್ಲಿ ಹೋದಾಗ ನಾನು ಫೋಕಸ್ ಮಾಡೋದು ಈ ವಲಸೆ ಮಕ್ಕಳನ್ನು. ಅವರು ಸೂಪರ್ ಟ್ಯಾಲೆಂಟೆಡ್, ಅವರಿಗೆ ಅವಕಾಶ ಕೊಟ್ಟರೆ ಅವರು ನಮ್ಮ ಅರ್ಬನ್ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಮಕ್ಕಳನ್ನು ಕಲಿಕೆಯಲ್ಲಿ ಬೀಟ್ ಮಾಡ್ತಾರೆ, ಅಷ್ಟು ಹುಷಾರಿದ್ದಾರೆ. ಆದರೆ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಅವರಿಗೆ ಕಲಿಕೆ ಇರೋದು ಶಾಲೆಯಲ್ಲಿ ಮಾತ್ರ. ಹಾಗಾದರೆ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೋದು ಅಂತ ಯೋಚನೆ ಮಾಡುವಾಗ ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆ, ಯಾಕೆ ಅಂತ ಹೇಳಿದರೆ ಈ ಮಕ್ಕಳಲ್ಲಿ ಹೋಗೋದು ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ನಾವು ಏನನ್ನು ಮಾಡ್ಬೋದು? ಸೊ ಅದರಲ್ಲಿ ನಮಗೆ ಕಂಡದ್ದು ಒಂದು, ಶಾಲೆಯನ್ನು ಶಾಲೆಗೆ ಬೇಕಾಗುವ ಸಹಾಯ ಅಂತ ಹೇಳಿದರೆ ಸ್ಕೂಲನ್ನು ಎಂಪವರ್ ಮಾಡಬೇಕು, ಟೀಚರ್ಸನ್ನು ಎಂಪವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಶಿಕ್ಷಣ ಇಲಾಖೆ ಮಾಡಬೇಕಾದ ಕೆಲಸವನ್ನು ನೀವು ಯಾಕೆ ಮಾಡ್ತೀರಿ ಅಂತ ಹೇಳೋ ಸಹಜವಾದ ಪ್ರಶ್ನೆ ಬರ್ತದೆ. ಆದರೆ ನಾನು ಒಂದು ಸರ್ಕಾರದ ಟ್ಯೂಷನ್ ವೇವರ್ ಅಥವಾ ಸ್ಕಾಲರ್ಶಿಪ್ ತಗೊಂಡು ಕಲಿತ ವಿದ್ಯಾರ್ಥಿ ನಾನು, ನನಗೆ ಅದುವೇ ಭವಿಷ್ಯ ಕೊಟ್ಟಿದೆ. ನಾನು ಯಾವುದಾದ್ರು ಒಂದು ರೀತಿಯಲ್ಲಿ ಅದನ್ನು ಹಿಂತಿರುಗಿಸಬೇಕು. ಆದ್ದರಿಂದ ಸರ್ಕಾರವೇ ಮಾಡಬೇಕು ಅಂತ ಹೇಳುವ ಧೋರಣೆಯನ್ನು ನಾನು ಒಪ್ಪುವುದಿಲ್ಲ. ಸಮಾಜ, ನಮ್ಮದು ಸಮಾಜದ ಋಣ, ಅದನ್ನು ತೀರಿಸಲಿಕ್ಕೆ ತುಂಬ ಕಷ್ಟ ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಕಷ್ಟ ಅಂತ ಕಾಣೋದು. ಇಲ್ಲದಿದ್ದರೆ ನಮಗೆ ಸಮಾಜದ ಋಣವೇ ಇಲ್ಲ ಅಂತ ಹೇಳುವ ಒಂದು ಭಾವನೆ ಇಟ್ಕೊಂಡ್ರೆ ಅದು ತುಂಬ ತಪ್ಪು. ಯಾಕೆ ಹೇಳಿದರೆ ನಾವು ಬೆಳೆಯುವಾಗ ಭಾಳಷ್ಟು ರೀತಿಯಲ್ಲಿ ಸಮಾಜದ ಋಣವನ್ನು ನಾವು ಅನುಭವಿಸಿದ್ದೇವೆ, ಅದರಿಂದ ಇವತ್ತು ಹೀಗಿದ್ದೇವೆ. ಆದ್ದರಿಂದ ನಾನು ಹೇಳೋದು ಈ ಸರ್ಕಾರದ ಸರ್ಕಾರಿ ಶಾಲೆಯೇ ಆಗಲಿ, ಅವರ ಸರ್ಕಾರದ ಜವಾಬ್ದಾರಿಯೇ ಆಗಲಿ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರೊಟ್ಟಿಗೆ ಕೆಲಸ ಮಾಡಿ ನಮ್ಮ ಉದ್ದೇಶ ಏನಿದೆ ಮಕ್ಕಳಿಗೆ ಗುಣಮಟ್ಟ ಒಳ್ಳೆಯದಾಗಬೇಕು, ಅದನ್ನು ಮಾಡಲಿಕ್ಕೆ ಆಗ್ತದೆ. ಆ ರೀತಿಯೇ ನನ್ನ ಒಂದು ಯೋಚನೆ. ಇದು ಸಮಸ್ಯೆ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ಸುಮಾರು 25 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ಅರೌಂಡ್

0: ಸಂಪರ್ಕಿಸಿದೆ, ಇದನ್ನೆಲ್ಲ ಏನು ಮಾಡ್ತೆ, ಅದನ್ನೆಲ್ಲ ನಾನು ಓದ್ತೇನೆ. ಅದು ನನಗೆ ತುಂಬ ಆಸಕ್ತಿ ಇರುವಂಥ ಟಾಪಿಕ್. ಅದನ್ನು ಓದಿ ಒಂದು ಅದನ್ನು ಒಂದು ಮಿನಿಯೇಚರ್ ವರ್ಷನ್ ನಮ್ಮಿಂದ ಏನು ಮಾಡ್ಬೋದು ಅದನ್ನು ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತೇವೆ. ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಭಾಳಷ್ಟು ಸಹಕಾರ ಕೊಟ್ಟಿದೆ. ನಾವು ವಿದ್ಯಾಗಮ ಟ್ರಸ್ಟ್ ಅಂತ ಒಂದು ಎನ್ ಜಿ ಒಗಳನ್ನು ಮಾಡಿಕೊಂಡದ್ದು ಯಾಕೆ ಅಂತ ಹೇಳಿದರೆ, ಸುಮ್ಮನೆ ನಮ್ಮ ಹೆಸರನ್ನು ವೈಯಕ್ತಿಕ ಹೆಸರನ್ನೇ ಇದು ಮಾಡೋದು ಮುಖ್ಯ ಅಲ್ಲ. ಒಂದು ಒಂದು ಟ್ರಸ್ಟ್ ಅಂತ ಹೇಳಿದ ಕೂಡಲೇ ಅವಕಾಶ ಕೊಡ್ತಾರೆ ಶಿಕ್ಷಣ ಇಲಾಖೆಯವರು. ಈಗ 3 ವರ್ಷದಿಂದ ಶಿಕ್ಷಣ ಇಲಾಖೆಯವರ ಡಯಟ್ ಅಂತ ಹೇಳಿದರೆ ಇಲ್ಲಿ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ವಿಂಗ್ನವರು ನಮ್ಮ ಒಟ್ಟಿಗೆ ಸೇರಿಕೊಂಡು ಸುರಿನ 2 ವರ್ಷ ಈ ಚಟುವಟಿಕೆ ಆಧಾರಿತ ಅದು ನಲಿ ಆಡಿಕಲಿ ಮಾಡಿ ತಿಳಿ ಅಂತ ಹೇಳುವ ಒಂದು ಪ್ರಾಜೆಕ್ಟನ್ನು ಮಾಡಿದೆವು. ಅದರಿಂದ ಸುಮಾರು ಟೀಚರ್ಗಳಿಗೆ ಒಂದೊಂದು ಸುಮಾರು 480 ಶಾಲೆಯ ಶಿಕ್ಷಕರಿಗೆ ತರಬೇತಿ ಕೊಟ್ಟೆವು. ಅದರಿಂದ ಪ್ರಯೋಜನ ಆಗಿದೆ ಅಂತ ಶಿಕ್ಷಣ ಇಲಾಖೆ ನಮಗೆ ಹೇಳಿದೆ. ಯಾವ ಒಂದು TLM ಅಂತ ಹೇಳೋದು, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ ಕಿಟ್ ಸರ್ಕಾರ ಶಾಲೆಗಳಿಗೆ ಕೊಟ್ಟಿತ್ತು, ಅದರ ಬಳಕೆ ಆಗ್ತಿರಲಿಲ್ಲ. ಅದನ್ನು ಈಗ ಭಾಳಷ್ಟು ಶಾಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಳಕೆ ಆಗ್ತಾಯಿದೆ. ಇದು ಅಮೂರ್ತವಾದ ಗಣಿತವನ್ನು ಮೂರ್ತ ರೂಪದಲ್ಲಿ ಕಲಿಯುವಂಥ ಒಂದು ಸುಲಭ ಉಪಾಯ, ಅದು ಚೆನ್ನಾಗಿ ನಡೀತಾ ಇದೆ.
1: ಓಕೆ, ಎಸ್ ಸರ್, ವೆರಿ ನೈಸ್ ಸರ್. ತುಂಬ ವಿಷಯ ಇದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ, ಹಲೋ, ನಮಸ್ತೆ
2: ಸರ್. ನಮಸ್ತೆ.
1: ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು? ಮಾತಾಡಿ ಮಾತಾಡಿ ಅಮ್ಮ.
2: ಸರ್, ಗುರುಗಳಿಗೆ ನಮಸ್ತೆ. ಸರ್
0: ನಮಸ್ತೆ.
2: ನಾನು ತುಂಬಾ ಮಾತನಾಡೋದನ್ನು ಕೇಳಿದ್ದೇನೆ. ಮತ್ತೆ ಸರ್, ನಿಮ್ಮ ಕಾರ್ಯಕ್ರಮ ನನಗೆ ಇವತ್ತು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಯಾಕಂದ್ರೆ ಈ ನಲಿಕಲಿ ಅಂತ ಹೇಳುವಾಗ ಸರ್, ಇಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಬರ್ತಾ ಉಂಟು ಸರ್ ಮಕ್ಕಳಿಗೆಲ್ಲ. ಯಾಕಂದ್ರೆ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ, ಸರಳ ರೀತಿಯಲ್ಲೇ ನಲಿಕಲಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಪಡಿತಿದ್ದಾರೆ. ಅಕ್ಷರವನ್ನು ಒಂದೇ ರೂಮಿನೊಳಗೆ ಕೂತ್ಕೊಂಡು ಟೀಚರ್ಸ್ ಕಲಿಸುವ ಒಂದು ರೀತಿ ಶೈಲಿ ಇರ್ಬೋದು, ಇದೆಲ್ಲ ನಿಜವಾಗಿಯೂ ಇಲ್ಲಿ ತಾರತಮ್ಯ ಇಲ್ಲ ಸರ್. ಆ ಮಕ್ಕಳು ಈ ಮಕ್ಕಳು ಅಂತ ಏನಿಲ್ಲ, ಇಲ್ಲಿಗೆ ಏನು ಬರೋದಿಲ್ಲ. ಇನ್ನೊಂದು ಏನಂದ್ರೆ ಸರ್, ಈಗಾಗಲೇ ಹೇಳಿದ್ರಿ ನೀವು, 10 ವರ್ಷದ ಮೊದಲೇ ನಾನು ಯೋಚನೆ ಮಾಡಿದ್ದೇನೆ, ನಾನು ಭಾರತಕ್ಕೆ ಹಿಂತಿರುಗಿದ್ರೆ ನಾನು ಸಮಾಜಕ್ಕೆ ಏನು ಮಾಡ್ಬೇಕು ಅಂತ. ಇದೊಂದು ಇದು ಎಂತ ಇದೊಂದು ಯೋಚನೆ ಎಲ್ಲರಲ್ಲೂ ಹುಟ್ಟಿದ್ರೆ ಸರ್, ನಿಮ್ಮಂತ ವ್ಯಕ್ತಿಗಳು ಹುಟ್ಟಿದ್ರೆ ಈ ತರ ಅಂದ್ರೆ ಎಲ್ರಿಗೂ ಉತ್ತಮ ಆದೀತು. ಇನ್ನೊಂದು ಈಗ ಅಷ್ಟೇ ಹೇಳಿದ್ರಿ, ನಾನು ಸ್ಕಾಲರ್ಶಿಪ್ ಇಂದನೇ ನಾನು ಕಲಿತಿದ್ದೇನೆ, ಅದನ್ನೇ ನಾನು ವಾಪಸ್ ಕೊಡ್ಬೇಕು ಯಾವ ರೀತಿಯಲ್ಲಿ ಆದ್ರೂ ಅಂತ. ಇಷ್ಟು ಒಂದು ಸೇವೆಯನ್ನು ಮಾಡುವವರು ಇಲ್ಲ ಸರ್ ಯಾರು ಕೂಡ. ನಂಗೆ ಇದು ನಿಮ್ಮ ಮಾತೇನು, ಹೇಗೆ ನೀವು ಸಮಾಜಮುಖಿ ಅಂತ ಹೇಳ್ತಿರೋ, ನಿಮ್ಮ ಮಾತು ಕೂಡ ಅಷ್ಟೇ ಪರಿಪೂರ್ಣವಾಗಿದೆ, ಮತ್ತೆ ನಿಮ್ಮ ಕರ್ತವ್ಯ ಕೂಡ. ಮತ್ತೆ ಸರ್, ಇನ್ನೊಂದು ನಾನು ನಿಮ್ಮಲ್ಲಿ ಬೇಡಿಕೆ ಇರೋದು ಸರ್, ನನ್ನದು ಏನಂದ್ರೆ, ಇವಾಗ ಸರ್ಕಾರಿ ಶಾಲೆಯಲ್ಲಿ ಹೌದು ಸರ್ ಎಲ್ಲಾನು ಉಪಯೋಗ ಇದೆ, ಅಂದ್ರೆ 1ರಿಂದ 10ನೇ ತರಗತಿವರೆಗೆಲ್ಲ ಫ್ರೀ ಎಲ್ಲಾನು ಸರ್ಕಾರ ಕೊಡ್ತದೆ. ಆದ್ರೆ ಕೆಲವೊಂದು ಶಾಲೆಯಲ್ಲಿ ಸರ್ ಏನಾಗಿದೆ ಅಂದ್ರೆ, ಟೀಚರ್ಸ್ಗಳದ್ದು ಈಗ ಶಿಕ್ಷಣ ಕೊರತೆ ಅಂದ್ರೆ ಯಾವ ರೀತಿ ಅಂದ್ರೆ, ಟೀಚರ್ಸ್ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ. ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ, 1-3-4 ಟೀಚರ್ಸ್ ಇರ್ತಾರೆ. ಅದು ಕೂಡ ಒಂದು ಸರ್ಕಾರ ಸರಿ ಮಾಡಿದ್ರೆ ಸರ್ ಇನ್ನು ಕೂಡ. ಅಂದ್ರೆ ನಮ್ಗೀಗ ನೋಡಿ, ಪೇರೆಂಟ್ಸ್ ಮೀಟಿಂಗ್ ಅಂತ ಇರ್ತದೆ, SDMC ಮೀಟಿಂಗ್ ಅಂತ ಇರ್ತದೆ. ಅಂದ್ರೆ ಈಗ ನಾನು ನನ್ನ ಮಗು ದೊಡ್ಡದಾಗಿದೆ, ನಾನು ಇಲ್ಲ, ಆದ್ರೆ ನಾನು ಇದ್ದೆ ಸರ್, ಆಗ ಹೇಳ್ಬೇಕಾದ್ರೆ ಶಿಕ್ಷಕರದ್ದೇ ಕೊರತೆ ಇತ್ತು ಸರ್. ಇನ್ನೊಂದು ಒಂದು 4-5-6 ವರ್ಷ ಆಯ್ತಷ್ಟೆ. ಆಗ ಇನ್ನೊಂದು ಏನಂದ್ರೆ ಸರ್, ಈಗ ಇನ್ನೊಂದು ಹೇಳಿದ್ರೆ ಸರ್, ನೀವು ವಲಸೆ ಬರುವಂತಹ ಮಕ್ಕಳನ್ನು ನಾನು ತುಂಬಾ ಶಿಕ್ಷಣ ಪಡೀತಿದ್ದಾರೆ ಅಂತ. ಇದಕ್ಕಿಂತ ಒಂದು ಸಂತೋಷದ ವಿಷಯ ಇನ್ಯಾವುದೇ ಇಲ್ಲ ಸರ್. ಯಾಕಂದ್ರೆ ನಾವೇ ನೋಡಿ ಉಂಟಲ್ಲ ಸರ್, ನಾವೇ ನೋಡಿ ಕೆಲವು ಮಕ್ಕಳನ್ನು ಸೇರಿಸಿದ್ವಿ ಶಾಲೆಗೆ. ಆದ್ರೆ ಈ ತರ ಒಂದು ನಿಮ್ಮಿಂದ ಈ ತರ ಆಗ್ತದಂತ ಹೇಳುವಾಗ ದೊಡ್ಡ ಗುರು ಸರ್ ಒಂದು ಸಮಾಜ ಸೇವೆಯೇ.
1: ಬಹಳ ಸಂತೋಷ ಮಣಿ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ.
0: ಧನ್ಯವಾದಗಳು, ಧನ್ಯವಾದಗಳು.
1: ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಸೊ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸಿದರು. ಸೊ ಅದರಲ್ಲಿ ಒಂದವರು ಹೇಳಿದಂಥ ವಿಷಯ ಅದೇ, ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ದೊಡ್ಡ ಒಂದು ಸಮಸ್ಯೆ ಅಂತ ಅವರು ಹೇಳಿದರು. ಸೊ ನೀವು ಕೂಡ ಇಂಥ ಸಮಸ್ಯೆಯನ್ನು ನೋಡಿರ್ಬೋದು
0: ಅಲ್ವಾ? ಅವರಿಗೆ ಒಂದು 2 ವಿಷಯನ್ನೇ ಹೇಳಿದರು, ಒಂದು ನಲಿಕಲಿ, ಮತ್ತೊಂದು ಶಿಕ್ಷಕರ ಕೊರತೆ. ಇದರ ಎರಡನ್ನು ನಾನು ಸ್ವಲ್ಪ ಒಂದು ನಲಿಕಲಿ ಅಂತ ಹೇಳುವುದು ಕರ್ನಾಟಕದಲ್ಲಿ ಮಾತ್ರ ಇರುವಂಥ ಒಂದು ವ್ಯವಸ್ಥೆ. ಇದು ಏನು ಹೇಳ್ತಾರೆ ಅಂದರೆ, MGML ಅಂತ ಹೇಳಿದರೆ ಮಲ್ಟಿಗ್ರೇಡ್ ಮಲ್ಟಿ ಲೆವೆಲ್ ಲರ್ನಿಂಗ್ ಅಂತೇಳಿ. ಇದು ತುಂಬ ಒಂದು ಒಳ್ಳೆಯ ಯೋಜನೆ, ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಇರೋದು. 1, 2, 3 ತರಗತಿ

0: ವ್ಯಕ್ತಿಯ ಮಕ್ಕಳನ್ನು ಒಟ್ಟಿಗೆ ಅವ್ರದ್ದು ಪಿಯರ್ ಲರ್ನಿಂಗ್ ಗ್ರೂಪ್ ಲರ್ನಿಂಗ್ ಅಂತ ಒಂದು ಯೋಜನೆ ಇದು. ಆದರೆ ಇದಕ್ಕೆ ಏನು ಹೇಳಿದರೆ, ಇದಕ್ಕೆ ಈಗ ನಳಿಕಲಿ ಮೆಥಡಾಲಜಿಯನ್ನು ಕಲಿಸಬೇಕಾದ್ರೆ ಅದಕ್ಕೆ ಟೀಚರ್ಸ್ ಟ್ರೈನಿಂಗ್ ಅತೀ ಅಗತ್ಯ. ಟ್ರೈನಿಂಗ್ ಇಲ್ಲದ ಟೀಚರ್ಸನ್ನು ಅದಕ್ಕೆ ಹಾಕಿದರೆ ಅದು ಫೇಲ್ ಆಗ್ತದೆ. ಇದು ಒಂದು ವಿಷಯ. ಎರಡನೇ ವಿಷಯ ಅಂತ ಹೇಳಿದರೆ, ಮೂರನೇ ತರಗತಿ ಆದಾಗ ಮಗು ಒಂದು ಬೇಸಿಕ್ ಫೌಂಡೇಶನಲ್ ಲರ್ನಿಂಗ್ ಆಗಬೇಕು. ಅದೇ ನಾವು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಒಂದು ಪ್ಯಾರಾಗ್ರಾಫ್, 60 ಶಬ್ದ ವರ್ಡ್ಗಳಿರುವ ಒಂದು ಪ್ಯಾರಾಗ್ರಾಫನ್ನು ವಿತ್ ಕಾಂಪ್ರಿಹೆನ್ಷನ್ ಅಂತೆಲ್ಲ ಅರ್ಥ ಗ್ರಹಿಕೆಯೊಂದಿಗೆ ಓದಲಿಕ್ಕೆ ಆಗಬೇಕು. ಮೂರು ಅಂಕೆಯ ಗಣಿತವನ್ನು ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಹೇಳುವಂಥ ಒಂದು ಸಣ್ಣ ಏನು ಹೇಳ್ತಾರೆ ಬೆಂಚ್ ಮಾರ್ಕ್ ಇದೆ. ಅದು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ನಲ್ಲಿ ಇಲ್ಲ, ತುಂಬ ಕೆಳಗಿದೆ. ಅವ್ರು ಹೇಗೆ ನೋಡ್ತಾರೆ ಸರ್ವೆ ಮಾಡುವಾಗ ಹೇಳಿದರೆ, ಎರಡನೇ ತರಗತಿಯ ಪುಸ್ತಕವನ್ನು 5ನೇ ತರಗತಿಯ ಮಗುವಿಗೆ ಕೊಟ್ಟಾಗ ಎಷ್ಟು ಮಕ್ಕಳು ಓದಬಲ್ಲರು ಅಂತೇಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು 28%
1: ಅಂತ
0: ಹೇಳಿದರೆ, 100 ಮಕ್ಕಳಲ್ಲಿ 5ನೇ ತರಗತಿಯ ಪುಸ್ತಕ, 5ನೇ ತರಗತಿಯ ಮಗುವಿಗೆ 2ನೇ ತರಗತಿಯ ಪುಸ್ತಕ ಕೊಟ್ಟರೆ 28 ಮಕ್ಕಳು ಓದಬಲ್ಲರು, 72 ಮಕ್ಕಳು ಓದ್ಲಿಕ್ಕೆ ಆಗುತ್ತೆ. ಇದು ನಾನು ಕ್ರಿಯೇಟ್ ಮಾಡಿದ ಇದಲ್ಲ, ಇದು ಸರ್ವೆಯಲ್ಲಿ ಇರುವಂಥ ಒಂದು ವಿಷಯಗಳು. ಇದು ಯಾಕೆ ಅಂತ ಹೇಳಿದರೆ, ಈ 3ನೇ ತರಗತಿ ಆಗುವಾಗ ಆ ಕಲಿಕಾ ಇದು ಬುನಾದಿ ಕಲಾ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅದು ಫೌಂಡೇಶನಲ್ ಲರ್ನಿಂಗ್ ಆಗದಿದ್ದರೆ, ನಾವೀಗ ನಿಮ್ಗೆ ಗೊತ್ತಿರ್ಬೋದು ನಮ್ಮಲ್ಲಿ ಯಾರನ್ನು 10ನೇ ತರಗತಿವರೆಗೆ ಫೇಲ್ ಮಾಡುವಾಗಿಲ್ಲ.
1: ಓಕೆ, ಹೌದು.
0: ಅವರು 3ನೇ ತರಗತಿಯಿಂದ 4ಕ್ಕೆ ಹೋಗ್ತಾರೆ, 4ರಿಂದ 5ಕ್ಕೆ ಹೋಗ್ತಾರೆ, ಮತ್ತು ಅದು ಅವರಿಗೆ ಕಷ್ಟ ಕಷ್ಟ ಕಷ್ಟ ಆಗ್ತಾ ಹೋಗ್ತದೆ. ಅವರ ಗ್ರೇಡ್ಗಳು, ಸ್ಕೂಲ್ ಡ್ರಾಪ್ಔಟ್, ಇದನ್ನೆಲ್ಲ ನೋಡುವಾಗ ಇದೆಲ್ಲ ಇಂಡಿಕೇಟ್ಸ್ ದ ಸೇಮ್ ಥಿಂಗ್. ಸೊ ನಾನು ಶಿಕ್ಷಣದ ಬಗ್ಗೆ ಶಿಕ್ಷಣ ತಜ್ಞನಾಗಿ ಮಾತಾಡುವ ಅರ್ಹತೆ ನನಗಿಲ್ಲ. ನಾನು ಓದಿದ್ದು, ನಾನು ಪ್ರಾಕ್ಟಿಕಲಿ ನೋಡಿದ್ದನ್ನು ಮಾತ್ರ ಹೇಳುವುದು. ಶಿಕ್ಷಣ ತಜ್ಞರಾಗಿ ನಾನು ಪ್ರಿಟೆಂಡ್ ಸಹ ಮಾಡುವುದಿಲ್ಲ, ಯಾಕಂದರೆ ನಾನು ಶಿಕ್ಷಣ ತಜ್ಞನೇ ಅಲ್ಲ. ಇದಕ್ಕೆ ಹಲವು ಸಮಸ್ಯೆಗಳಿದೆ. ಇದರಲ್ಲಿ ಒಂದು ಸಮಸ್ಯೆ, ಈಗ ಮೇಡಮ್ ಹೇಳಿದ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ. ಇದಕ್ಕೆ ಕಾರಣ ಏನು ಹೇಳಿದರೆ, 99ನೇ ಇಸವಿಯಲ್ಲಿ ಸರ್ವ ಶಿಕ್ಷಣ, ಇದು ನಾನು ನೋಡಿಕೊಂಡಾಗೆ, ಇದಕ್ಕೆ ಬೇರೆ ಬೇರೆ ಜನರ ಬೇರೆ ಬೇರೆ ಇದಿರ್ಬೋದು, ನನ್ನ ಅಭಿಪ್ರಾಯದಲ್ಲಿ 99ನೇ ಇಸವಿಯಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಸರ್ಕಾರ ಸ್ಟಾರ್ಟ್ ಮಾಡಿತ್ತು. ಅಂತಂದರೆ ಪ್ರತಿ ರೈಟ್ ಟು ಎಜುಕೇಷನ್, ಎವರಿಗೂ, ಎಲ್ಲರಿಗೂ ಕಲೀಲಿಕ್ಕೆ ಆಗಬೇಕು ಅಂತ ತುಂಬ ಶಾಲೆಗಳನ್ನು, ಅಲ್ಲೆಲ್ಲೆಲ್ಲಿ ಶಾಲೆಗಳು ಬಂದವು. ಶಿಕ್ಷಕರು ಭರ್ತಿ ಆಗಲಿಲ್ಲ. ಮತ್ತು ಒಂದು ಸರ್ಕಾರ ಒಂದು 35 ಮಕ್ಕಳಿಗೆ ಒಂದು ಶಿಕ್ಷಕರು ಅಂತ ಹೇಳೋ ಒಂದು ಫಾರ್ಮುಲಾವನ್ನು ಇಟ್ಕೊಂಡ್ರು. ನಾನೀಗ ಎಷ್ಟೋ ಶಾಲೆಗಳ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ತೊಟ್ಟಿಲುಗುಂಡಿ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಒಂದು ಶಾಲೆ ಇದೆ. ಅದು ಕಿರಿಯ ಪ್ರಾಥಮಿಕ ಶಾಲೆ, 1ರಿಂದ 5ನೇ ತರಗತಿ. 1ರಿಂದ 5ನೇ ತರಗತಿಯಲ್ಲಿ ಒಟ್ಟು 13 ಮಕ್ಕಳಿದ್ದಾರೆ, ಒಬ್ಬರು ಶಿಕ್ಷಕರಿದ್ದಾರೆ. 13 ಮಕ್ಕಳು, ಒಂದು ಶಿಕ್ಷಕರು. ಅದು ಸರ್ಕಾರದ ಫಾರ್ಮುಲಾದ ಪ್ರಕಾರ ಅದು ಜಾಸ್ತಿ ಆಯಿತು, ಒಂದು ಶಿಕ್ಷಕರು ಕೊಟ್ಟದ್ದು. ಆದರೆ ಒಂದು ಶಿಕ್ಷಕರನ್ನು ಅರ್ಧ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಶಿಕ್ಷಕರಿಂದ 1ನೇ ತರಗತಿಯಿಂದ 5ನೇ ತಾರೀಕು ಮಕ್ಕಳಿಗೆ ಕಲಿಸುವುದಲ್ಲದೆ, ಅವರದ್ದು ದಿವಸ ರಿಪೋರ್ಟಿಂಗು ಅದು ಇದೆಲ್ಲ ಇದೆ, ಅದೆಲ್ಲ ಮಾಡುವಾಗ ಮಕ್ಕಳಿಗೆ ಕಲಿಕೆ ಯಾವ ರೀತಿಯಲ್ಲೂ ಸಿಕ್ಕುವುದಿಲ್ಲ. ಸೊ ಈ ಶಿಕ್ಷಕರ ಕೊರತೆಯ ಸಮಸ್ಯೆ ಇದೆ. ನಾವು ಪ್ರತಿ ವರ್ಷ ಒಂದು 2-3 ಶಾಲೆಗೆ ಅತಿಥಿ ಶಿಕ್ಷಕರನ್ನು ನಾವು ಸಂಬಳ ಕೊಟ್ಟು ಇಡ್ತಾ ಇದ್ದೇವೆ. ಇದು ನಾನು ಹೇಳಿದಾಗೆ ಲರ್ನಿಂಗ್ ಔಟ್ಕಮ್ಮಲ್ಲಿ ಯಾವ ರೀತಿಯಲ್ಲಿ ಶಾಲೆಯನ್ನು ಸಬಲೀಕರಣ ಮಾಡೋದು ಹೇಗೆ, ಒಂದು ಇದೇ ರೀತಿ ಶಾಲೆಯನ್ನು ಸಬಲೀಕರಣ ಮಾಡೋದ್ರಲ್ಲಿ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡೋದು. ಆದರೆ ನಮ್ಮ ರಿಸೋರ್ಸ್ನ ಲಿಮಿಟೇಷನ್ನ ಒಳಗೆ ಮಾಡ್ತಾ ಇದ್ದೇವೆ. ಅದು 1-3 ಶಾಲೆಗೆ ಶಿಕ್ಷಕರನ್ನು ಕೊಡೋದು ಅದು ಒಂದು ಬಿಂದುವಿಗಿಂತ ಸಣ್ಣ ಒಂದು ಎಫರ್ಟ್. ಆದರೆ ನಮ್ಮ ಸಮಾಧಾನಕ್ಕೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಶಿಕ್ಷಕರ ಕೊರತೆಯನ್ನು ಸರಿ ಮಾಡಬೇಕು ಅಂತೇಳಿ ಆದರೆ ಅದು ಸರ್ಕಾರವೇ ಅದನ್ನು ಸರಿ ಮಾಡಬೇಕು. ಯಾಕೆ ಹೇಳಿದರೆ ತುಂಬ ವೇಕೆನ್ಸಿಗಳನ್ನು ಫಿಲ್ ಮಾಡಲಿಕ್ಕೆಲ್ಲ ಇದೆ, ಅದನ್ನು ನಾನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಅದು ಬೇಕಾದಷ್ಟು ಸಮಸ್ಯೆಗಳು ಇರ್ಬೋದು. ಆದರೆ ಇದಕ್ಕೆ ಆಗಲಿಕ್ಕೆ ಕಾರಣ ಹೇಳಿದರೆ ಭಾಳಷ್ಟು ಶಾಲೆಗಳು ಜಾಸ್ತಿ ಆಯಿತು, ಮಕ್ಕಳು ಡಿಸ್ಟ್ರಿಬ್ಯೂಟ್ ಆಗಿ ಹೋದರು. ಒಂದು ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಬರೀ 60 ಮಕ್ಕಳಿದ್ದಾರೆ. ಆ 400 ಮಕ್ಕಳಿದ್ದ ಶಾಲೆಯಲ್ಲಿ 4 ಜನ ಟೀಚರ್ ಇದ್ದಾರೆ, ಈ 60 ಇರುವ ಶಾಲೆಯಲ್ಲಿ 2 ಜನ ಟೀಚರ್ ಇದ್ದಾರೆ, 3 ಜನ ಟೀಚರ್ ಇದ್ದಾರೆ. ಆಗ ತುಂಬ ತಾರತಮ್ಯ ಆಗ್ತದೆ. ಆದರೆ ಇದಕ್ಕೆ ಕನ್ಸಾಲಿಡೇಷನ್ ಆಗಬೇಕು ಸ್ಕೂಲ್ಸ್ಗಳು. ನಾನೀಗ ಅಮೇರಿಕಾದಲ್ಲಿ ನಮ್ದು ಹೇಗೆ ಹೇಳಿದರೆ ಸರ್ಕಾರಿ ಶಾಲೆಗಳನ್ನು ಝೋನ್ ಮಾಡಿದರು.
1: ಓಕೆ, ನನಗೆ ಅದೊಂದು ಕೇಳಬೇಕು ಸರ್, ಹೇಗಿದೆ ಅಮೇರಿಕಾದಲ್ಲಿ? ನಾವು ಇಲ್ಲಿ ಕುತ್ಕೊಂಡು ಹೇಳ್ತೀವಿ ಅಲ್ಲಿ ಹಾಗಂತ ಇಲ್ಲಿ ಹೀಗಂತೆ ಅಂತ, ನೀವು ಅಲ್ಲಿ ಇದ್ದವರು ಅದನ್ನು ಸ್ವಲ್ಪ ಹೇಳಿ ಸರ್, ಹೇಗಿದೆ?
0: ಸರ್, ನನ್ನ ಇಬ್ಬರು ಮಕ್ಕಳು ಸಹ ಗೌರ್ಮೆಂಟ್ ರನ್ ಸ್ಕೂಲಿಗೆ ಹೋದದ್ದು. ಅಲ್ಲಿ ಎಲ್ಲರೂ ಗೌರ್ಮೆಂಟ್ ರನ್ ಸ್ಕೂಲಿಗೆ ಹೋಗಿದೆ ಹೆಚ್ಚಾಗಿ. ಅಲ್ಲಿ ಹೇಗೆ ಮಾಡ್ತಾರೆ ಹೇಳಿದರೆ, ಒಂದು ಈ ಝೋನ್ ಮಾಡ್ತಾರೆ, ಆ ಝೋನಿಗೆ ಒಂದು ಎಲಿಮೆಂಟ್ರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಅಂತ ಮಾಡ್ತಾರೆ. ಆ ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳು ಹೋಗಬೇಕು, ಬೇರೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಝೋನಿಂಗ್
1: ಪ್ರೈವೇಟ್ ಸ್ಕೂಲ್ಗಳು ಅಂತ,
0: ಪ್ರೈವೇಟ್ ಸ್ಕೂಲ್ಗಳು ಉಂಟು. ಅದು ಪ್ರೈವೇಟ್ ಸ್ಕೂಲ್ಗಳು ಸಾಧಾರಣ ಯಾರಿಂದ ಎಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸ್ವಲ್ಪ ಡಾಕ್ಟರ್ಗಳು ಅಂತವರೆಲ್ಲ ತುಂಬಾ ಹಣ ಇದ್ರೆ ಅವರಿಗೆ ಎಫೋರ್ಡ್ ಮಾಡ್ಬೋದು. ಸಾಧಾರಣ ಆವರೇಜ್ ಜನರಿಗೆ ಯಾರಿಗೂ ಎಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರೈವೇಟ್ ಸ್ಕೂಲ್ಗಳು ಅತೀ ಕಮ್ಮಿ, ತುಂಬಾ ಕಮ್ಮಿ. ಅಲ್ಲಿ ಗೌರ್ಮೆಂಟ್ ರನ್ ಸ್ಕೂಲ್ಸ್ಗಳೇ ಜಾಸ್ತಿ. ಆದರೆ ಕ್ವಾಲಿಟಿಗಳು ತುಂಬಾ ಒಳ್ಳೆಯದುಂಟು. ಅವ್ರು ಏನು ಮಾಡಿದ್ದಾರೆ ಹೇಳಿದರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅವರಿಗೆ ಫಂಡ್ಸನ್ನು ಯೂಸ್ ಮಾಡುವ, ಫಂಡ್ಸನ್ನು ಬಳಕೆ ಮಾಡುವ ಫ್ರೀಡಮನ್ನು ಕೊಟ್ಟಿದ್ದಾರೆ. ಆಗ ಈಗ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಇಷ್ಟು ಫಂಡ್ಸ್ ಅಲೋಕೇಷನ್ ಆಗಿದೆ, ಅಲ್ಲಿಯ ಡಿಸ್ಟ್ರಿಕ್ಟ್ ಇದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಆ ಶಾಲೆಗಳಲ್ಲಿ ಹೇಗೆ ಅದನ್ನು ಬಳಸಿಕೊಳ್ಬೇಕು ಅಂತೇಳಿ ಎಲ್ಲ ಡಿಸೈಡ್ ಮಾಡ್ತಾರೆ. ಅದು ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಅಲ್ಲಿಯ ಟ್ಯಾಕ್ಸ್ ಪೇಯರ್ಸ್. ನಾವೆಲ್ಲ ಈಗ ಒಂದು ಮನೆ ತಗೊಂಡ್ರೆ ಮನೆಯ ಮೇಲೆ ಕೊಡುವ ಪ್ರಾಪರ್ಟಿ ಟ್ಯಾಕ್ಸು ಸೀದಾ ಎಜುಕೇಷನಿಗೆ ಹೋಗ್ತಾ ಇತ್ತು. ನನಗೆ ಈಗ 3 ವರ್ಷದ ನಂತರ ನಾನು ಇಲ್ಲಿಗೆ ಟ್ಯಾಕ್ಸ್ ಪೇಯರ್ ಆಗಿದ್ದೇನೆ. ನನಗೆ ಸಹ ಕೆಲವು ಸರ್ತಿ ಕಾಣ್ತದೆ ನಾನು ಕಟ್ಟುವ ಟ್ಯಾಕ್ಸ್ ಎಲ್ಲಿ ಹೋಗ್ತದೆ ಅಂದರೆ ನಮಗೆ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಅಲ್ಲಿ ನಾವು ಕೊಟ್ಟ ಟ್ಯಾಕ್ಸ್ ನಮಗೆ ನಮ್ಮ ಕಣ್ಣ ಇದ್ದರೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ನಾವು ಮಕ್ಕಳು ಹೋಗುವ ಶಾಲೆಗೆ ಅದು ಉಪಯೋಗ ಆಗ್ತದೆ. ಅಲ್ಲಿ ಆ ಶಾಲೆಗಳಲ್ಲಿ ಕ್ಲಾಸ್ ರೂಮಿಗೆ ಒಂದು ಟೀಚರ್ ಅಂತ ಹೇಳುವ ಕಾನ್ಸೆಪ್ಟ್, ಆ ಕ್ಲಾಸ್ ರೂಮಲ್ಲಿ 3 ಮಕ್ಕಳಿರಲಿ 30 ಮಕ್ಕಳಿರಲಿ ಒಂದು ಟೀಚರ್, ಕ್ಲಾಸ್ ರೂಮಿಗೆ ಒಂದು ಟೀಚರ್ ಇರಬೇಕು. ಅಲ್ಲಿ ಮತ್ತೆ ರೇಷಿಯೋ 1:15, ಒಂದು ಟೀಚರಿಗೆ 15 ಮಕ್ಕಳು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತೇಳಿ. ಮತ್ತು ಅವರು ಅಲ್ಲಿಯ ರೀತಿಯಲ್ಲಿ ಕಲಿಕೆಗೆ ಬೇಕಾಗುವ ಒಂದು ಕ್ರಮವನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದು ಈಗ ಇನ್ನೂ ಇಲ್ಲಿ NEP ಯಾವುದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದನ್ನು ಇಂಪ್ಲಿಮೆಂಟ್ ಆದಾಗ ಅದು ಸಾಧಾರಣ ಅಮೇರಿಕಾದ ಕ್ರಮದಲ್ಲಿ ಬರ್ತದೆ. ಯಾವುದು ಅಂತ ಹೇಳಿದರೆ ಪ್ರಾಥಮಿಕ ಶಿಕ್ಷಣ ಅಥವಾ ಅರ್ಲಿ ಲರ್ನಿಂಗ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರುವುದು 1ನೇ ತರಗತಿಗೆ, 6 ವರ್ಷದ ಮಗು 1ನೇ ತರಗತಿಗೆ ಬಂದು ಸೇರುವುದು ನಮ್ಮದು ನಾರ್ಮಲ್ ಪ್ರಾಕ್ಟೀಸ್. ಅದಕ್ಕಿಂತ ಮುಂಚೆ ಆ ಮಗು ಅಂಗನವಾಡಿಗೆ ಹೋಗಿರ್ತದೆ. ಇದು ನಾನು ಬಡ ಮಕ್ಕಳ ಬಗ್ಗೆ ಮಾತಾಡೋದು. ಶ್ರೀಮಂತರ ಮಕ್ಕಳು ಮಾಂಟೆಸರಿಗೆ, LKG UKG ಹೋಗ್ತಾರೆ. ಇದು ಬಡ ಮಕ್ಕಳು ಅಂಗನವಾಡಿಗೆ ಹೋಗ್ತಾರೆ. ಅಂಗನವಾಡಿ ಅದು ಬೈ ಡಿಸೈನ್ ಅದು ವಿದ್ಯೆಗೆ ಅಂತ ಮಾಡಿದ ಸಂಸ್ಥೆ ಅಲ್ಲ. ಅದು ತಾಯಿ ಮತ್ತು ಮಗುವಿನ ಅಂತ ಏನು ಹೇಳ್ತಾರೆ, ನರಿಷ್ಮೆಂಟಿಗೆ ಅಥವಾ ಹೆಲ್ತಿಗೋಸ್ಕರ ಮಾಡಿದ್ದು. ಅದರಲ್ಲಿ ಸ್ವಲ್ಪ ಏನು ಹೇಳಿಕೊಡ್ತಾರೆ. ಆ ಮಗು 1ನೇ ತರಗತಿಗೆ ಬರ್ತದೆ. 1ನೇ ತರಗತಿ ಬರುವಾಗ ಬ್ಲ್ಯಾಂಕ್ ಸ್ಲೇಟ್, ಅದು ಏನೂ ಗೊತ್ತಿರೋದಿಲ್ಲ, ನಂಬರ್ ಗೊತ್ತಿರೋದಿಲ್ಲ, ಲೆಟರ್ಸ್ ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋದಿಲ್ಲ. ಅದೇ ಪ್ರಿವಿಲೇಜ್ಡ್ ಮಕ್ಕಳು LKG UKG ಆಗಿ ಅವರು ಫಸ್ಟ್ ಗ್ರೇಡಿಗೆ ಬರುವಾಗ ಅವರಿಗೆ ಸಾಧಾರಣ ಎಲ್ಲ ಗೊತ್ತಿರ್ತದೆ. ಇದು ದೊಡ್ಡ ಬಿಗ್ ಡಿಫ್ರೆನ್ಸ್. ಸೊ ಸರ್ಕಾರಿ ಶಾಲೆ ಟೀಚರ್ಗಳಿಗೆ ಅದೊಂದು ಚಾಲೆಂಜ್. 1ನೇ ತರಗತಿ ಬಂದ ಮಗುವನ್ನು ನಾವು ಹೇಗೆ ಹೇಳಿಕೊಡೋದು? 1ನೇ ತರಗತಿ ಬರುವಾಗ ಮಗು 6 ವರ್ಷ ಆಗಿರ್ತದೆ. ಈಗ ಸೈಂಟಿಫಿಕಲಿ ಹೇಳ್ತಾರೆ 3 ವರ್ಷದಿಂದ 6 ವರ್ಷ ಹೈಯೆಸ್ಟ್ ಬ್ರೈನ್ ಡೆವಲಪ್ಮೆಂಟ್, ಕೊಗ್ನೇಟಿವ್ ಸ್ಕಿಲ್ಸ್ ಬರುವುದು ಅಂತೇಳಿ. ಆ ಇಂಪಾರ್ಟೆಂಟ್ ಟೈಮೇ ಹೋಗಿರ್ತದೆ. ಅದನ್ನು ಈಗ NEP ಅಂತ ಇದು ಇಂಪ್ಲಿಮೆಂಟ್ ಆದರೆ ಅರ್ಲಿ ಎಜುಕೇಷನ್ ಆಸ್ಪೆಕ್ಟಲ್ಲಿ NEPಯಲ್ಲಿ ತುಂಬ ಒಳ್ಳೆಯ ಇದೆ. ಇದು ಅಮೇರಿಕಾದಲ್ಲಿ ಆ ರೀತಿ ಮಾಡ್ತಾರೆ. ಅಲ್ಲಿ 1ನೇ ತರಗತಿಗೆ ಬರುವ ಮುಂಚೆ 2 ವರ್ಷ ಎಜುಕೇಷನ್ ಆಗಿರ್ತದೆ ಮಗುವಿಗೆ. ಸೊ ಅದು ಏನು ಹೇಳ್ತದೆ ಹೇಳಿದರೆ, ಅರ್ಲಿ ಸ್ಟೇಜಲ್ಲಿ ಫೌಂಡೇಶನ್ ಗಟ್ಟಿ ಆದರೆ ಮತ್ತೆ ಕಲಿಕೆ ಸುಲಭ ಆಗ್ತದೆ. ನಾನು ಕಂಡದ್ದು ಅಲ್ಲಿಗೂ ಇಲ್ಲಿಗಿರುವ ಡಿಫ್ರೆನ್ಸಲ್ಲಿ ಒಂದು ಓವರಾಲಾಗಿ ಹೇಳೋದಿದ್ರೆ ಅದನ್ನೇ ಹೇಳ್ಬೋದು. ಅಲ್ಲಿ ಅರ್ಲಿ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಇಲ್ಲಿ ಅದು ಇಲ್ಲ
1: ಇಲ್ಲ ಅಂತ. ಕೇಳುಗರೆ, ಪಣಂಬೂರು ವಾಸುದೇವ್ ಐತಾಳ್ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅವರು ಮಾತಾಡ್ತಾ ಹೋದರೆ ಕೇಳ್ತಾ ಹೋಗುವಂತ ಅನಿಸುತ್ತೆ, ಅನಿಸಿಷ್ಟು ಕಥೆಗಳಿದೆ. ನೀವು ಕೂಡ ಕರೆಯನ್ನು ಮಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಅವ್ರ ಜೊತೆ ಮಾತಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಪಣಂಬೂರು ವಾಸುದೇವ ಐತಾಳ್ ಅವ್ರ ಜೊತೆ ನೀವು ಕೂಡ ಮಾತನಾಡಿ, ನಿಮ್ಮದೇನಾದರೂ ಅನಿಸಿಕೆಗಳಿದ್ರೆ ಅಥವಾ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೇಳ್ಬೋದು ಅಂತ ಹೇಳ್ತಾ. ಸರ್, ಇಲ್ಲಿ ನಮಗೆ ದಿನೇಶ್ ಒಳ್ಳ ಸರ್ ಅವರು ಮೊದಲಿನಿಂದಲೂ ಕೂಡ ಅವಾಗವಾಗ ಬರ್ತಾಯಿದ್ರು. ಹೀಗೆ ಮಾತಾಡುವಾಗ ನಾನು ಕೆಲವೊಮ್ಮೆ ಕೇಳ್ತಾ ಇದ್ದೆ, ಇಷ್ಟೆಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಅಡವಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ಹೇಗೆ ನಿಮಗೆ ಸಹಾಯಕ್ಕೆ ಆಗುತ್ತೆ ಅಂತ. ಸೊ ಅವರು ನನಗೆ ಹೇಳ್ತಾ ಇದ್ದಂಥ ಹೆಸರು, ನನಗೆ ಒಬ್ಬರು ಒಳ್ಳೆ ಮನಸ್ಸಿನವರು ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಐತಾಳರು ಸಿಕ್ಕಿದ್ದಾರೆ, ಅವರು ತುಂಬ ಸಹಾಯ ಮಾಡ್ತಿದ್ದಾರೆ, ಇದರಿಂದಾಗಿ ಅನೇಕ ಈ ಕಾಡಿನ ಅಂದರೆ ಏನಿದೆ ಅಡವಿಯ ಮಕ್ಕಳಿಗೆ ಅವರ ಶಾಲೆಗಳಿಗೆ ಉತ್ತಮವಾದಂಥ ಏನು ಡೆಸ್ಕ್ ಬೆಂಚು ಬೇಕಾದಂಥ ವ್ಯವಸ್ಥೆಗಳು, ಶಿಕ್ಷಣ, ಡಿಜಿಟಲ್ ಕಂಪ್ಯೂಟರ್ಸ್ ಇದೆಲ್ಲ ಸಿಕ್ಕಿದೆ, ಅದಕ್ಕೆ ಕಾರಣ ಅವರು ಅಂತ ಹೇಳ್ತಾ ಇದ್ರು. ಆಗ ನನಗೆ ಬಹಳ ಸಂತೋಷ ಆಗಿತ್ತು, ಒಮ್ಮೆ ಭೇಟಿಯಾಗಬೇಕು ಅಂತ ಅನಿಸ್ತಾ ಇತ್ತು. ಸೊ ಇವತ್ತು ನೀವು ಸಿಕ್ಕಿದ್ದೀರಿ. ಸೊ ಆ ಒಂದು ಅನುಭವ ಹೇಗೆ ಸರ್, ಆ ಅಡವಿಯ ಮಕ್ಕಳಿಗೆ ಏನು ವಸ್ತುಗಳನ್ನು ಕೊಟ್ಟು ಅವರ ಶಿಕ್ಷಣ ಮಟ್ಟವನ್ನು ಏರಿಸೋದು? ಮೊನ್ನೆ ತಾನು ನನಗೆ ಹೇಳ್ತಾ ಇದ್ರು, ಒಂದು ಶಾಲೆ ಇದೆ, ಒಂದೇ ರೂಮಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಇದೆ, ಮಕ್ಕಳು ಕೂಡ ಇದ್ದಾರೆ ಅಂತ, ಅಂತ ಸ್ಥಿತಿ ಕೂಡ ಇದೆ ಅಂತ ಅವರು ಹೇಳ್ತಾ ಇದ್ರು. ಸೊ ಇಂಥೆಲ್ಲ ಅನುಭವಗಳು ನಿಮ್ಮಲ್ಲಿ ನೀವು ಕೂಡ ನೋಡಿರ್ಬೋದು, ನೀವು ಕೂಡ ಹೋಗಿರ್ಬೋದು. ಸೊ ಇದನ್ನು ಹೇಗೆ ಹೇಳ್ತೀರಿ
0: ನೋಡಿ, ದಿನೇಶ್ ವಳ್ಳ ಅವರ ಪರಿಚಯ ಮತ್ತು ಭೇಟಿ ಅದೊಂದು ಡಿವೈನ್ ಇಂಟರ್ವೆನ್ಷನ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನನಗೆ ಅವರ ಆರ್ಟ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇದೆ. ಅವರ ಆರ್ಟನ್ನು ನಾನು ತುಂಬ ಇಷ್ಟಪಟ್ಟು ಕೆಲವು ಅವರ ಆರ್ಟ್ ವರ್ಕನ್ನು ಪರ್ಚೇಸ್ ಮಾಡಿದ್ದೆ ನಾನು. ಆದರೆ ಅವರು ಕೈಟ್ ಫೆಸ್ಟಿವಲ್ನ ನೆವನದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿ ಬಂದ ಸ್ವಲ್ಪ ಹಣವನ್ನು, ಅವರ ಆರ್ಟ್ಗಳನ್ನು ಮಾರಾಟ ಮಾಡಿ ಬಂದ ಹಣವನ್ನು ಈ ಅಡವಿ ಮಕ್ಕಳಿಗೆ ಹೋಗಿ ಸ್ಕೂಲ್ ಬ್ಯಾಗ್ ಇದೆಲ್ಲ ಕೊಡ್ತಾ ಇದ್ರು ಅಂತೇಳಿ ನನಗೆ ಗೊತ್ತಾದಾಗ ನನಗೆ ನನ್ನ ಮನಸ್ಸು ಕರಗಿತ್ತು. ಆಗಲಿ ಇವರು ಅಂತ ಹೇಳಿದ್ರೆ, ದಿನೇಶ್ ಒಳ್ಳೆ ನೀವು ನೋಡಿರ್ಬೋದು, ತುಂಬ ಸಿಂಪ್ಲೆಸ್ಟ್ ಪರ್ಸನ್ ಅವರು. ಅವರು ಅವರ ಸ್ವಂತಕ್ಕೆ ಏನೂ ಇಟ್ಕೊಳ್ಳೋದಿಲ್ಲ, ಒಂದು ಸಣ್ಣ ಕೋಣೆಯಲ್ಲಿದ್ದಾರೆ. ಅವರೊಂದು ಸಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಈ ವರ್ಷ ಶಾಲೆ ಮಕ್ಕಳಿಗೆ ಏನು ನನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಹೇಳಿದರೆ, ಅವರಿಗೆ ಯಾವಾಗಲೂ ಪ್ಯಾರಿಸಿಗೆ ಅವರನ್ನು ಕರಿತಾ ಇದ್ರು ಕೈಟ್ ಫೆಸ್ಟಿವಲ್ಗೆ. ಆ ವರ್ಷ ಕರಲಿಲ್ಲ ಕೋವಿಡಿಂದಾಗಿ, ಇದರಿಂದಾಗಿ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಅವರಿಗೆ ಸಹ ಬೇರೆಯವರಲ್ಲಿ ಹೇಳಿದ್ರಂತೆ, ಒಳ್ಳೆ ಈ ಟೈಮಲ್ಲಿ ನಿಮಗೆ ಯಾರು ಹಣ ಕೊಡೋರಿಲ್ಲ ಅಂತ. ಹಾಗೆ ನನ್ನ ಹತ್ರ ಕೇಳಿದರು, ನನ್ನದೊಂದು ಇದು 15 ಆರ್ಟ್ ಇದೆ, ಇದನ್ನು ನೀವು ಪರ್ಚೇಸ್ ಮಾಡ್ಬೋದು, ಆ ಹಣವನ್ನು ಇಟ್ಕೊಂಡು ನಾನು ಇದು ಮಾಡ್ಬೋದು. ನನಗೆ ಆಗ ಮನಸ್ಸು ಕರಗಿತ್ತು. ಅದಕ್ಕೆ ನಾನು ಅವರಿಗೆ ಫೋನ್ ಮಾಡಿ, ಅಮೇರಿಕಾದಲ್ಲಿದ್ದೆ, ಫೋನ್ ಮಾಡಿ ಕೇಳಿದೆ ನೀವು ಏನು ಮಾಡ್ತಾಯಿದ್ರಿ. ಆಗ ಹೀಗೆ ನಾವು ಶಾಲೆಗೆ ಸ್ಕೂಲ್ ಬ್ಯಾಗ್ಗಳೆಲ್ಲ ಕೊಡ್ತಾ ಇದ್ದೆ ವರ್ಷ ವರ್ಷ. ಈ ವರ್ಷ ನನಗೆ ಏನು ಕೊಡಲಿಕ್ಕೆ ಆಗ್ತಾಯಿಲ್ಲ ಇದರಿಂದ. ಅದಕ್ಕೆ ನಾನು ಹೇಳಿದೆ, ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾನು ನಿಮ್ಮ ಪ್ರಾಜೆಕ್ಟನ್ನು ಸಂಪೂರ್ಣ ಪ್ರಾಯೋಜಕತ್ವ ಮಾಡ್ತೇನೆ, ಆದರೆ ನೀವು ಇದಕ್ಕೆ ಸ್ವಲ್ಪ ಕಲಿಕೆಯ ಆ್ಯಂಗಲನ್ನು ಸಹ ಇನ್ವಾಲ್ವ್ ಮಾಡಿ ಆಯಿತು ಅಂತೇಳಿ. ಅದಕ್ಕೆ ಸುರಿಯಿನ ವರ್ಷ ಒಣ ಬೆಳಕು ಅಂತ ಹೇಳುವ ಒಂದು ಕಾರ್ಯಕ್ರಮ ಮಾಡಿದರು. ಒಣ ಬೆಳಕು ಅಂತ ಹೇಳಿದರೆ ಸೃಜನಶೀಲತೆ ಅಂತ ಹೇಳಿದರೆ, ಮಕ್ಕಳೆಲ್ಲ ಒಂದು ಥರ ಕೋವಿಡಿಂದಾಗಿ ಮನೆಯೊಳಗಿದ್ದು ಅಥವಾ ಎಲ್ಲ ರಿಸ್ಟ್ರಿಕ್ಷನಿಂದಾಗಿ ಒಂಥರ ಮಬ್ಬು ಹಿಡಿದಾಗ ಆಗಿದ್ದರು. ಆ ಮಕ್ಕಳನ್ನು ಮನೆಯಿಂದ ಹೊರಗೆ ತಂದು ಅವರಿಗೆ ಒಂದು ಜೀವನ ಉಲ್ಲಾಸ ಬರುವಂಥ ಕೆಲಸ ಮಾಡೋದು, ಅದಕ್ಕೆ ಒಣ ಬೆಳಕು ಅಂತ ಕಾರ್ಯಕ್ರಮ ಮಾಡಿದರು. ಅವರು ನಾನು ಕೊಟ್ಟ ಒಂದು ಹಣದಿಂದ ಅದನ್ನು ಅತ್ಯುತ್ತಮ ಬಳಕೆ ಮಾಡಿದರು, ಮಾಡಿ ಸಾವಿರಾರು ಮಕ್ಕಳಿಗೆ ಪ್ರಯೋಜನ ಇದು ಈ ಒಣ ಬೆಳಕು ಕಾರ್ಯಕ್ರಮ ಮಾಡಿದರು. ಅದರ ಮುಂದಿನ ವರ್ಷ ನಾನು ಹೇಳಿದೆ, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗುವ ಅಂತ. ಅದಕ್ಕೆ ಈಗ ವಿದ್ಯಾ ವಿಕಾಸನ ಅಂತ ಹೇಳೋದನ್ನು ಸೇರಿಸುವ ಅಂತ, ಅದಕ್ಕೆ ಒನಚೇತನ ಅಂತ ಹೇಳೋದಕ್ಕೆ ವಿದ್ಯಾ ವಿಕಾಸನ ಅಂತ ಮಾಡಿದರು. ಅದು 2021 ಇಸ್ವಿಯಲ್ಲಿ ಶುರು ಆಯಿತು, ಈಗ 5 ವರ್ಷ. ಅದು ಏನು ಹೇಳಿದರೆ, ನಾನು ಮಾಡಿದ್ದು ತುಂಬ ಸಣ್ಣ, ನಾನು ಅಮೌಂಟಲ್ಲಿ ಹೇಳಿದ್ರೆ ನಾನು 100,000 ರೂಪಾಯಿ ಕೊಟ್ಟಿದ್ದೇನೆ ಅಷ್ಟೇ. ಅವರಿಗೆ ವರ್ಷಕ್ಕೆ 100,000 ರೂಪಾಯಿ ವನಚೇತನ ಕಾರ್ಯಕ್ರಮ ಕೊಡ್ತೇನೆ. ಅವರು ಅದನ್ನು 5 15-20 ಪಾಲು ಗ್ರೋ ಮಾಡಿದ್ದಾರೆ. ಈಗ ನೀವು ಹೇಳಿದಿರಿ ಡೆಸ್ಕ್ ಬೆಂಚು ಕಂಪ್ಯೂಟರ್ ಇದೆಲ್ಲ, ನಾನು ಯಾವುದನ್ನು ಕೊಡಲಿಲ್ಲ. ಎಲ್ಲ ಏನು ಹೇಳಿದರೆ, ಅವರಿಗೆ ಒಂದು MCF, ಒಂದು ಸ್ಯಾಫ್ರನ್ ಅಂತ ಹೇಳುವ ಒಂದು ಬೆಂಗಳೂರಿನ ಕಂಪನಿ, ಮತ್ತೊಂದು ಇದು HAL, ಮತ್ತು ಇಲ್ಲಿ ಒಬ್ಬರು ಕೇಟ್ರಿಂಗ್ ಕಂಪನಿ ಅವರಿದ್ದಾರೆ, ಇವರೆಲ್ಲರೂ ಸೇರಿ ಅವರಿಗೆ ಪ್ರತಿ ವರ್ಷ 5 ಹೀಗೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಅವರು ಈ ವರ್ಷ ಅವರ ಯೋಜನೆ ಸುಮಾರು 15-20 ಲಕ್ಷ ರೂಪಾಯಿಯ ಯೋಜನೆ. ಇದು ನೋಡಿ, ನಾನು ಕೊಡ್ತಾ ಇದ್ದದ್ದು ಬರೀ 100,000. ಆ 100,000 ಅವರು ಅದನ್ನು ಎಷ್ಟು ಒಳ್ಳೆಯ ಸದುಪಯೋಗ ಮಾಡಿದರು. ಅವರು ಒಂದು ಆರ್ಮಿಯನ್ನೇ ಬಿಲ್ಡ್ ಮಾಡಿದರು ಅವರ ಒಟ್ಟಿಗೆ ಸಹ್ಯಾದ್ರಿ ಸಂಚಯದಲ್ಲಿ. ಅವರೊಟ್ಟಿಗೆ ಸೇರಿಕೊಂಡು ಸಮಾನ ಮನಸ್ಕರು ಸೇರಿಕೊಂಡು ಈಗ ಅವರೊಟ್ಟಿಗೆ ಹೋಗಿ ಆ ಹಳ್ಳಿಗಳಲ್ಲಿ ಮಾಡುವ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಎಲ್ಲರಿಗೂ ತುಂಬ ಆಸಕ್ತಿ ನನಗೆ. ಅಲ್ಲಿ ಹೋಗಿ ಮಕ್ಕಳಿಗೆ ಸೃಜನಶೀಲತೆ ಮಾಡ್ತಾರೆ, ವಿದ್ಯಾಭಿಕಾಸ ಅಂತ ಮಾಡ್ತಾ ಇದ್ದಾರೆ. ಇದರದ್ದು ಔಟ್ಕಮ್ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಅಡವಿಯ ಮಕ್ಕಳು ಹೇಳಿದರೆ, ನೀವು ಈಗ ನಾನು ಒಂದು ಸಿದ್ಧಿ ಜನಾಂಗದ ಬಗ್ಗೆ ಹೇಳ್ತೇನೆ, ನಾನು ಒಂದು 2-3 ಸರ್ತಿ ಇವರೊಟ್ಟಿಗೆ ಹೋಗಿದ್ದೇನೆ ಅಲ್ಲಿ, ಹೆಚ್ಚು ಹೋಗಲಿಲ್ಲ. ಅಲ್ಲಿಯ ಮಕ್ಕಳಿಗೆ ಅವರು ನೋಡಲಿಕ್ಕೂ ಸ್ವಲ್ಪ ಫಾರಿನರ್ ಆಗಿ ಕಾಣ್ತಾರೆ, ಸ್ವಲ್ಪ ಆಫ್ರಿಕನ್ ಇದೆ. ಅವರು ಅವರ ಕಮ್ಯುನಿಟಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಮನಸ್ಸಿಲ್ಲ ಅವರಿಗೆ, ಧೈರ್ಯ ಇಲ್ಲ. ಇನ್ನು ಅವರು ವಿದ್ಯೆಗೆ ಹೋಗೋದಂತೂ ಸಾಧ್ಯವೇ ಇಲ್ಲ. ಅದೇ ರೀತಿ ಆ ಎಲ್ಲ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಇವರು ಧೈರ್ಯ ತುಂಬಿಸಿ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿದ ನಂತರ, ಇದೇನು ಮಂಗಳೂರಿನ ಪೇಟೆಯಿಂದ ಇವರೆಲ್ಲ ಬಂದು ನಮ್ಮ ಮಕ್ಕಳನ್ನು ಆಟ ಆಡಿಸ್ತಾರೆ, ಅವರಿಗೆ ಶಾಲೆಗಳಿಗೆ ಬೇಕಾದ ಪರಿಕರಣಗಳನ್ನೆಲ್ಲ ಕೊಡ್ತಾರೆ ಅಂತ ಹೇಳುವಾಗ ಊರಿನವರಿಗೂ ತುಂಬ ಒಮ್ಮೆ ಅವರೆಲ್ಲ ಕಮ್ಯುನಿಟಿ ಅವರೆಲ್ಲ ಒಟ್ಟು ಸೇರಿ ದಿನೇಶ್ ಹೋಲ್ಡರ್ ಕೈಯನ್ನು ಗಟ್ಟಿ ಮಾಡಿದ್ದಾರೆ. ಅದನ್ನು ಮಾಡಿ ಇವರೀಗ ಮಾಡಿದ್ದಾರೆ. ಇದರ ಫಲಿತಾಂಶ ಏನಂತ ಹೇಳಿದರೆ ಕಾಲೇಜಿಗೆ ಹೋಗುವ ಮಕ್ಕಳ ಸಂಖ್ಯೆ ಭಾಳಷ್ಟು ಇಂಪ್ರೂವ್ ಆಗಿದೆ. ಮೊದಲು ಕಾಲೇಜಿಗೆ ಅಂತಿದ್ರೆ SSLCವರೆಗೆ ಹೇಗಾದರೂ ಶಾಲೆಗೆ ಹೋಗ್ತಿದ್ರು, ಅದರ ನಂತರ ಶಾಲೆ ಬಿಟ್ಟು ಏನಾದ್ರು ಒಂದು ಡ್ರೈವರ್ ಆಗೋದು ಅಥವಾ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡೋದು ಇಂಥ ಕೆಲಸವನ್ನೇ ಮಾಡ್ತಾಯಿದ್ದವರು. ಈಗ ಕಾಲೇಜಿಗೆ ಹೋಗಿ ಕಾಲೇಜ್ ಡಿಗ್ರಿಯನ್ನು ಪಡಿತಾ ಇದ್ದಾರೆ. ಒಂದು ಹುಡುಗಿ PhDಯನ್ನು ಮಾಡಿದೆ, ಸಿದ್ಧಿ ಜನಾಂಗದ ಹುಡುಗಿ. ಇದಕ್ಕೆಲ್ಲ ದಿನೇಶ್ ಹೊಳ್ಳರ ಪ್ರಯತ್ನ ಮತ್ತು ಕೆಲಸವೇ ಕಾರಣ ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಆಗೋದಿಲ್ಲ, ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಓವರ್ ದ ಇಯರ್ಸ್ ಮಕ್ಕಳು ಈಗ ಅಲ್ಲಿಯವರು ನಾವು ಹೊರಗೆ ಹೋಗಬೇಕು, ನಾವು ಕಲಿಬೇಕು ಅಂತ ಹೇಳಿದರೆ ಅಲ್ಲಿ ಎಲ್ಲಿಯೂ ಹೈಸ್ಕೂಲಿನ ನಂತರ ಕಲಿಕೆ ವ್ಯವಸ್ಥೆ ಇಲ್ಲ. ಅವರು ಮತ್ತೆ ಯಲ್ಲಾಪುರ ದಾಟಿ ಹೋಗಬೇಕು, ಪ್ರತಿ ದಿವಸ ಹೋಗಿ ಬರಲಿಕ್ಕೆ ಇವರು ಕಾಡಿನೊಳಗೆ ಹೋಗಿ ಬರಲಿಕ್ಕೆಲ್ಲ ಆಗೋದಿಲ್ಲ, ಹಾಸ್ಟೆಲಲ್ಲಿ ನಿಲ್ಲಬೇಕು. ಭಾಳಷ್ಟು ಮಕ್ಕಳು ಅದನ್ನು ನಿಂತಿದ್ದಾರೆ. ಅದಕ್ಕೆ ಈಗ ಅದರಿಂದ ನಮಗೆ ಇನ್ನೂ ಸ್ವಲ್ಪ ಉತ್ತೇಜನ ಬಂದಿದೆ, ಈ ಮಕ್ಕಳನ್ನು ಇನ್ನೂ ಪೊಟೆನ್ಷಿಯಲನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ.
1: ಒಂದಿಬ್ಬರು 3 ಮಕ್ಕಳನ್ನು ನಮ್ಮ ಮಂಗಳೂರಿನ ಒಂದು ಕುದುರೆ ಕರ್ಕೊಂಡು ಬಂದು ಅವರಿಗೆ ಬೇರೆ ಬೇರೆ ವೇದಿಕೆಗಳನ್ನು ಕಲ್ಪಿಸಿ ಕೊಡ್ತಾರೆ.
0: ಅವರಿಗೆ ಬೇಕಾಗುವ ಈಗ ಅಲ್ಲಿ ಸಹ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಶಿಕ್ಷಕರನ್ನ ಅತಿಥಿ ಶಿಕ್ಷಕರ ನೇಮಕಿಸುವುದು. ಸುಮಾರು ಕಂಪ್ಯೂಟರ್ ಈಗ ತುಂಬಾ ಶಾಲೆಗಳಿಗೆ ಸಾಧಾರಣ ಭಾಳ 38 ಶಾಲೆಗಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿದ್ದಾರೆ, ಕಂಪ್ಯೂಟರ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕಂಪ್ಯೂಟರ್ ಹೇಳಿದರೆ ಏನು ಅಂತ ನೋಡುವಂಥ ಒಂದು ವ್ಯವಸ್ಥೆ ಆಗಿದೆ. ಅಲ್ಲಿ 1000 ಮಕ್ಕಳು ಬೆನಿಫಿಟ್ ಪಡೆದಿದ್ದಾರೆ, 100 ಶಾಲೆಗಳಿಗೆ ಬೆನಿಫಿಟ್ ಆಗಿದೆ. ಈಗ ಹೊಲ್ಡರು ಅಲ್ಲಿ ಬರ್ತಾರೆ ಅಂತ ಹೇಳಿದರೆ ಅಲ್ಲಿ ಊರಿನವರಿಗೆ ಒಂದು ಸಂಭ್ರಮ, ನಮ್ಮ ಶಾಲೆಗಳಿಗೆ ಏನೋ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಅಲ್ಲಿ ಶಿಕ್ಷಣ ಇಲಾಖೆಯವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಈ ವನಚೇತನ ಅಂತ ಹೇಳುವ ಒಂದು ಕಾರ್ಯಕ್ರಮ, ನಾವು ಅದರದ್ದು ಬೀಜ ಹಾಕುವಲ್ಲಿ ನಾನು ಸಹಕರಿಸಿದ್ದೇನೆ ಬಿಟ್ಟರೆ ಅದರ ಈ ಬೆಳವಣಿಗೆಗೆ ಅದು ಸಂಪೂರ್ಣವಾಗಿ ದಿನೇಶ್ ಹೊಳ್ಳರ ಕಾರಣ. ಆದರೆ ಅವರ ದೊಡ್ಡ ಮನಸ್ಸು, ಅವರು ನಾನು ನೋಡಿದ ಒಂದು ಬಿಗ್ಗೆಸ್ಟ್ ಚೇಂಜ್ ಮೇಕರ್ ಅಂತ ಹೇಳಿದರೆ ಅವರು ತರುವ ಚೇಂಜಸ್ ತಿಳಿದ್ರೆ ನೋಡಿ, ಇದು ಹೈ ಇಂಪ್ಯಾಕ್ಟ್ ವರ್ಕ್. ಅವರು ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳಲ್ಲಿ ವಿದ್ಯೆ ಅಥವಾ ಆಸಕ್ತಿಗಳನ್ನು ಬರೆಸಿ ಮೇಕಿಂಗ್ ಎ ಡಿಫರೆನ್ಸ್ ಇನ್ ದೇರ್ ಲೈಫ್ಸ್, ಅದು ಹೈ ಇಂಪ್ಯಾಕ್ಟ್. ಅವರ ಕೆಲಸ ಹೈ ಇಂಪ್ಯಾಕ್ಟ್ ಕೆಲಸ. ಇಂಥ ನಾನು ಇದೇ ಹೇಳೋದು, ನನ್ನ ಮಿತ್ರರಿಗೆಲ್ಲ ಹೇಳ್ತೇನೆ, ನಿಮಗೆ ಇಂಥ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಆಸಕ್ತಿ ಇರ್ತದೆ ಕೆಲವರಿಗೆ, ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ, ಹೀಗೆ ಹೋಗಿ ಮಾಡಿ ಅನುಭವ ಇರುವುದಿಲ್ಲ. ನಾನು ಅವರಿಗೆ ಹೇಳೋದು ಒಂದು ಸಿಂಪಲ್ ಫಾರ್ಮುಲಾ, ಯಾರೋ ಒಬ್ಬ ನಿಮ್ಮ ಆಸಕ್ತಿ ಇರುವ ಕೆಲಸವನ್ನು ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಒಳ್ಳೆಯದಾಗಿ, ಅವನನ್ನು ಫೈಂಡ್ ಔಟ್ ಮಾಡಿ ಅವನಿಗೆ ನೀವು ಸಪೋರ್ಟ್ ಮಾಡಿ, ಆಗ ನಿಮ್ಮ ಕೆಲಸ ಇನ್ನೂ ಸುಲಭ ಆಯಿತು. ನನಗೆ ಹಾಗೆ ಆದದ್ದು, ಇವರು ಮಾಡ್ತಾ ಇರುವ ಕೆಲಸ ನಾನು ಮಾಡಲಿಕ್ಕೆ ಆಸಕ್ತಿ ಇದ್ದ, ಆದರೆ ನನಗೆ ಅಂಥ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಷ್ಟು ಜನರನ್ನು ಒಟ್ಟಾಕ್ಕೊಂಡು ಅವರನ್ನೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ಡೊಮೇನ್ನ ನಾಲೆಜ್ ಇದ್ದವರು, ಆರ್ಟಿಸ್ಟ್ಗಳು, ವಾಟರ್ ಕಲರಿಂಗ್ ಮಾಡೋರು, ಕ್ರಾಫ್ಟ್ ಮಾಡೋರು, ಇವರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳಿಗೆ ಇವರ ಮೂಲಕ ವಿದ್ಯೆಗಳನ್ನು ಕೊಟ್ಟು ಮಾಡುವಂಥದ್ದು, ಇದು ತುಂಬ ವಿಶೇಷವಾದ ಕೆಲಸ.
1: ಓಕೆ, ಸೊ ಮುಂದಿನ ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡುವ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್ ಇತ್ಕೂರ್ ಮಾತಾಡೋದು.
1: ಮಾತಾಡಿ ಜಯಪ್ರಕಾಶ್
2: ಸರ್. ನಮಸ್ತೆ ಸರ್ ನಿಮ್ಗೆ.
0: ನಮಸ್ತೆ.
2: ದಿನೇಶ್ ಒಳ್ಳೆ ಸರ್ ಮಾತಾಡುವಾಗ ನಿಮ್ಮನ್ನು ಕೃತಜ್ಞತೆಯಿಂದ ನೆನಪಿಸುವುದನ್ನು ನಾನು ಕೂಡ ತುಂಬಾ ಸಲ ಕೇಳಿದ್ದೇನೆ ಸರ್, ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಮತ್ತೆ ನೀವೀಗ ಮಾತಾಡ್ತಾ ಕೆಲವೊಂದು ಅಂಕಿಅಂಶಗಳನ್ನು ಕೂಡ ಹೇಳಿದ್ದೀರಿ, ಮತ್ತು ಸರ್ಕಾರದ ಹಾಸ್ಯಾಸ್ಪದ ಫಾರ್ಮುಲಾಗಳನ್ನು ಕೂಡ, ಅದು ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಎಷ್ಟು ಆ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೀರಿ, ಅಧ್ಯಯನ ಮಾಡಿದ್ದೀರಿ, ಆ ಮಕ್ಕಳಿಗೆ ಏನಾದ್ರೂ ಮಾಡಬೇಕು ಅಂತೇಳಿ, ಇದನ್ನೆಲ್ಲ ತಿಳಿಸ್ತದೆ ನಿಮ್ಮ ಅಧ್ಯಯನ ಅದು. ಆದ್ದರಿಂದ ನಿಮ್ಮ ಹತ್ರ ಮಾತಾಡುವ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಸರ್, ನಿಮ್ಗೆ ಒಳ್ಳೇದಾಗಿ.
1: ಧನ್ಯವಾದ. ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡಬಹುದು, ಯಾರಿಗೆಲ್ಲ ಮಾತಾಡಲಿಕ್ಕಿದ್ರೆ ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಮ್ಮ ಇವತ್ತಿನ ಸಮಾಜಮುಖಿ ಈ ವ್ಯಕ್ತಿತ್ವದ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಪಣಂಬೂರು ವಾಸುದೇವ ಐತಾಳವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ವಿದ್ಯಾಗಮ ಟ್ರಸ್ಟ್ನ ಮೂಲಕ ಇವಿಷ್ಟೆಲ್ಲ ಹೇಳಿದರೆ ಬೇರೆ ಬೇರೆ ರೀತಿಯ ಕೆಲಸಗಳು, ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಕ್ಷಗಾನವನ್ನು ನಿಮ್ಮ ಬಹಳ ಆಸಕ್ತಿಯ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕಲಿಸಬೇಕು ಅನ್ನೋದು, ಅಥವಾ ಯು ಎಸ್ ಎಲ್ಲೂ ಕೂಡ ನೀವು ಅದನ್ನು ಅನೇಕ ಪ್ರದರ್ಶನಗಳನ್ನು ಮಂಗಳೂರಿನವರನ್ನು ಕರ್ಕೊಂಡೋಗಿ ನೀವು ಮಾಡಿದ್ದೀರಿ. ಇಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಜೊತೆ ಕೂಡಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಸರ್.
0: ಇದು ಯಕ್ಷಗಾನ ಅಂತ ಹೇಳುವುದು ನಮ್ಮ ಫ್ಯಾಮಿಲಿಯಲ್ಲೇ ಒಂದು ಆಸಕ್ತಿ ಇದ್ದಂಥ ಒಂದು ಕಲೆ. ಹಾಗೆ ಸಣ್ಣದರಿಂದಲೇ ನನಗೆ ಅದರಲ್ಲಿ ಭಾಳಷ್ಟು ಆಸಕ್ತಿ. ಹೆಚ್ಚು ಯಕ್ಷಗಾನ ಕಲೀಲಿಲ್ಲ, ಆದರೆ ಯಕ್ಷಗಾನದಲ್ಲಿ ಆಸಕ್ತಿ ಬರುವಷ್ಟು ಕಲಿತಿದ್ದೇನೆ ಸ್ವಲ್ಪ. ಅದು ಆಸಕ್ತಿ ಈಗ ದೊಡ್ಡದಾದ ನಂತರ ಅದು ಈಗ ಒಂದು ರೀತಿಯಲ್ಲಿ ಬೇರೆ ರೀತಿ ರೂಪ ತಗೊಂಡಿದೆ ಅಂತಂದರೆ ಯಕ್ಷಗಾನ ಕಲೆಯ ಬಗ್ಗೆ ಒಂದು ಅಭಿಮಾನ ಇದೆಲ್ಲ ಹೆಚ್ಚಾಗಿದೆ. ನಾನು ಅಮೇರಿಕದಲ್ಲಿದ್ದಾಗ ಅಮೇರಿಕದಲ್ಲಿ ಯಕ್ಷಗಾನದ ಒಂದು ಶುರುವಿಗೆ ಅಂತ ಹೇಳಿದರೆ 95ನೇ ಇಸ್ವಿ ಅಲ್ಲ, ಆಗ ಯಕ್ಷಗಾನದ ಪರಿಚಯವೇ ಇದ್ದದ್ದು ಭಾರಿ ಕಮ್ಮಿ. ದಕ್ಷಿಣ ಕನ್ನಡ ಜಿಲ್ಲೆಯವರು ತುಂಬ ಜನ ಇದ್ದರು, ಆದರೆ ಯಕ್ಷಗಾನ ಅಲ್ಲಿ ಬಂದಿರಲಿಲ್ಲ. 2001ನೇ ಇಸ್ವಿಗೆ ಒಂದು ಯಕ್ಷಗಾನ ತಂಡ ಬಂತು. ಅವರಿಗೆ ನಾವು ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನ ಮಾಡುವ ವ್ಯವಸ್ಥೆಗಳನ್ನು ಮಾಡಿತ್ತು. ನಮ್ಮ ಮನೆಯಲ್ಲಿ ಉಳ್ಕೊಂಡಿದ್ದರು ಕಲಾವಿದರು, ಅದು ಉಡುಪಿಯ ಯಕ್ಷಗಾನ ಕಲಾರಂಗದವರು ತಂಡ ಬಂದಿತ್ತು. ಅದರ ನಂತರ ಬೇರೆ ಬೇರೆ ತಂಡಗಳು ಬಂದಾಗ ಈ ಅಲ್ಲಿ ಯಕ್ಷಗಾನ ಪರ್ಫಾರ್ಮೆನ್ಸ್ಗಳನ್ನು ಬೇರೆ ಬೇರೆ ಸಿಟಿಗಳಲ್ಲಿ ಆರ್ಗನೈಸ್ ಮಾಡುವಂಥದ್ದು, ನೆಟ್ವರ್ಕಿಂಗ್ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈಗಂತೂ ಅಮೇರಿಕ, ಈಗ ಮೊದಲೆಲ್ಲ ಯಕ್ಷಗಾನ ತಂಡಗಳು ಬಾಂಬೆಗೆ ಹೋಗಿ ಬಂದಾಗ ಈಗ ಅಮೇರಿಕಕ್ಕೆ ಹೋಗಿ ಬರ್ತಾರೆ. ಮತ್ತು ಅಲ್ಲಿಯೇ ಸುಮಾರು ತಂಡಗಳಿದೆ. ನಮ್ಮದು ಒಂದು ಯಕ್ಷಗಾನ ತಂಡ ಇತ್ತು. ನಾವು ಅಲ್ಲಿ ಯಕ್ಷಗಾನದ ಬೇರೆ ಬೇರೆ ಕನ್ನಡ ಸಂಸ್ಥೆಗಳಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಮೊತ್ತವನ್ನು ಒಟ್ಟು ಮಾಡಿ ಅದನ್ನು ಇಲ್ಲಿ ಉಡುಪಿಯಲ್ಲಿರುವ ಯಕ್ಷಗಾನ ಕಲಾರಂಗ ಅಂತ ಹೇಳುವ ಸಂಸ್ಥೆಗೆ ಕಳಿಸಿ ಅವರು ಅದರಿಂದ ಯಕ್ಷಗಾನ ಕಲಾವಿದರ ಬಡ ಕಲಾವಿದರ ಏಳಿಗೆಗಾಗಿ ಅದನ್ನು ಬಳಸ್ತಾ ಇದ್ದರು. ಇದನ್ನು ಸುಮಾರು 25 ವರ್ಷದಿಂದ ಮಾಡ್ತಾ ಇದ್ದೆವು. ಹಾಗೇ ಈಗ ಅಮೇರಿಕದಲ್ಲಿ ಯಕ್ಷಗಾನಕ್ಕೆ ಭಾಳಷ್ಟು ಅವಕಾಶ ಇದೆ. ಪ್ರತಿ ವರ್ಷ ಯಕ್ಷಗಾನ ತಂಡಗಳು ಹೋಗಿ ಪ್ರದರ್ಶನ ಮಾಡುವಷ್ಟು ಅವಕಾಶ ಇದೆ. ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಹೇಳುವವರ ಸ್ಥಾಪಕ ನಿಮ್ಗೆ ಗೊತ್ತಿರ್ಬೋದು, ಪಟ್ಲ ಸತೀಶ್ ಶೆಟ್ಟಿ ಅವರು, ಅತ್ಯಂತ ಪ್ರಸಿದ್ಧಿಯಾದ ಭಾಗವತ. ಅವರ ಫ್ಯಾನ್ ಬೇಸು, ಅವರ ಏನು ಪಾಪ್ಯುಲಾರಿಟಿಯನ್ನು ಅವರು ಬಳಸಿಕೊಂಡು, ಫಿಲಾಂಥ್ರಪಿಸ್ಟನ್ನು ಬಳಸಿಕೊಂಡು ಈ ಬಡ ಕಲಾವಿದರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇರುವಂಥ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬಿಗ್ಗೆಸ್ಟ್ ಎನ್ ಜಿ ಒ ಅಂತ ಹೇಳ್ಬೋದು. ಅವರು ನಮ್ಮಲ್ಲಿ ಬಂದು ಯಾವಾಗಲೂ ಯಕ್ಷಗಾನ ಪ್ರದರ್ಶನ ಮಾಡ್ತಾಯಿದ್ರು, ನಮ್ಮಲ್ಲಿ ಉಳ್ಕೊಳ್ತಾ ಇದ್ರು. ಹಾಗೆ ಒಂದು ಸಮೀಪದಿಂದ ಅವರನ್ನು ನೋಡಿದ್ದೆ, ಅವರಿಗೆ ತುಂಬ ಯಕ್ಷಗಾನದ ಬಗ್ಗೆ ತುಂಬ ಕಾಳಜಿ ಇತ್ತು. ಆಗ ಈ ಯಕ್ಷ ಶಿಕ್ಷಣದ ಬಗ್ಗೆ ನಾವು ಮಾತಾಡಿದೆವು. ಉಡುಪಿಯಲ್ಲಿ ಸುಮಾರು 15 ವರ್ಷದಿಂದ ಯಕ್ಷಗಾನ ಕಲಾರಂಗ ನಡೆಸ್ತಾ ಬಂದಿದೆ, ತುಂಬ ಚೆನ್ನಾಗಿ ನಡೆಸ್ತಾ ಬಂದಿದೆ. ಅದು ಅಲ್ಲಿಯ ಶಾಸಕರಾದ ರಘುಪತಿ ಭಟ್ ಅವರು ಸ್ಟಾರ್ಟ್ ಮಾಡಿದ್ದು, ಅದನ್ನು ಕಲಾರಂಗದವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ, ಬರೀ ಉಡುಪಿಯಲ್ಲಿದೆ ಅಲ್ಲ ಅಂತ ಹೇಳೋ ಒಂದು ಮನಸ್ಸಲ್ಲಿ ನೋವಿತ್ತು. ಅದನ್ನು ಅವರ ಹತ್ರ ತೋಡಿಕೊಂಡಾಗ ಅವರು ಹೇಳಿದರು, ಇಲ್ಲ ಅಣ್ಣ, ಈ ಸರ್ತಿ ನಾವು ನಮ್ಮಲ್ಲಿ ಸಹ ಮಾಡುವ ಗುರುಗಳನ್ನು ನಾನು ಮಾಡಿಕೊಡ್ತೇನೆ, ನೀವೇ ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಹೇಳೋ ಒಂದು ಜವಾಬ್ದಾರಿಯನ್ನು ನಾನು ಕೊಟ್ಟರು. ಇದು ನನಗೆ ಅತಿ ಪ್ರೀತಿಯ ಟಾಪಿಕ್ ಆದ ಕಾರಣ ನಾನು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡೆ. ಇದೀಗ ಈ ವರ್ಷ 3ನೇ ವರ್ಷ, ಹೋದ ವರ್ಷ ಒಂದು 86 ಶಾಲೆ, ಈ ವರ್ಷ ಒಂದಷ್ಟು ಶಾಲೆಗಳಲ್ಲಿ ಸುಮಾರು 8-9 ಸಾವಿರ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಇದು ಹೇಗೆ ಹೇಳಿದರೆ, ಶಾಲೆಯ ಅವಧಿಯ ಒಳಗೆ, ಶಾಲೆಯ ಕ್ಯಾಂಪಸ್ನ ಒಳಗೆ ವಾರದಲ್ಲಿ 2 ಪೀರಿಯಡ್ ಯಕ್ಷಗಾನ ಕ್ಲಾಸ್. ಈಗ ಆರ್ಟ್ ಕ್ರಾಫ್ಟಲ್ಲಿ ಇದ್ದಾಗ ಯಕ್ಷಗಾನ ಕ್ಲಾಸ್, ಅದರಲ್ಲಿ ಯಕ್ಷಗಾನದ ಬಗ್ಗೆ ಅದರ ಬೇಸಿಕ್ಸನ್ನೆಲ್ಲ ಹೇಳಿಕೊಟ್ಟು ಮಕ್ಕಳಿಗೆ ಇದರಲ್ಲಿ ಆಸಕ್ತಿ ಬರುವ ಹಾಗೆ, ಇಲ್ಲದ್ರೆ ಈ ಯಕ್ಷಗಾನ ಡ್ರೆಸ್ಗಳನ್ನು ಹಾಕಿಕೊಂಡು ಫಿಲ್ಮ್ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡುವ ಇದು ಸುರಾಗಿದೆ ಈಗ. ಸೊ ಅದಕ್ಕೆ ಅದನ್ನೆಲ್ಲ ತಡಿಲಿಕ್ಕೆ ಒಂದೇ ದಾರಿ ಹೇಳಿದರೆ ಶಿಕ್ಷಣ.
1: ಶಿಕ್ಷಣ
0: ಸೊ ನಾವು ಯಕ್ಷಗಾನಕ್ಕೊಂದು ಶೈಕ್ಷಣಿಕ ಆಯಾಮ ಕೊಟ್ಟು ಶಾಲೆಗಳಲ್ಲಿ ಒಂದು ಹೈಸ್ಕೂಲ್ ಮಕ್ಕಳು ಎಷ್ಟು ಕಲಿಬಹುದು ಅಷ್ಟಕ್ಕೆ ಕಲಿಯುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ವರ್ಷ ಅದಕ್ಕೊಂದು ಟೆಕ್ಸ್ಟ್ ಬುಕ್ ಅನ್ನು ಸಹ ಮಾಡಿದ್ದೇವೆ.
1: ಸೊ ವೆರಿ ನೈಸ್ ಸರ್. ಸರ್, ವಿದ್ಯಾಗಮ ಟ್ರಸ್ಟ್ನ ಮೂಲಕ ಈ ಎಲ್ಲ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ. ವಾಟ್ ನೆಕ್ಸ್ಟ್ ಅಂತ ಹೇಳುವಾಗ ಒಂದು ಏನಾದರೂ ಮನಸ್ಸಿನಲ್ಲಿ ಇದನ್ನೊಂದು ಮಾಡಲೇಬೇಕು ನನಗೆ ಅನ್ನುವಂಥ ಏನಾದರೂ ಏನು ಅಭಿಲಾಷೆ ಏನಾದರೂ ಇದೆಯಾ ಯಾವುದಾದ್ರೂ ಇಟ್ಕೊಂಡಿರುವಂಥದ್ದು?
0: ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು, ಅದು ಪಟ್ಲ ಫೌಂಡೇಶನ್ ಇದು, ಅದು ವಿದ್ಯಾಗಮ. ಮಾಡಲೇಬೇಕು ಅಂತ ಹೇಳುವಂಥದ್ದು ನಾನು ಒಂದು ಪ್ರಾಜೆಕ್ಟಿಗೆ ಈಗ ಕೈ ಹಾಕಿದ್ದೇನೆ. ಅದು ಹೇಗೆ ಹೇಳಿದರೆ, ನಮ್ಮ ಪಣಂಬೂರು ಏರಿಯಾದಲ್ಲಿ ವಲಸೆ ಮಕ್ಕಳು ತುಂಬ ಸಂಖ್ಯೆ ಜಾಸ್ತಿ. ಅಲ್ಲಿ ಒಂದು ಶಾಲೆ ಇದೆ, ಅದಕ್ಕೆ ಮೀನಕಲೆ ಅಂತ ಶಾಲೆ ಅಂತ ಹೇಳ್ತಾರೆ. ಅಲ್ಲಿ ಆ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಗೆ ಒಂದು ಏಳೆಂಟು ಕೊಠಡಿಗಳು ಮಾತ್ರ ಇದೆ. 400 ವಿದ್ಯಾರ್ಥಿಗಳಿದ್ದಾರೆ, ಒಂದೊಂದು ಕೋಣೆಯಲ್ಲಿ 60-70 ಮಕ್ಕಳಿದ್ದಾರೆ. ಹಾಗೆ ಅಲ್ಲಿ ಆ ಮಕ್ಕಳಿಗೆ ನಾನು ಯೂಶ್ವಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಕೈ ಹಾಕುವವನಲ್ಲ. ಆದರೆ ಅಲ್ಲಿ ಮಕ್ಕಳಿಗೆ ಒಂದು ಶಾಲೆಯ ಒಂದು ಶಾಲೆ ಆಗಲೇಬೇಕಿತ್ತು. ಅಲ್ಲಿಯ ಕಮ್ಯುನಿಟಿ ಅಂತ ಹೇಳಿದರೆ ಮಗುವೀರ ಕಮ್ಯುನಿಟಿ ಅವರು ಒಂದು ಹೊಸ ಶಾಲೆಯನ್ನು ಕಟ್ಟುವ ಒಂದು ನಿರ್ಧಾರ ತಗೊಂಡಿದ್ದರು. ನನ್ನ ಹತ್ರ ಅವರೊಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಮನವಿ ಮಾಡಿದರು. ನಾನು ಅವರೊಟ್ಟಿಗೆ ಈಗ ಸೇರಿಕೊಂಡಿದ್ದೇನೆ. ನನ್ನಿಂದ ಸಾಧ್ಯ ಆದಷ್ಟು ರಿಸೋರ್ಸಸನ್ನು ಅದಕ್ಕೆ ಆ್ಯಡ್ ಮಾಡಿ ಈಗ ಒಂದು ಒಳ್ಳೆಯ ಸ್ಕೂಲ್ ಬಿಲ್ಡಿಂಗ್ ಆಗ್ತಾ ಇದೆ. ಅದು ಸಾಧಾರಣ ವಲಸೆ ಮಕ್ಕಳ ಒಂದು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಹೇಳೋ ಒಂದು ಆಸೆ ಇದೆ. ಮಾದರಿ ಶಾಲೆ ಹೇಳಿದರೆ ಔಟ್ಸ್ಟ್ಯಾಂಡಿಂಗ್ ಸ್ಟೇಟ್ ಆಫ್ ದ ಆರ್ಟ್ ಸ್ಕೂಲ್ ಮಾಡಬೇಕು ಅಂತ. ಅದು ಹೇಗೆ ಹೇಳಿದರೆ, ಆ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಒಳ್ಳೆಯ ಎಜುಕೇಷನನ್ನು ಕೊಡ್ಬೋದು ಅಂತ ಹೇಳೋದಕ್ಕೆ ಆ ಸ್ಕೂಲ್ ಒಂದು ಮಾದರಿ ಆಗಬೇಕು ಅಂತ ಹೇಳೋದು ನನ್ನ ಆಸೆ. ಅದಕ್ಕೆ ಈಗ ಶಾಲೆ ಕಟ್ಟಡ ಆಗ್ತಾ ಇದೆ, ಗ್ರೌಂಡ್ ಫ್ಲೋರ್ ಆಗಿದೆ, ಇನ್ನೊಂದೆರಡು ಫ್ಲೋರ್ ಆಗಲಿಕ್ಕಿದೆ. ಅದು ಕಂಪ್ಲೀಟ್ ಆದ ನಂತರ ಈಗಿರುವ ಶಾಲೆಯ ಕಟ್ಟಡ ತುಂಬ 100 ವರ್ಷ ಹಳೆ ಕಟ್ಟಡ, ಅದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಾಡಬೇಕು, ಅದನ್ನು ಮಾದರಿಯಾಗಿ ತೋರಿಸಬೇಕು ಅಂತ ಹೇಳೋದು ಒಂದು ನನ್ನ ಮುಂದಿನ ಒಂದು ಆಸೆ.
1: ವೆರಿ ನೈಸ್ ಸರ್, ವೆರಿ ನೈಸ್. ಮುಂದಿನ ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ. ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು? ಸುಂದರ್ ಅವರೇ, ಮಾತಾಡಿ, ಸ್ವಲ್ಪ ಜೋರು ಮಾತಾಡಿ.
0: ನಮಸ್ಕಾರ.
3: ಅದಕ್ಕೆ ತಲೆಪೋಣ್ ಮಾಡ್ತಾಯಿದ್ದೇನೆ. ಈಗ ಪಡಮೂರು ನಂದನೇಶ್ವರ ದೇವಸ್ಥಾನದವರದೇ ಅಲ್ಲ, ಉಡುಪಿ ರಾಜಾಂಗಣದಲ್ಲಿ ನಿನ್ನೆ ಯಕ್ಷಗಾನ ಆಗ್ತಾ ಉಂಟಲ್ಲ, ಅದಕ್ಕೆ ನೋಡಿದೆ, ಅದಕ್ಕೆ ಕೇಳಿದೆ. ಮತ್ತೆ ಅಮೆರಿಕ ಪ್ರವಾಸ ಎಲ್ಲ ಮಾಡಿದ್ರಲ್ಲ ಮಕ್ಕಳ ಫೌಂಡೇಶನ್ ಅಂತ ಕೇಳಿ ಖುಷಿ ಆಯ್ತು. ಯಾಕೆಂದ್ರೆ ಹೊರಗಿನ ದೇಶದಲ್ಲಿ ಹೋಗಿ ನಮ್ಮ ಊರಿನ ಕಲೆಯನ್ನು ಕೊಂಡೋಗಿ ಅಲ್ಲಿ ಇದು ಮಾಡಿ
1: ಕೇಳುಗರೆ, ಕೊನೆಯ ಒಂದೆರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಯಾರಿಗಾದ್ರೂ ಕರೆಯನ್ನು ಮಾಡ್ಲಿಕ್ಕಿದ್ರೆ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಪೂರ್ಣಿಮಾ ಸಾಲತ್ತೂರಿಂದ ವಾಟ್ಸಪ್ ಮಾಡಿದ್ದಾರೆ. ನಮಸ್ತೆ, ದಿನನಿತ್ಯದ ವ್ಯವಹಾರ ಮಾಡಿ ದುಡ್ಡಿನ ಜೊತೆ ಭಾವನೆಗಳನ್ನು ಜೋಡಿಸುವಂತಹ ಇಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಗುಣಮಟ್ಟದ ಸೇವೆ ಒದಗಿಸುತ್ತಾ ಸಮಾಜಮುಖಿ ಕೆಲಸ ಮಾಡುತ್ತಿರುವ ನಿಮಗೆ ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮ ಅನೇಕರಿಗೆ ಮಾದರಿಯಾಗಲಿ, ಧನ್ಯವಾದಗಳು ಅನ್ನುವಂಥ ಮಾತನ್ನು ಹೇಳಿ.
0: ಧನ್ಯವಾದಗಳು
1: ಸರ್. ನಿಮ್ಮ ಮುಂದಿನ ಯೋಚನೆಗಳನ್ನು, ಯೋಜನೆಗಳನ್ನು ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ದೀರಿ. ಬಹಳ ಅಗತ್ಯವಾಗಿ ಆಗಬೇಕಾದಂಥ ಒಂದು ಕಾರ್ಯ, ಕಟ್ಟಡಗಳನ್ನು ನಿರ್ಮಿಸಿಕೊಡೋರು ಎಷ್ಟೋ ಜನ ಇದ್ದಾರೆ, ಆದರೆ ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕಟ್ಟೋದಿದೆಯಲ್ಲ, ಅಥವಾ ಅವನನ್ನೊಂದು ಆದರ್ಶ ಪ್ರಜೆಯಾಗಿ ಮಾಡೋದಿದೆಯಲ್ಲ, ಅದು ಬಹಳ ಇವತ್ತಿನ ಇದರಿಂದ ಅಗತ್ಯ ಅಂತ. ಅಂದರೆ ಸಮಾಜಕ್ಕೆ ಅಂತಹ ಮಕ್ಕಳ, ಅಂದರೆ ಅಂಥ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರುವಂಥ ಮಕ್ಕಳ ಅಗತ್ಯ ಕೂಡ ಇವತ್ತಿನ ಇದಿನ ಕಾಲಘಟ್ಟದಲ್ಲಿ ಇದೆ ಅನ್ನುವಂಥದ್ದು. ಇವೆಲ್ಲವನ್ನು ಕೂಡ ಅರಿತುಕೊಂಡು ನೀವು ಮಾಡ್ತಾ ಇರುವಂಥ ಕಾರ್ಯ ಬಹಳ ಶ್ರೇಷ್ಠವಾದಂಥ ಕೆಲಸ. ಒಂದು ಗಂಟೆಗಳ ಕಾಲ ಅನೇಕ ವಿಷಯಗಳನ್ನು ನಾವು ಮಾತಾಡಿದ್ದೇವೆ. ನಿಮ್ಮ ಮಾತು ಬಹಳ ಸಂತೋಷ ಆಯಿತು. ಇನ್ನು ಕೂಡ ನಾವು ಒಂದೆರಡು ಗಂಟೆ ಕೂತು ಮಾತಾಡಬಹುದು, ಅಷ್ಟು ವಿಷಯ ನಿಮ್ಮಲ್ಲೂ ಕೂಡ, ಅಷ್ಟು ಪ್ರಶ್ನೆ ನನ್ನಲ್ಲೂ ಕೂಡ ನಿಮ್ಮಲ್ಲಿ ಕೇಳೋದಿದೆ ಸರ್. ಇವೆಲ್ಲದರ ಮಧ್ಯೆ ಒಂದು ಕೇಳಬೇಕು ಸರ್, ಈಗ ಒಂದೆರಡು ಕೆಲಸಗಳನ್ನು ಮಾಡಿದರು ಅಥವಾ ಒಂದು ಪ್ಲಾಸ್ಟಿಕಲ್ಲಿ ಒಂದು 4 ಬಾಳೆಹಣ್ಣು, ಒಂದು ಆ್ಯಪಲ್ ಕೊಟ್ಟರು ಕೂಡ ಅದನ್ನು ತೆಗೊಂಡು ಹೋಗಿ ಏನು ಪೇಪರಲ್ಲಿ ಬರಬೇಕು, ಪ್ರಚಾರ ಆಗಬೇಕು ಅನ್ನುವ ರೀತಿಯ ಏನು ವ್ಯಕ್ತಿತ್ವಗಳಿರುವಂಥ ಕಾಲಘಟ್ಟದಲ್ಲಿ ಸರ್, ನೀವು ನನಗೆ ಹೇಳಿದಾಗೆ, ನಾನು ಕೇಳಿದಾಗೆ ಎಲ್ಲೂ ಕೂಡ ಪ್ರಚಾರವನ್ನು ಬಯಸುವವರು ನೀವಲ್ಲ, ಯಾರು ಕರೆದ್ರೂ ಕೂಡ ಹೆಚ್ಚಾಗಿ ಇಂಟರ್ವ್ಯೂಗೆ ಹೋಗುವವರು ಕೂಡ ನೀವಲ್ಲ, ಬಾರಿ ಅದನ್ನು ನಿಮ್ಮ ಏನು ಬಹಳ ಗುಣಮಟ್ಟದಲ್ಲಿ ನೀವು ಸೇವೆಯನ್ನು ಮಾಡ್ತಿರೋರು ಸರ್. ಸೊ ಹೇಗೆ ಅನಿಸುತ್ತೆ ಸೋಷಿಯಲ್ ಮೀಡಿಯಾಗಳ ಜೊತೆಗೆ ಇವತ್ತಿನ?
0: ಇಲ್ಲ, ಇದು ನನಗೆ ಬರುವಾಗ ಇದೇ ಯೋಚನೆ ಮಾಡಿದ್ದು. ಈಗ ನೀವು ನಿಮ್ಮ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗಬೇಕು ಹೇಳಿದರೆ ನಾನು ನನ್ನ ಬಗ್ಗೆ ಬ್ರ್ಯಾಗ್ ಮಾಡಬೇಕು, ನನ್ನ ಕೆಲಸಗಳನ್ನು ಹೇಳಬೇಕು, ಇದಕ್ಕೆ ಬೇರೆ ಉಪಾಯ ಇಲ್ಲ. ಆದರೆ ನಾನು ಇದಕ್ಕೆ ಒಂದು ನನ್ನಷ್ಟಗೆ ಒಂದು ಇದಕ್ಕೆ ಒಂದು ಕಾನ್ಸಲೇಷನ್ ಅಥವಾ ಮಾಡಬಹುದು ಅಂತ ಹೇಳೋದಕ್ಕೆ ಒಂದು ಅಭಿಪ್ರಾಯಪಟ್ಟಿದೆ ಅಂತ ಹೇಳಿದರೆ, ನನ್ನಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಹಂಚಿಕೊಳ್ಳಬಹುದು. ಆದರೆ ಇದು ಯಾವತ್ತಿಗೂ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಅಲ್ಲ. ಇದರ ಹೇಳಿದಾಗೆ ನನ್ನೊಟ್ಟಿಗೆ ಸೇರಿಕೊಂಡವರು ತುಂಬ ಜನ ಇದ್ದಾರೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಅಕ್ಕ ತುಂಬ ಸಹಾಯ ಮಾಡ್ತಾರೆ ಇದರ ವಿಷಯದಲ್ಲಿ. ನಾವು ಬೇರೆ ಬೇರೆ ಸಹಾಯಗಳನ್ನು ಕೇಳಿಕೊಂಡು ಈ ಕೆಲಸಗಳನ್ನು ಮಾಡ್ತೇವೆ. ಆದರೆ ಇದು ಸಹಜ. ಇಲ್ಲಿ ಏನಂತ ಹೇಳಿದರೆ, ಒಂದು ನಾವು ದಾನವೋ ಏನಾದ್ರು ಮಾಡಿದಾಗ ಅದಕ್ಕೆ ರೆಕಗ್ನಿಷನ್ ಬರಬೇಕು ಅಂತ ಹೇಳುವಂಥದ್ದು ಸಹಜವಾದ ಮೆಂಟಾಲಿಟಿಯನ್ನು ನಾನು ನೋಡಿದ್ದೇನೆ. ಅದರಿಂದಾಗಿ ಶಾಲೆಗಳಲ್ಲಿ ಎಲ್ಲ ಕಟ್ಟಡಗಳೇ ಜಾಸ್ತಿ ಆಗ್ತವೆ, ಅಥವಾ ಹೆಸರು ಎಲ್ಲಿ ಬರೀಲಿಕ್ಕಾಗ್ತದೆ ಅದನ್ನು ಮಾತ್ರ ಮಾಡ್ತೇವೆ. ಈ ನೀವು ಶಾಲೆ ಎಚ್ ಎಮ್ ಹತ್ರ ಕೇಳಿದರೆ, ನೀವು ಗೆಸ್ಟ್ ಟೀಚರನ್ನು ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿದರೆ ಯಾರು ಮುಂದೆ ಬರುವುದಿಲ್ಲ. ನೀವು ಗೆಸ್ಟ್ ಟೀಚರಿದ್ದು ಸಂಬಳ ಕೊಡುವಾಗ 100,000 ರೂಪಾಯಿ ಖರ್ಚಾಗ್ತದೆ ಒಂದು ವರ್ಷಕ್ಕೆ ಒಂದು ಗೆಸ್ಟ್ ಟೀಚರಿಗೆ. ನೀವು ಎಲ್ಲಿ ಬರೀತೀರಿ ಬೋರ್ಡು? ಗೆಸ್ಟ್ ಟೀಚರ್ ಹಣೆಯಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ಅದರಿಂದ ಯಾರು ಮುಂದೆ ಬರುವುದಿಲ್ಲ ಹೆಚ್ಚಾಗಿ ಅಂಥದಕ್ಕೆಲ್ಲ ಮಾಡಲು. ಆದರೆ ಸಂತೋಷ ಹೇಳಿದರೆ, ನಮ್ಮ ಹೊಳ್ಳಸರವರು ಉತ್ತರ ಕನ್ನಡದಲ್ಲಿ ಅಂಥ ದಾನಿಗಳನ್ನು ಸಮೇತ ಸೇರಿಸ್ಕೊಂಡಿದ್ದಾರೆ, ಅಲ್ಲಿ ಗೆಸ್ಟ್ ಟೀಚರನ್ನು ಕೊಡ್ತಾ ಇದ್ದಾರೆ. ಇಂಥದ್ದೆಲ್ಲ ಈ ನೀವು ಹೇಳಿದಾಗೆ ಇದು ಪ್ರಚಾರಕ್ಕಾಗಿ ಮಾಡಬಾರ್ದು, ಆದರೆ ಮನುಷ್ಯ ಸಹಜವಾಗಿ ಪ್ರಚಾರ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ. ನಾನು ಅದಕ್ಕೆ ಏನು ಎಕ್ಸೆಪ್ಷನ್ ಅಲ್ಲ. ಆದರೆ ಇದರಿಂದ ಬೇರೆಯವರಿಗೆ ಸ್ಫೂರ್ತಿ ಬರ್ಬೋದು ಅಂತ ಹೇಳುವ ಒಂದು ಆಶಯ ಇಟ್ಕೊಂಡು ಈ ಇಂಟರ್ವ್ಯೂನ ಮಾಡಿದ್ದೇನೆ. ಇದು ತುಂಬ ಕಷ್ಟ ನನಗೆ, ಯಾವುದು ನಾವು ಮಾಡಿದ ಕೆಲಸಗಳನ್ನೆಲ್ಲ ಹೇಳಿಕೊಂಡು ಬರುವಂಥದ್ದು ಇದು ಹೇಳುವ ಇದಕ್ಕೆ ಮಾಡಿದ್ದಲ್ಲ. ಆದರೆ ಇದರಲ್ಲಿ ಒಂದು ಹೇಳ್ತಾರೆ, ಇದರಲ್ಲಿ ದೊಡ್ಡ ಸ್ವಾರ್ಥ ಇದೆ. ನಾನು ಶಾಲೆಯ ಒಟ್ಟಿಗೆ ಮಾಡುವ ಕೆಲಸ, ಮಕ್ಕಳಿಗೆ ಮಾಡುವ ಕೆಲಸದಲ್ಲಿ ನನಗೆ ಸಿಕ್ಕುವ ಖುಷಿ, ಅದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೊಲ್ಡ್ರು ಸಹ ಹೇಳ್ತಾರೆ. ನಾನು ಮೊದಲು ಪರಿಸರ ಅಂತೇಳಿ ಹೋರಾಟ ಮಾಡುವಾಗ ನನ್ನ ಮನಸ್ಸಿಗೆ ಆದ ತಳಮಳಗಳು, ಈಗ ಮಕ್ಕಳೊಟ್ಟಿಗೆ ಮಾಡುವ ಕೆಲಸದಲ್ಲಿ ಶಾಂತವಾಗಿದ್ದೇನೆ, ಇದರಿಂದ ನನಗೆ ದೊಡ್ಡ ಖುಷಿ ಏನಿಲ್ಲ ಅಂತ. ಇದು ನನಗೆ ಮಾತ್ರ ಕಂಡದ್ದು. ನಾನು ಅದೇ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ನಿಮ್ಮಿಂದ ಸಾಧ್ಯ ಆದರೆ ನಿಮ್ಮ ಹತ್ತಿರ ಇರುವ ಒಂದು ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳೊಟ್ಟಿಗೆ ಬೆರೆಯಿರಿ. ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿ, ಅದರಿಂದ ನಿಮಗೆ ಖುಷಿ ಆಗ್ತದೆ, ನೀವು ಅದರಿಂದ ಖಂಡಿತವಾಗಿ ಖುಷಿ ಪಡ್ತೀರಿ ಅಂತ ಹೇಳುವ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
1: ಬಹಳ ಸಂತೋಷ ಸರ್, ನಿಮ್ಮ ಮೂಲ್ಯವಾದಂಥ ಸಮಯಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಈ ಸೇವೆ, ನಿಮ್ಮ ಕಾರ್ಯ ಹೀಗೆ ಮುಂದುವರಿಯಲಿ, ಸಮಾಜಕ್ಕೆ ಸತ್ಪ್ರಜೆಗಳನ್ನು ಏನು ತರಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಇದು ಇವತ್ತಿನ ಅನಿವಾರ್ಯ ಅನ್ನೋದನ್ನು ಹೇಳ್ತಾ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೀವು ಜೋಡಿಸಿಕೊಂಡಿದ್ದಕ್ಕೆ, ನಾವು ಕರೆದದಕ್ಕೆ, ಬಂದದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ನಿಮ್ಮ ಬಗ್ಗೆ ನಮಗೆ ತಿಳಿಸಿದಂಥ ದಿನೇಶ್ ಒಳ್ಳ ಸರ್ ಅವರಿಗೆ ಕೂಡ ಈ ಮೂಲಕ ನಾನು ವಂದನೆಯನ್ನು ಸಲ್ಲಿಸ್ತಾ, ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ಶ್ರೋತೃಗಳು, ಇಷ್ಟು ನಮ್ಮ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪಣಂಬೂರು ವಾಸುದೇವ ಐತಾಳ್ ಅವರು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡ್ರು. ಇಂಥ ವ್ಯಕ್ತಿತ್ವಗಳು ಕೂಡ ನಮ್ಮ ಸುತ್ತಮುತ್ತ ಇದ್ದಾರಲ್ಲ ಅನ್ನುವಂಥ ಹೆಮ್ಮೆ ಈ ಮೂಲಕವಾಗಿ ನಮಗೆ ಆಯಿತು. ಸೊ ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಅತಿಥಿ ಜೊತೆ ಮಾತಾಡ್ತಾ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಇದಾಗುವಂಥದ್ದೇ 18-20 ವರ್ಷಕ್ಕೆ ಸಡನ್ನಾಗಿ ನೀವು ವೆಸ್ಟರ್ನ್ ವರ್ಲ್ಡಿಗೆ ಹೋದಾಗ, ಬೇರೆ ಪ್ರಪಂಚಕ್ಕೆ ಹೋದಾಗ ಅದು ಎಳೀತದೆ, ಪ್ರಪಂಚ ತುಂಬ ಎಳೀತದೆ. ಹೊರಗಡೆ ಹೋದರೆ ಅನುಭವ ಆಗುತ್ತೆ, ಕಣ್ಣಿಗೆ ಕಾಣುತ್ತಲ್ಲ. ಯಾವಾಗಲೂ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು, ತಾವು ನೋಡಿರಬೇಕು. ನೀರಿನ ಪ್ರಭಾವ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು, ಆಳ ಹೆಚ್ಚಿದ್ದಲ್ಲೇ ಪ್ರವಾಹ ಕಾಣಿಸಲ್ಲ. ಇಲ್ಲಿ ಸೆಳೆತ ತುಂಬ ಜಾಸ್ತಿ. ಇಲ್ಲಿ ಬೋರ್ ಬಂದರದಿಂದ ಹೋದಂಥ ಹುಡುಗ ಒಂದೇ ಸಲ ಲಂಡನ್ಗೆ ಹೋದರೆ ಏನಾಗಬೇಕ್ರಿ ಅವನಿಗೆ? ಅಲ್ಲೇನು ಮಾಡಿದ್ರು, ತಾನು ಬ್ರಿಟನ್ನಿನ ಗೃಹಸ್ಥರಂಗೆ ಆಗಬೇಕು ಅಂತ ಅಪೇಕ್ಷೆ. ಈ ಸೂಟ್ ಬೂಟ್ ಹಾಕೋಬೇಕು, ಭರ್ಜರಿ ಆಗಿರಬೇಕು ಅಂತ ಹೇಳಿ ತುಂಬ ಖರ್ಚು ಮಾಡಿದ್ರಂತೆ, ನವೀನ ಹೊಲಿಸಿದ್ರಂತೆ. ದುಡ್ಡು ಕೊಟ್ಟು ಆ ಹ್ಯಾಟು ಕೋಟು ಬೋಟಾಯಿ ಅದೆಲ್ಲ ಸೂಟ್ ಹಾಕೊಂಡು ಹೊಲಿಸಿದ್ರು. ಈವ್ನಿಂಗ್ ಡ್ರೆಸ್ ಬೇರೆ, ಮತ್ತೆ ಹಾಕೊಳ್ಳೋದಕ್ಕೆ ಈವ್ನಿಂಗ್ ಡ್ರೆಸ್ಸು. ಆಮೇಲೆ ಕ್ರಾಪ್ ಹಿಕ್ಕೋಬೇಕು, ಅದೊಂಥರ ತರತರದ ಹಣಿಗೆಗಳನ್ನು ತರೋದು, ಆ ಟಾಯ್ ಕಟ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿ ಕನ್ನಡಿ ಮುಂದೆ ತುಂಬ ಟೈಮ್ ಖರ್ಚು ಮಾಡ್ತಿದ್ದೆ ಅಂತ ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಪಿಟೀಲು ಕಲಿಬೇಕು ಅಂತ, ವೆಸ್ಟರ್ನ್ ಮ್ಯೂಸಿಕ್ ಕಲಿಬೇಕು ಅಂತ ಅದಕ್ಕೊಂದು ಕ್ಲಾಸಿಗೆ ಹೋದರು. ಅಷ್ಟೇ ಸಾಕಾಗಲಿಲ್ಲ, ಡಾನ್ಸ್ ಕಲಿಬೇಕಲ್ಲ, ವೆಸ್ಟರ್ನ್ ಡಾನ್ಸು, ಅದು ಕ್ಲಾಸಿಗೆ ಸೇರ್ಕೊಂಡ್ರಂತೆ. ಆ ಡಾನ್ಸಿಗೆ ಸೇರ್ಕೊಂಡು ಒದ್ದಾಡಿದ್ರು 3 ತಿಂಗಳು ಹೇಳ್ತಾರೆ. 3 ತಿಂಗಳು ನೃತ್ಯದ ಕ್ಲಾಸಿಗೆ ಹೋದೆ, ಆಮೇಲೆ ಏನಾಯಿತು ಅಂತ ಬರೀತಾರೆ. 3 ತಿಂಗಳು ಹೋದ್ಮೇಲೆ ಎಲ್ಲ ಪ್ರಯೋಗ ಮಾಡಿದ್ಮೇಲೆ ಎಲ್ಲವನ್ನು ಪ್ರಯತ್ನಿಸಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಶ್ರದ್ಧಾವಂತ ವಿದ್ಯಾರ್ಥಿಯಾದೆ ಅಂತ. ವಿದ್ಯಾರ್ಥಿ ಆಗಬೇಕು ಅಂತ ತಲೆಗೆ ಬಂತ 3 ತಿಂಗಳಾದ್ಮೇಲೆ. ಸಸ್ಯಾಹಾರದಿಂದ ಆದಂಥ ಉಪಕಾರಗಳು ಎರಡು ಗಾಂಧೀಜಿಗೆ, ಎರಡು ಉಪಕಾರ ಆಯ್ತು ಸಸ್ಯಾಹಾರದಿಂದ. ಏನಾಯಿತು ಅಂದರೆ, ಮೊದಲನೇದು ಸಸ್ಯಾಹಾರದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಇದು ಹೊಸ ಸ್ವಲ್ಪ ಆಳದ ಚಿಂತನೆ ಮಾಡುವಂಥ ವಿಷಯ.

0: You're listening to Radio Sarang, 107.8 FM.
1: ಯಾವುದಾದ್ರೂ ಒಂದು ಹೊಸ ವಿಚಾರ ಮನಸ್ಸಲ್ಲಿ ಹೋದ್ರೆ ಅದ್ರ ಬಗ್ಗೆ ನಾವು ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡ್ತೇವೆ. ಇದು ಮತ ಆಗಬಹುದು, ಧರ್ಮ ಆಗಬಹುದು, ನಂಬಿಕೆ ಆಗಬಹುದು, ಯಾವುದೇ ಆಗಲಿ ಹೊಸದಾಗಿ ಬಂದಂತಹ ನಂಬಿಕೆ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿ. ಮನೇಲಿ ಹೊಸ ಸಾಮಾನು ತಂದ್ರೆ ಒರೆಸಿ ಒರೆಸಿ ಇಡಲ್ವಾ? ನಾವು 3 ದಿವಸ ಒರೆಸ್ತೀವಿ ಅಷ್ಟೇ, 3 ದಿವಸ ತುಂಬಾ ಪ್ರೀತಿ ಇರುತ್ತೆ ಹೊಸ ಸಾಮಾನು ಬಗ್ಗೆ. ಹಾಗೆ ಇವ್ರಿಗೇನಾಯ್ತು, ಸಸ್ಯಾಹಾರದ ಬಗ್ಗೆ ಹೊಸ ಕಲ್ಪನೆ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನು ಮಾಡಿದ್ರು, ತಾನೇ ಒಂದು ಕೂಟ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸಸ್ಯಾಹಾರಿಗಳು ಒಂದು ಒಕ್ಕೂಟ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟರು, ಬೇಸ್ ವಾಟರ್ ಅಂತ. ಬೇಸ್ ವಾಟರ್ ಒಕ್ಕೂಟ ಅಂತ ಹೇಳಿ ಒಂದಿಷ್ಟು ಜನ ಸೇರಿಸಿ ಸಸ್ಯಾಹಾರಿಗಳನ್ನು ಕಡೆ ಬನ್ನಿ ಅಂತ ಇದೊಂದು ಶುರು ಮಾಡಿದರು. ಎರಡನೇದು ಸಸ್ಯಾಹಾರಿ ಪತ್ರಿಕೆ ಇತ್ತಲ್ಲ ಸಾಲ್ಟ್ ಮಾಡುವಂಥದ್ದು, ಅದಕ್ಕೆ ಲೇಖನಗಳನ್ನು ಬರೆಯೋಕೆ ಶುರು ಮಾಡಿದ್ರಂತೆ. ಯಾವ ಲೇಖನ ಅದು? ಹಿಂದೂ ಪದ್ಧತಿಗಳು ಮತ್ತು ಆಹಾರ ಅಂತ. ಹಿಂದೂ ಪದ್ಧತಿಗಳಲ್ಲಿ ಆಹಾರ ಹೆಂಗಿರ್ತದೆ ಅಂತ ಹೇಳಿ ಅದು ಸಲ 9 ಆರ್ಟಿಕಲ್ ಬರದೆ ಅಂತ ಹೇಳ್ತಾರೆ. ಇದು ಯಾಕೆ ನನಗೆ ಅದು ಗಾಂಧೀಜಿ ವೈಯಕ್ತಿಕ ಲಾಭ ಆದದ್ದು ಅಂತಂದ್ರೆ, ಅಲ್ಲಿವರೆಗೂ ತಮ್ಮ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಬರೆದದ್ದಲ್ಲ ಓದಿದವರಲ್ಲ. ಈಗ ನೋಡಿ, 2 ಕೆಲಸ ಆಯಿತು. ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂದರೆ ಆರ್ಗನೈಸೇಷನಲ್ ಸ್ಕಿಲ್ ಬೇಕು, ಸಂಸ್ಥೆ ಕಟ್ಟುವ ಶಕ್ತಿ ಬೇಕಾಗುತ್ತೆ. ಸಂಸ್ಥೆ ಕಟ್ಟುವಾಗ 4 ಜನರನ್ನು ಸೇರಿಸ್ಕೋಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬಹುಶಃ ಮುಂದೆ ಅನುಕೂಲ ಆಯ್ತು ಅವರಿಗೆ. ಮುಂದೆ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆ ಬಂದಾಗ ಸೌತ್ ಆಫ್ರಿಕಾಗೆ ಹೋದಾಗ ಬೇಕಾಗ್ತದೆ ಜನ ಕಟ್ಟಬೇಕಾಗತ್ತೆ. ಇಲ್ಲಿ ಶುರು ಆದಂತಹದ್ದು ಬೀಜ ಅದು. ಸಸ್ಯಾಹಾರ ಮಾಡುವಂಥವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಒಕ್ಕೂಟ ಮಾಡಿಕೊಂಡೆ, ಆರ್ಗನೈಸೇಷನ್ ಸ್ಕಿಲ್ ಬೆಳೆಸ್ಕೊಂಡೆ. ಎರಡನೇದು ಆ ಪತ್ರಿಕೆಗೆ ಲೇಖನ ಬರೆಯೋಕೆ ಶುರು ಆಯ್ತಲ್ಲ, ಬರೀ ಚಿಂತನೆಯಲ್ಲಿದ್ದಂಥದ್ದು ಬರವಣಿಗೆಯಲ್ಲಿ ಬರೋಕೆ ಶುರು ಆಯಿತು. ಸ್ನೇಹಿತರ ಒಂದು ಮಾತು ಹೇಳ್ತೀನಿ, 1 ತಾಸು ಮಾತಾಡೋದು ಬಹಳ ಕಷ್ಟ ಅಲ್ಲ, 1 ಪೇಜ್ ಬರೆಯೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಬರವಣಿಗೆಯಲ್ಲಿ ನಿಮ್ಮ ವಿಚಾರ ಅತ್ಯಂತ ಹರಿತವಾಗ್ತದೆ, ಸ್ಫುಟವಾಗ್ತದೆ, ಹರಳುಗಟ್ಟುತ್ತದೆ. ಮಾತನ್ನು ಹೆಚ್ಚು ಕಡೆ ಬರ್ಸೋಕೆ ಆಗೋದಿಲ್ಲ. ಮಾತಲ್ಲಿ ಉಡಾಫಿಯನ್ನು ಯಾಕೆ ಮಾತಾಡ್ಬಿಡ್ಬೋದು, ಬರೆಯೋಕೆ ಹೋದಾಗ ಅದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗ್ತದೆ. 9 ಆರ್ಟಿಕಲ್ ಗಾಂಧೀಜಿ ಬರೆದ್ರು ಅಂದರೆ ಅವ್ರ ಬರವಣಿಗೆ ಸ್ವಲ್ಪ ಸ್ಖಾಲಿತ್ಯವನ್ನು ಪಡ್ಕೊಳ್ತಾ ಇತ್ತು, ಬರವಣಿಗೆಗೆ ಆಸಕ್ತಿ ಬರ್ತಾ ಇತ್ತು ಅಂತಾಯ್ತು. 2 ವೈಯಕ್ತಿಕ ಲಾಭ ಅವ್ರಿಗಾಯಿತು.

0: रेडियो सारंग 107.8 FM।
1: ಅವ್ರು ಹೇಳ್ತಾರೆ ನ್ಯಾಯಶಾಸ್ತ್ರ ಪರೀಕ್ಷೆ ಬಹಳ ಕಷ್ಟಪಡೋದು ಏನಿರಲಿಲ್ಲ ನೋಡಿ, ಓದುದ್ದೇ ಅದಕ್ಕೆ, ಅದಕ್ಕೇನು ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರ ತಲೆಗೆ ಬಂತಂತೆ, ನೋಡಿ ಹೇಗೆ ಬರುತ್ತೆ, ಒಂದು ಸಲ ಓದಿನ ಕಡೆ ಮನಸ್ಸು ಹೋದರೆ ಹೇಗೆ ಆಗ್ತದೆ ಅಂತ. ನ್ಯಾಯಶಾಸ್ತ್ರ ಪರೀಕ್ಷೆ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರು. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರಂತೆ ಮೊದಲನೇ ಬಾರಿ ಕೂತರು, ಎಲ್ಲ ಸಬ್ಜೆಕ್ಟ್ ತೊಗೊಂಡಿದ್ರು, ತೊಗೊಂಡು ಲ್ಯಾಟಿನ್ ಪರೀಕ್ಷೆಯಲ್ಲಿ ನಪಾಸ್ ಆಗ್ಬಿಟ್ರು, ಫೇಲ್ ಆದರು. ಮತ್ತೆ 6 ತಿಂಗಳಿಂದ ಪರೀಕ್ಷೆ ತೊಗೊಂಡ್ರಂತೆ. ಆಗ ಕೆಮಿಸ್ಟ್ರಿ ಬದಲಾಗಿ ಅವ್ರು ಹೇಳ್ತಾರೆ ಶಾಖ ಮತ್ತು ಬೆಳಕು, ಲೈಟ್ ಆ್ಯಂಡ್ ಹೀಟ್, ಎರಡು ಚಾಪ್ಟರ್ಸ್ ತೊಗೊಂಡು ಪರೀಕ್ಷೆ ಕೂತ್ಕೊಂಡೆ, ಪರೀಕ್ಷೆ ಪಾಸ್ ಆದೆ, ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆನೂ ಪಾಸ್ ಆದರು. ಆಮೇಲೆ ಇನ್ನೊಂದೇನಾಯ್ತು, ಹೊತ್ತಿಗೆ 1889 ಥಿಯೋಸಾಫಿಸ್ಟ್ ಪರಿಚಯ ಆಯಿತು ಅವ್ರು ಲಂಡನ್ನಲ್ಲಿ. ಅಂದರೆ ಯಾವ್ಯಾವ ನಮಗೆ ಗೊತ್ತಿಲ್ಲದ ಹಾಗೆ, ಪರಿಚಯ ಇಲ್ಲದ ಹಾಗೆ ಯಾವ್ಯಾವ ಪರಿಚಯ ಆಗಿ ನಮ್ಮ ಜೀವನ ಹೇಗೆ ವೃದ್ಧಿ ಆಗ್ತಾ ಹೋಗ್ತದೆ ಅಂಥೇಳಿ ಅವರು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಪರಿಚಯ ಆದಾಗ

ವಿಚಾರ ಬರ್ತಾ ಇತ್ತು, ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮೂರನೇದು ಕಾರ್ಲ್ ಮಾರ್ಕ್ಸ್. ನೋಡಿ ಎಷ್ಟು ಪ್ರಭಾವ ಆಗುವಂತಹದ್ದು ಒಬ್ಬ ಹುಡುಗನ ಮೇಲೆ, 19 ಹುಡುಗನ ಮೇಲೆ ಪ್ರಭಾವ ಎಷ್ಟಾಗಿರ್ಬೇಕು. ಕಾರ್ಲ್ ಮಾರ್ಕ್ಸ್ ಅನ್ನ ದಾಸ್ ಕ್ಯಾಪಿಟಾಲ್, ದಾಸ್ ಕ್ಯಾಪಿಟಾಲ್ ಗ್ರಂಥದ ಪ್ರಥಮ ಇಂಗ್ಲಿಷ್ ಸಂಪುಟ 1887 ಇಂಗ್ಲೆಂಡಲ್ಲಿ ಬಂತಂತೆ ಇವರಿದ್ದಾಗ. ಅಂದ್ರೆ ಎಷ್ಟು ಡಿಸ್ಕಷನ್ ಆಗಿರ್ಬೇಕು. ಇವತ್ತಿಗಾದ್ರೂ ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಗ ಮಾರ್ಕ್ಸ್ ವಾದದ ಮೊದಲನೇ ದಾಸ್ ಕ್ಯಾಪಿಟಾಲ್ ಆಗ ಬುಕ್ ಬಿಡುಗಡೆ ಆಗಿ ಬಂದಿತ್ತು ಅಂದ್ರೆ ಎಲ್ಲರೂ ಚಿಂತೆ ಮಾಡೋದೇ ಅವಾಗ, ಹೆಡ್ಲೈನ್ ನ್ಯೂಸ್ ಅವಾಗ, ಅದು ಚರ್ಚೆ ಆಗ್ತಾ ಇತ್ತು. ನಾನಿದ್ದಾಗ ಅನುಕೂಲ ಆಯ್ತು ನನಗೆ. 1889 ಬರ್ನಾರ್ಡ್ ಶಾನ ಫೇಬಿಯನ್ ಎಸೇಸ್, ಬಹಳ ಫೇಮಸ್ ಅದು, ಫೇಬಿಯನ್ ಎಸೇಸ್ ಅಂತ ಬರೆದದ್ದು ಬರ್ನಾರ್ಡ್ ಶಾ, ಬಹಳ ಪ್ರಖ್ಯಾತನಾದ. ಅದರಿಂದ ಆ ಬಿಡುಗಡೆ ಪುಸ್ತಕ ಬಿಡುಗಡೆ ಆಗಿತ್ತು, ಅದ್ರ ಬಗ್ಗೆ ಚಿಂತೆ ಆಗ್ತಾ ಇತ್ತು. 1879 ಪ್ರಕಟವಾಗಿದ್ದಂಥ ಮತ್ತು ಹೊಸ ಯುಗವನ್ನೇ ಆರಂಭಿಸಿದ್ದ ಚಾರ್ಲ್ಸ್ ಡಾರ್ವಿನ್ನ ಡಿಸೆಂಟ್ ಆಫ್ ಮ್ಯಾನ್ ಬಹಳ ಜಿಜ್ಞಾಸೆಗೊಳಗಾಗಿತ್ತು. ನೋಡಿ ಒಂದು ಕಾಲದಲ್ಲಿ ಏನು ಅದ್ಭುತ ಆಗ್ಬಿಡುತ್ತೆ, ಅದು ಅನಿಸುತ್ತೆ ಒಂದೊಂದು ಕಾಲದಲ್ಲಿ ಹಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ನಾನು ನೋಡೋದು ವಿಜ್ಞಾನ ಅಂತಂದಾಗ 20ನೇ ಶತಮಾನದ ಮೊದಲನೇ ಭಾಗ. ಎಂತೆಂಥ ವಿಜ್ಞಾನಿಗಳು ಒಂದೇ ಸಲ ಬಂದ್ಬಿಟ್ರು ಅಂತ ಅದ್ಭುತ ಅನಿಸುತ್ತೆ. ಥಾಮ್ಸನ್, ನೀಲ್ಸ್ ಬೋರ್, ರುದರ್ಫೋರ್ಡ್, ನೀಲ್ಸ್, ಆಮೇಲೆ ಹೈಸನ್ಬರ್ಗ್, ಒಂದೇ ಸಲ ಐನ್ಸ್ಟೈನ್, ಇಂಥವ್ರೆಲ್ಲ ಒಂದೇ ಕಡೆ ಬಂದ್ಬಿಡ್ತಾರೆ ಒಂದೇ ಸಲ. ಹಾಗೆ ಇಲ್ಲಿ ಆ ಕಾಲಕ್ಕೆಲ್ಲ ಆಗ್ತಾ ಇತ್ತು ಅಂತ. ಚಾರ್ಲ್ಸ್ ಡಾರ್ವಿನ್ ಹೇಳಿದ್ನಲ್ಲ ಡಿಸೆಂಟ್ ಆಫ್ ಮ್ಯಾನ್, ಮನುಷ್ಯ ಹೇಗೆ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ಅನ್ನೋದನ್ನ ಆಗ ಪುಸ್ತಕ ಬಿಡುಗಡೆ ಆಗಿ ಬಂದಿತ್ತದು. ಅದ್ರ ಬಗ್ಗೆ ಚರ್ಚೆ ತುಂಬಾ ಆಗ್ತಾ ಇತ್ತು ಅವಾಗ. ಅರ್ನಾಲ್ಡ್ನ ಲೈಟ್ ಆಫ್ ಏಷ್ಯಾ ಮತ್ತೆ ಸಾಂಗ್ ಸೆಲೆಸ್ಟಿಯಲ್ ಬಗ್ಗೆ, ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿತ್ತು ಜನಕ್ಕೆ. ಈ ಪುಸ್ತಕ ಓದ್ಬಿಟ್ಟು ಪ್ರಭಾವಿತರಾಗಿ ಭಾರತದಲ್ಲಿ ಮತ್ತೇನೇನಿದೆ ಅಂತ ಪರೀಕ್ಷೆ ಮಾಡೋಕೆ ಹೊರಟಿದ್ರು. ಇದ್ರ ಜೊತೆಗೆ ಬ್ರಿಟನಿಯನ್ ವಿದ್ವಾಂಸರಿದ್ದಿರಲ್ಲಾಗ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನು ಕರೆಸಿಬಿಟ್ಟು ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ರು ಅಂತ. ಮ್ಯಾಕ್ಸ್ ಮಿಲ್ಲರ್ ಭಾರತದ ತತ್ವಜ್ಞಾನವನ್ನು ಹೊರಗಡೆ ಬೇರೆ ಭಾಷೆಗೆ ಕೊಟ್ಟಂತ ಮನುಷ್ಯ. ಅದರ ಬಗ್ಗೆ ಸಾಕಷ್ಟು ಉಪನ್ಯಾಸ ಆಗೋದಂತೆ. ಗಾಂಧೀಜಿ ಬರೀತಾರೆ, ಅಲ್ಲಿ ಪಾಶ್ಚಿಮಾತ್ಯ ದೇಶಗಳ ಧರ್ಮದ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದ್ರೆ 50-60 ಜನ ಬಂದಿರೋರು, ಆದ್ರೆ ಮ್ಯಾಕ್ಸ್ ಮಿಲ್ಲರ್ ಭಾಷಣಕ್ಕೆ 1000 ಜನ ಬರ್ತಾ ಇದ್ರು ಅಂತ. ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಭಾರತದ ಬಗ್ಗೆ ಜನಕ್ಕೆ ಆಸಕ್ತಿ ಬರ್ತಾ ಇತ್ತು. ಸಾಂಗ್ ಸೆಲೆಸ್ಟಿಯಲ್, ಲೈಟ್ ಆಫ್ ಏಷ್ಯಾ ಪುಸ್ತಕದ ಬಗ್ಗೆ ಅಥವಾ ಮ್ಯಾಕ್ಸ್ ಮಿಲ್ಲರ್ ಲೆಕ್ಚರ್ ಬಗ್ಗೆ ಇಷ್ಟೊಂದು ಜನ ಪ್ರಭಾವಿತರಾಗಿ ಬರ್ತಾ ಇದ್ದಾರೆ ಅಂದ್ರೆ ಭಾರತದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇತ್ತು ಜನಕ್ಕೆಲ್ಲ. ಆ ಕಾಲದಲ್ಲಿ ಗಾಂಧೀಜಿ ಅಲ್ಲಿದ್ರು.

ಗಾಂಧಿ ಲಂಡನ್ ಅನ್ನು ತುಂಬಾ ಇಷ್ಟಪಟ್ರು. ಇಷ್ಟಪಟ್ಟು ಅವರೊಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಮೈ ಡಿಯರ್ ಲಂಡನ್ ಅಂತ ಬರೀತಾರೆ. ಅವರು ಎಷ್ಟು ನಾಚಿಕೆ ಸ್ವಭಾವದಲ್ಲಿ ಇಷ್ಟ, ಆದ್ರೂ ಕೂಡ ಮಾತು ಸ್ವಲ್ಪ ಹೆದರಿಕೆನೆ. ಹೊರಡುವಾಗ ವಾಪಸ್ ಬಂತಲ್ಲ, 3 ವರ್ಷ ಮುಗಿದ್ರೆ ವಾಪಸ್ ಬರಬೇಕು. ಒಂದು ಪಾರ್ಟಿ ಕೊಟ್ರಂತ ಇವರೇ ಸಸ್ಯಾಹಾರಿಗಳಿಗೆಲ್ಲ, ತಮ್ಮ ಸ್ನೇಹಿತರಿಗೆಲ್ಲ ಒಂದು ಪಾರ್ಟಿ ಕೊಟ್ಟು, ಹೇಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲರನ್ನು ಕರೆದು ಇವ್ರು ಮಾತಾಡಬೇಕು, ಹೋಸ್ಟ್ ತಾನೇ ಇವರು, ಮಾತು ಏನು ಆಡಿದ್ರು ಅಂತ ಬರೆದಿದ್ದಾರೆ, ಅದಕ್ಕೆ ಬರೆದಿದ್ದಾರೆ. ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ. ಆತ ಹೇಳಿದ ಒಂದೇ ಸೆಂಟೆನ್ಸ್ ಅಂತೆ, ಗೃಹಸ್ಥರೇ ನನ್ನ ಆಹ್ವಾನಕ್ಕೆ ಹೋಗೊಟ್ಟು ದಯಮಾಡಿ ಆಗಮಿಸಿರುವ ನಿಮಗೆಲ್ಲ ವಂದನೆಗಳು ಎಂದು ನೋಡಿದ ಹಠಾತ್ತನೆ ಕುಳಿತು ಬಿಟ್ಟ, ಮುಗಿತಷ್ಟೇ ಅದೇ ಭಾಷಣ. ಮುಂದೆ ಅವರು ಭಾರತ ಲಂಡನ್ ಬಗ್ಗೆ ಬರೆದಿದ್ದಾರೆ, ಭಾರತವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ಸ್ಥಳಗಳಿಗಿಂತ ಲಂಡನ್ನಲ್ಲಿ ನಾನು ಜೀವಿಸಲು ಅಪೇಕ್ಷಿಸುವೆ ಎಂದು ಗಾಂಧಿ ಭಾವಿಸಿದರು. ಹೇಗೆ ಬರೆದ್ರು ಅಂದ್ರೆ, ಲಂಡನ್ನಿಗೂ ಅದರ ವಾತಾವರಣಕ್ಕೂ ನಾನು ಅಷ್ಟೊಂದು ಹೊಂದಿಕೊಂಡಿದ್ದೆ, ಯಾರು ತಾನೇ ಆ ರೀತಿ ಆಗಲಾರರು. ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಪ್ರದರ್ಶನ ಸ್ಥಳಗಳು, ಸಾರ್ವಜನಿಕ ಉದ್ಯಾನವನಗಳು, ಸಸ್ಯಾಹಾರಿ ಹೋಟೆಲ್ಗಳು, ಇವುಗಳಿಂದೆಲ್ಲ ಕೂಡಿರುವ ಲಂಡನ್ ವಿದ್ಯಾರ್ಥಿಗೆ, ಪ್ರವಾಸಿಗೆ, ವ್ಯಾಪಾರಿನಿಗೆ ಇವೆಲ್ಲ ಯೋಗ್ಯ ಸ್ಥಳವಾಗಿದೆ. ಇದರಿಂದ ಪ್ರಿಯವಾದ ಲಂಡನ್ ಅನ್ನು ಬಿಟ್ಟು ಹೋಗುವಾಗ ನನಗೆ ವ್ಯಸನವಾಗದೇ ಇರಲಿಲ್ಲ, ಅದೇ ಸಮಯದಲ್ಲಿ ನನಗೆ ಹರ್ಷವೂ ಆಗಿತ್ತು. ಏಕೆಂದರೆ ಬಹಳ ಕಾಲದ ತರುವಾಯ ನಾನು ನನ್ನ ಭಾರತದ ಗೆಳೆಯರನ್ನು, ಸಂಬಂಧಿಗಳನ್ನು ಮತ್ತೆ ನೋಡುವವನಾಗಿದ್ದೆ. ಲಂಡನ್ವನ್ನು ಭಾರವಾದ ಮನಸ್ಸಿಂದ ಬಿಟ್ಟು ಭಾರತಕ್ಕೆ ಹೊರಟರು. ಜುಲೈ 12, 1891 ಹೊರಟು ಭಾರತಕ್ಕೆ ಪ್ರಯಾಣ ಮಾಡಿದರು. ಆ ತಿಂಗಳ ಕೊನೆಗೆ ಭಾರತ ಬಂದು ಮುಟ್ಟಿದ್ರು ಮುಂಬೈಗೆ. ಬಂದು ಮುಟ್ಟಿದಾಗ ದುಃಖದ ಮೋಡ ಕವಿದಿತ್ತು ಅಂತ ಬರೀತಾರೆ. ಇವರು ಬರೋದಕ್ಕಿಂತ ಸ್ವಲ್ಪ ಮೊದಲೇ ಇವರ ಪ್ರೀತಿಯ ತಾಯಿ ಕಾಲವಾಗಿದ್ರು. ತಾಯಿ ತೀರ್ಕೊಂಡ್ರು ಅನ್ನೋದನ್ನ ಅಣ್ಣ ಗಾಂಧಿಗೆ ಹೇಳಿರಲಿಲ್ಲ. ಪರೀಕ್ಷೆ ಓದ್ತಿದ್ದಾನೆ ಹುಡುಗ, ಯಾಕೆ ಹೇಳಬೇಕು ಅಂತಾನೋ, ಅಥವಾ ಬಂದ ಮೇಲೆ ಹೇಳಿದ್ರಾಯ್ತು, ಹೇಳಿ ಬಂದು ಏನು ಮಾಡೋದಿದೆ, ದುಃಖ ಪಡ್ತಾನೆ ಅಂತಾನೋ, ಅಥವಾ ಪರೀಕ್ಷೆ ಬಿಟ್ಟು ವಾಪಸ್ ಬಂದರೂ ಬಂದೆ ತಾಯಿ ಬಗ್ಗೆ ಪ್ರೀತಿ ಇದೆ ಅಂತಾನೋ ಹೇಳಿ ಅಣ್ಣ ಹೇಳಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ತಾಯಿ ತೀರ್ಕೊಂಡಿದ್ದಾರೆ ಅಂಥೇಳಿ. ಗಾಂಧೀಜಿ ಬಹಳ ದುಃಖ ಆಯ್ತಂತೆ. ತಾಯಿ ಮಾದರಿ ಗಾಂಧೀಜಿಗೆ, ಆದರ್ಶ ಅಂತ ಬರೀತಾರೆ. ತಾಯಿ ಹೋದ್ಲಲ್ಲ ಅಂತ ದುಃಖ ಆಯ್ತಂತೆ. ಮುಂದೆ ಮುಂಬೈಗೆ ಬಂದರು. ಮುಂಬೈಯಲ್ಲಿ ಸ್ವಲ್ಪ ದಿವಸ ಇದ್ರು, ರಾಜ್ಕೋಟ್ಗೆ ಹೋಗೋದಕ್ಕಿಂತ ಮೊದಲು. ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತದೆ. ನಾನು ಪೂರ್ತಿ ಜೀವನ ಚರಿತ್ರೆ ಹೇಳ್ತಾ ಇಲ್ಲ, 6 ಶಾರೀರಿಕ ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ.

0: Radio Sarang 107.8 FM.
1: ಯಾರು ಅವರ ಜೀವನ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂಥ, ಅಲ್ಲಿದ್ದಾಗ ಆ ಪಿ ಜೆ ಮೆಹ್ತಾ ಅವ್ರ ಮನೆಯಲ್ಲಿದ್ದರು ಇಲ್ಲಿ ಬಾಂಬೆದಲ್ಲಿ. ಅವರು ಮನುಷ್ಯನ ಪರಿಚಯ ಮಾಡಿದ್ರಂತ, ಹುಡುಗ ತರುಣ, ಇವರ ವಯಸ್ಸಿನವರೇ ಅವನು. ಅವನ ಹೆಸರು ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಯಚಂದ್ ಅನ್ಬೋದು, ರಾಜಚಂದ್ ಅಂತೂ ಅನ್ಬೋದು ಅವನಿಗೆ. ರಾಜಚಂದ್ ಅಂತ ಗಾಂಧೀಜಿ ಕರೀತಾರೆ, ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಜಚಂದನ್ ಬಗ್ಗೆ ಎಷ್ಟು ಪ್ರೀತಿ ಬಂತು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಆತ ಭಾರತದ ತತ್ವಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದಾನೆ ಅಂತನ್ಸ್ಬಿಡ್ತಂತೆ. ಅವನಿಗೇನು ಶಕ್ತಿ ಇತ್ತು ಅಂದರೆ, ನೆನಪಿನ ಶಕ್ತಿ ಅದ್ಭುತವಾಗಿತ್ತು ರಾಜಚಂದಂದು. ಅದು ಅಲ್ಲದೆ ಒಂದೇ ಕಾಲಕ್ಕೆ ಹತ್ತಾರು ಕೆಲಸ ಮಾಡುವಂಥ ಸಾಮರ್ಥ್ಯ ಅವನಿಗಿತ್ತು. ಕೆಲವರಿಗಿರುತ್ತೆ ನೋಡಿ, ಒಂದೇ ಸಲ ಐದಾರು ಕೆಲಸ ಆರಾಮಾಗಿ ಮಾಡ್ತಾರೆ, ಇನ್ನು ಕೆಲವು ಒಂದು ಕೆಲಸ ಹಿಡ್ಕೊಂಡ್ರೆ ಮೂರನೇ ಎರಡನೇ ಹೇಳಿದ್ರೆ ಸಾಕು ತಲೆ ನೋವು ಬಂದ್ಬಿಡುತ್ತೆ. ಇದು ಇರೋ ಮರ, ಇದು ಮುಗಿಸ್ತೀನಿ ಮೊದಲು ಇದನ್ನು, ಇದು ಮುಗಿಸೋದು ಮತ್ತೊಂದು ಮಾಡೋಂಗಿಲ್ಲ, ಸಿಂಗಲ್ ಟ್ರ್ಯಾಕ್. ಅದು ಕೆಲವು ಮಲ್ಟಿ ಟ್ರ್ಯಾಕ್ ಕೆಲವರು ಇರ್ತಾರೆ, ಐದೈದು ಆರಾರು ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಮಲ್ಟಿ ಟ್ರ್ಯಾಕಿಂಗ್ ಮನುಷ್ಯ ಈತ. ಆತ ಜೈನದಾನಾದರೂ ಕೂಡ ಧರ್ಮಜ್ಞಾನದಲ್ಲಿ ಬಹಳ ಆಳವಾಗಿ ತಿಳ್ಕೊಂಡಿದ್ದ ಅಂಥೇಳಿ ಅವನ ಬಗ್ಗೆ ಒಂದು ಗಾಂಧೀಜಿ ಮಾತು ಬರೀತಾರೆ. ಎಷ್ಟು ಪ್ರಭಾವಶಾಲಿ ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಈತ ಟಾಲ್ಸ್ಟಾಯ್ಗಿಂತಲೂ ಎಷ್ಟು ಉದಾತ್ತನೆಂದು ನಾನು ಭಾವಿಸಿದೆನು ಅಂತ. ಟಾಲ್ಸ್ಟಾಯ್ಗಿಂತ ಹೆಚ್ಚು ಉದಾತ್ತವಾಗಿದ್ದಾನೆ ರಾಜಚಂದ ಅಂತ ಅಂದ್ಕೊಂಡೆ ಅಂತ. ಮುಂದೆ ರಾಜ್ಕೋಟಿಗೆ ಬಂದರು. ರಾಜ್ಕೋಟ್ ಬರೋದ್ರಲ್ಲಿ ಇವ್ರ ಮೊದಲೇ ಮಗ ಹರಿಲಾಲ್ 4 ವರ್ಷದ ಹುಡುಗ ಆಗಿದ್ದ, 4 ವರ್ಷ ಹುಡುಗ. ಇವನು ದೊಡ್ಡ ಚಿಕ್ಕ ಚಿಕ್ಕಪ್ಪನ ಮಕ್ಕಳು ಎಲ್ಲ ಜೊತೆಗಿದ್ರು, ಅವ್ರಿಗೆಲ್ಲ ಇವರು ಕೋಚ್. ಏನು ಕೋಚ್? ಈಗ ಪಾಶ್ಚಿಮಾತ್ಯ ದೃಷ್ಟಿಯನ್ನು ಹೇಳಿದರು. ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾ? ಹೊಸ ಡ್ರೆಸ್ಸು, ಅವರಿಗೆಲ್ಲ ಪದ್ಧತಿ, ಅಲ್ಲಿ ಮಲ್ಕೊಳ್ಳೋ ವಿಧಾನ ಹೇಗೆ, ಕೂತ್ಕೊಳ್ಳೋ ವಿಧಾನ ಹೇಗೆ, ಮನೇನು ಹೇಗೆ ಇಟ್ಕೋಬೇಕು ಅಂಥೇಳಿ ಐರೋಪ್ಯ ಶೈಲಿಯ ವ್ಯವಸ್ಥೆ ಎಲ್ಲ ಮನೇಲಿ ಮಾಡ್ತಾ ಇದ್ರಂತೆ. ಸಂಸಾರದ ವೆಚ್ಚ ಹೆಚ್ಚಾಯಿತು, ಸಂಬಳ ಬೇಕಲ್ಲ, ಇವ್ರ ಗಳಿಕೆ ಇಲ್ಲ. ಹೇಳಿದ್ರಂತೆ ಎಲ್ಲರೂ, ಇಲ್ಲಿದ್ದರೂ ಪ್ರಯೋಜನ ಇಲ್ಲ, ಬಾಂಬೆಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು, ನ್ಯಾಯಶಾಸ್ತ್ರ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಉತ್ಪನ್ನ ಬರ್ತದೆ ಅಂತ. ಗಾಂಧೀಜಿ ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋಗಿ ಅವ್ರು ಹೇಳ್ತಾರೆ, ಒಬ್ಬ ಹುಡುಗನ ಕರ್ಕೊಂಡೋಗಿದ್ದೆ, ಅಡಿಗೆಯವನ್ನು ಕರ್ಕೊಂಡು ಹೋಗಿದ್ದೆ, ಬ್ರಾಹ್ಮಣ ಹುಡುಗ ಅಂತ ಕರ್ಕೊಂಡು ಹೋಗಿದ್ದೆ, ಅದು ಅವನಿಗಿಂತ ಕೊಳಕಾದ ಹುಡುಗನ ಜಗತ್ತಲ್ಲ ನೋಡಲಿಲ್ಲ ಅಂತ. ಆ ಹುಡುಗ ಇದ್ದಂತೆ, ಅವನು ಊಟ ಕಷ್ಟ ಆಗ್ತಿರ್ತಾನೆ ಮಾಡೋದಕ್ಕೆ. ಆಮೇಲೆ ಕೋರ್ಟಿಗೆ ಹೋಗೋದು, ಇವ್ರು ಮಾತಾಡೋಕ್ಕಾಗಲ್ಲ. 23-24 ವರ್ಷ ಹುಡುಗ ಯಾರು ಸೀರಿಯಸ್ ತಗೋತಾರೆ ಇವ್ರನ್ನ? ಇವ್ರಿಗಿಂತ ಭಾಳ ಸೀನಿಯರ್ ಆದಂಥ ಫಿರೋಜ್ ಶಾ ಮೆಹ್ತಾ ಅವರ ದೊಡ್ಡ ದೊಡ್ಡವರು ವಕೀಲರಿದ್ದರಾಗ, ಇವ್ರು ಕಷ್ಟಪಟ್ಟು ಒಂದು ಕೇಸ್ ಹಿಡ್ಕೊಂಡ್ರು, ಯಾವುದೋ ರೈತನ ಕೇಸು. ಅದೆಲ್ಲ ಮಾಡಿ ಹೋಗಿ ಪ್ರೆಸೆಂಟ್ ಮಾಡಬೇಕಲ್ಲ, ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ಅವ್ರು ಮತ್ತೊಂದು ಪರೀಕ್ಷೆ ಮಾಡಬೇಕಲ್ಲ. ಅವ್ರನ್ನ ನಿಂತ್ಕೊಂಡ್ರಂತೆ, ನಿಂತ್ಕೊಂಡಾಗ ಗಾಬರಿ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಬೆವ್ರು ಕಿತ್ಕೊಂಬಂದ್ಬಿಡುತ್ತೆ ನನಗೆ. ಆ ಜಡ್ಜನ್ನು ನೋಡಿದ ತಕ್ಷಣ ಮಾತೆಲ್ಲ ಮರೆತು ಹೋಗ್ಬಿಡ್ತು, ಟಕ್ ಅಂತ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ. ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡ್ಬಿಟ್ಟು ಪಟೇಲ್ ಅಂತ ಇನ್ನೊಬ್ರು ಯಾರೋ ವಕೀಲರು, ಅವ್ರಿಗೆ ನೀವೇ ಕೇಸ್ ಮಾಡಿ ಅಂಥೇಳಿ ಅವ್ನು ಹೇಳಿದ್ರಂತೆ, ರೈತನ ಕರೆದು, ನೀನು ನನಗೇನು ದುಡ್ಡು ಕೊಟ್ಟಿದ್ದೀಯಲ್ಲಪ್ಪ ವಾಪಸ್ ಕೊಡ್ತೇನೆ, ಇವ್ರು ಕೊಟ್ಟು ಅವ್ರ ಕೇಸ್ ನಡೆಸ್ಕೋತಾರೆ ಅಂಥೇಳಿ ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತ. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ, ಮನೆಗೆ ಬಂದರು. ಮನೆಗೆ ಬಂದು ಹಿಂಗಾದ್ರೆ ಸಾಕಾಗೋದಿಲ್ಲ ಅಂತ ವಿಚಾರ ಮಾಡಿದರು. ನನ್ನ ಶಕ್ತಿ ಏನು ಅಂತ, ಇದು ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಮಾಡಿದಾಗ, ನಮ್ಮ ಶಕ್ತಿ ಏನು, ನಮ್ಮ ಮಿತಿಗಳೇನು ಹಾಕೋಬೇಕು ಅಂತ ಕೂತ್ಕೊಂಡು ವಿಚಾರ ಮಾಡಿದ್ರಂತೆ. ನನ್ನ ಶಕ್ತಿ ಮಾತಾಡೋದಷ್ಟಿಲ್ಲ, ನನಗೆ ತಯಾರಿ ಇಲ್ಲ, ಅನುಭವ ಇಲ್ಲ, ಆದರೆ ಬರವಣಿಗೆ ಚೆನ್ನಾಗಿದೆ ನಂದು. ಆದ್ದರಿಂದ ಅಫಿಡವಿಟ್ ಬರಿಬಹುದು, ದಾಖಲೆಗಳನ್ನು ಬರಿಬಹುದು. ಆ ಬರಿಬೇಕಾದ್ರೆ ಬಾಂಬೆದಲ್ಲಿ ಹಾಕಿರಬೇಕು, ರಾಜ್ಕೋಟದಲ್ಲೇ ಬರಿಬಹುದಲ್ಲ ಅಂತ ಹೇಳಿ ವಾಪಸ್ ರಾಜ್ಕೋಟೆಗೆ ಹೋದ್ರಂತೆ. ಈ ಬರೀ ಕಂಪ್ಲೇಂಟು, ಅಫಿಡವಿಟ್ಟು ಇಂಥವನ್ನೆಲ್ಲ ಬರೆದು ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು ಅಂತ ಬರೆದಿದ್ದಾರೆ. ದೊಡ್ಡ ಅಮೌಂಟು, ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅಂತ.

0: Radio Sarang 107.8 FM.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಮನು ಬಳಿಗಾರ್ ಹಾಗೂ ಪತ್ರಕರ್ತರಾದ ಜಿಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನನ್ನ ಪ್ರಕಾರ ನಾನು ಮೊದಲು ಓದಿದಂಥ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮ ನಿರಂಜನ ಅವ್ರದ್ದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ. ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಅದ್ರ ಸಲುವಾಗಿ ನಾನು ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಟೇಲ್, ಈ ಥರ ನಮ್ಮಲ್ಲಿ ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ ಇದು ಹೆಸರು ಹೆಂಗೈತಲ್ಲ ಇದು ಅಂತಿದ್ನೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ಕೆ ಶುರು ಮಾಡಿದವು. ಭೈರಪ್ಪನ ಹೆಸರು ನಮ್ಮಲ್ಲಿ ಭಾಳ ಕಡಿಮೆ ಅಂದರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಆವಾಗ ನಿರಂಜನ ಅಂದ್ರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು? ಶುರುವಾತು ನನ್ನ ಹುಡುಕಾಟ. ಹಂಗೆ ಹುಡುಕಾಟ ಮಾಡಿದಾಗ ಗೊತ್ತಾಯ್ತು, ಯೋ ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು, ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ನನಗೆ ಪಾರ್ಶ್ವವಾಗಿ ಆಗೈತೆ ಅಂತಲೇ ಅವಾಗ ನಮಗೆ ಗೊತ್ತಿದ್ದಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ಆದರೂ ಬರೀತಾರಂತ. ಅಂದರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅನ್ನೋಂಥ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥವರ ವಿದ್ವತ್ತಿನ ದರ್ಶನ ನನಗಾಯಿತು. ಅಂಥ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂಥ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿನಿ? ಅದನ್ನು ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ ಇವರೇ. ಆದರೆ ಚಿರಸ್ಮರಣೆಯ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದಿರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡಿ ಬಂದ್ವಿ. ಆವಾಗನೇ ಮಾತಾಡ್ತಾ ಇದ್ದೀವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ. ಅನಕರು ಅವ್ರದ್ದಿದೆ ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ, ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಭಾಳ ಅವಶ್ಯ ಅನಿಸಿದಂಥ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಆಕವು ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತೇಶ್ವರ ಮಗ ಅನ್ರಿ ನೀವು, ಹಾಂ ಅವ್ರಿಗೆ ಹೇಳಿದ್ದೆ ನಾನು, ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ. ಅಂದರೆ ಅದು ಇರಲಿಲ್ಲ ಅಂದರೆ ಕಂಪ್ಯೂಟರು ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡೋಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ, ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ, ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ನಾನು ಅಂದು ಹೇಳ್ಕೊತೀನಿ ಅಂತ ದಯವಿಟ್ಟು ಯಾರು ತಿಳ್ಕೋಬಾರ್ದು. ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಭಾಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದವು ಸರ್ಕಾರದ ವತಿಯಿಂದ, ಅದರಾಗ 11-12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ದು ಅದಾವು. ಕನ್ನಡ ಸಂಸ್ಕೃತಿ ಇಲಾಖೆ ಕೆಂಗಲ್ಲವ್ರ ಕಾಲದಿಂದ ನಡೆದು ಬಂದೈತಿ, 75 ವರ್ಷದ 11 ಈಗ ಅದಕ್ಕೆ ಹೆಚ್ಚು ಕಡಿಮೆ. ಆವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ ಬಂದಿದ್ದರೆ ಖಂಡಿತವಾಗಿ ಅವಾಗ ಮಾಡ್ಬೋದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ, ಇವತ್ತಿನ ಮುಖ್ಯ ಅಂಶ ಇದು ಈ ಒಂದು ಸೆಮಿನಾರ್ದ ಒಂದು ಅಂದರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆ ಅಂದರೆ ನಿರಂಜನವ್ರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂಥೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದರೆ ನಾಗಪ್ಪಗೌಡ್ರೆ ನೀವು ಹೇಳಿ ನನಗೆ ಭಾಳ ಖುಷಿ ಆಯ್ತು. ಅಂದರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ದರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇರಿದ್ದಾರೆ ಮಾತಿನ ಮೂಲಕ, ಅದು ಸರ್ಕಾರಕ್ಕೆ ತಲುಪಲಿ ಅಂಥೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನು ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತವ್ರನ್ನ ನಾವು ಮರೆಯೋಕ್ಕಾಗೋದಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವ್ರಿಗಿಂತ ಒಂದು 22 ವರ್ಷ ಮೊದಲು ಅವರು, ಇವರು 1924, ಕಾರಂತರು 1902. ಕುವೆಂಪು 1904 ಅಂದರೆ ಒಂದು 20-25 ವರ್ಷ ಮೊದಲಿನ ಜನ ಏನದರಲ್ಲ ಕುವೆಂಪು ಕಾರಂತ್. ಕಾರಂತರದು ನೀವು ಪ್ರಗತಿಶೀಲರಿಂದ ತಗೊಳ್ಳಿಕ್ಕಿಲ್ಲ, ಆದರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು. ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ ಈಗ 38 ವರ್ಷದಿಂದ. ನಾನು ಸಣ್ಣ ಹುಡುಗ ಅವಾಗ ಅವ್ರದ್ದು ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ 2 ದಿವಸ ಇಟ್ಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವರ ನಡೆ ನುಡಿ ಬೇರೆ ಇಲ್ಲೇ ಇಲ್ಲ. ಕಾರಂತರು ಕೂಡ ಹಾಗೇನೆ, ಅವರು ಇದೇ ಭಾಗದವರು. ಅಂದರೆ ಈ ಭಾಗಕ್ಕೆ ನಿರಂಜನನ್ನು ತರಬೇಕಂದಿರ್ತಾವೆ. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿ ತಾವು ಹಂಗೆ ಅಂದಿರಬಹುದು. ಆದರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿಯೂ ಎಂದು ಹಿಂದೆ ಉಳಿದಿಲ್ಲ. ಅದು ತಮಗೆ ಗೊತ್ತಿದೆ. ಬಟ್ ನಿಮ್ಮ ನೀವೇ ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ಅಂತ ನನಗೆ ಅನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ಬರು. ಪರವಾಗಿಲ್ಲ, ಲೇಟಾಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಇನ್ನು ಈ ವೇದಿಕೆಯ ಹೆಸರು ಡಾಕ್ಟರ್ ವಿವೇಕ ರೈ ಅವ್ರದ್ದು ಇಟ್ಟಿದ್ದೀರಿ, ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡ. BJP, ಕಾಂಗ್ರೆಸ್ಸು, JDS ಮೂರು ಪಕ್ಷದಾಗೂ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಮನೆ ಕೆಲಸ ಮಾಡಲಿಲ್ಲದವರು, ಕುಣ್ಯಾಕ್ ಬರಲಿಲ್ಲದವ್ರು ಅಟ್ಟ ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ, ಕ್ರಿಯಾ ಯೋಜನೆ ಮಾಡಿಸಿದ್ವಿ, 12 ವಿಶ್ವವಿದ್ಯಾಲಯಗಳಿಗೆ 1 ಕೋಟಿ ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಭಾಳ ಮಂದಿ ಬರೀ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದರು. 11 ಜನ ಕುಲಪತಿಗಳ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ದರು. ಗ್ರ್ಯಾಂಟ್ ಕೊಡ್ತೀವಿ ಅಂದರೆ ಪ್ರೊಫೆಸರ್ ಜವರೇಗೌಡರು ಹೇಳಿದರು, ನಮ್ಗೆ 5 ಲಕ್ಷ ರೂಪಾಯಿ ತರಕ್ಕೆ ಹಾಕಿದ್ದಲ್ಲರಿ ಮನು, ನೀವೇನು 1 ಕೋಟಿ ರೂಪಾಯಿ ಕೊಡಕತ್ತಿರಲ್ಲ, ಇದು ಅವರು ಸದ್ಬಳಕೆ ಮಾಡ್ಕೊತಾರ ಅಂತಾರೆ. ಸರ್ ನೀವಿನ್ನೂ ಅದಿರಿ, ಮಾರ್ಗದರ್ಶನ ಮಾಡಿರಿ ಅಂತ ಹೇಳಿದ್ದೆ. MM ಕಲಬುರ್ಗಿಯವರು ಅದನ್ನೇ ಹೇಳಿದ್ರು ಮಾತು. ಆದರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ, ಅದನ್ನು ಭಾಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೀನಿ. ಆವಾಗ ಪ್ರೊಫೆಸರ್ BA ವಿವೇಕ ರೈ ಅವರು ಆ ಸಭೆಗೆ ಬಂದಿದ್ದರು. ನಾನು ನನ್ನ ಕುರ್ಚಿ ಬಿಟ್ಟು ಈ ಕಡೆ ಸರಿದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂಥ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು, ಆದರೆ ನನಗನ್ನಿಸ್ತದೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಅಂತ ಅನ್ನಿಸ್ತದೆ. ತಾವು ಅಧ್ಯಕ್ಷತೆಯನ್ನು ಮಾಡಿ ಈ ಸಭೆಯನ್ನು ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನುಮೋದನೆ ಮಾಡಿಸ್ತೀನಿ ಅಂತೇಳಿ ನಾನು ಪಕ್ಕದ ಸೇರಿನ ಕೂತ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಕೋಟಿ ಯೋಜನೆ ಇದೆ. ಅವತ್ತಿನ ಕಾಲಕ್ಕೆ 17 ವರ್ಷಗಳ ಹಿಂದೆ ಅಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟಂಥ ಭಾಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ ರೈ ಅವರು, ಅವ್ರನ್ನ ಕೂಡ ನಾನು ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನು 50 ವರ್ಷಕ್ಕೆ ಕನ್ನಡ ಇರ್ತದೆ ಇಲ್ಲರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋ ಮುಂದೆ ಹೇಳಿದರು. ಬಟ್ ನನಗೆ ಗೌಡ್ರ ಅದು ನಿಜ, ನೀವು ಹೇಳೋದು ಹೊರತು ಬೀಳ್ತೈತಿ ಕನ್ನಡಕ್ಕೆ. ಆದರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತೇನು ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡುಗೆ ಮನೆಯೊಳಗೆ ನಿಮ್ಮ ಅಕ್ತಂಗಿರಿಗೆಲ್ಲ ಬರೋಕೆ ಹೇಳ್ಬೇಕು. ಈಗ ನಾವು ಅಡುಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲೇ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟೊಂದು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನೋ ಇರಲಿ, ಅಲ್ರಿ ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವೆ. ಇದು ನನ್ನ ಸ್ಪಷ್ಟ ನಿಲುವು, ನಂದು ನಾನು ಅದನ್ನೇ ಹೇಳ್ತೀನಿ. ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು, ನಮ್ಮ ನರನಾಡಿಗಳಲ್ಲಿ ಬಂದುಬಿಟ್ಟತಿ. ಸಮಾನತೆ, ಮಾನವೀಯತೆ ನಮಗೆ ಯಾರು ಕಲಿಸಿಕೊಡ್ಬೇಕಾಗಿಲ್ಲ. ಆದರೆ ಕಾಲಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಅನುಷ್ಠಾನ ಮಾಡುವಾಗ ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಉಳಿತಾರೆ. ಅದನ್ನು ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರ್ದು ಅಂಥೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು, ಇದಕ್ಕೆ ಅದು ಯಾವ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಯಾವುದೇ ಇರಲಿ, ಕವಿರಾಜ ಮಾರ್ಗ, ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ, ಅದು ಸಮಾನತೆಯ ಒಂದು ಕೂಗು. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದರೆ ಸಮಾನತೆ ಇಲ್ಲಿರ್ತತಿ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಾಗೆ ಅನೇಕರನ್ನು ಕೊಟ್ಟಂಥ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂಥ ದೇಶ, ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಐತಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕತೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮೆದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ, ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ಲರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದರು, ಕೆಲಸ ಮಾತ್ರ ಭಾಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ, ನಾ ಇದಕ್ಕೆ ಅಂದೆ, ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾನು ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಳಸ್ಕೊರಿ ಅಂತ ಹೇಳಿ, ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ.
3: ಇದೀಗ ವೇದಿಕೆ ಶ್ರೀ ಜಿ ಎನ್ ಮೋಹನ್ ಇವರ ವಿಚಾರಕ್ಕಾಗಿ.
4: ಒಂದು, ನಾನು ಮಂಗಳೂರಿಗೆ ಬಂದಾಗ 1900 ಅಂದಾಗೆ ನನಗೆ, ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಸೊ ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ, ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಸೊ ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೇ ಇರ್ತೀನಿ. 1992 ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ, ಸೊ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಸಿಕ್ಕು ಅವ್ರಿಗೇನಂತಂದರೆ, ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಣಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲಿಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂಥೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು, ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮಾಕ್ರಸಿಯೊಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟು ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ 4 ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ 4 ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಸ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಯಬಹುದು ಅಂಥೇಳಿ ಮೊದಲೇ ನಮಗೆ, ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿಯೇ ಚಿರಸ್ಮರಣೆ ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ ನಿರಂಜನ ಮತ್ತು ಕೈಯೂರು ಇದು ಒಂಥರ ತ್ರಿವಳಿ ಇದ್ದಂಗೆ, ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ ಮೂರು ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ದರೂ ಕೂಡ ಅಜರಾಮರಾಗ್ತಿದ್ರು ಅಂಥೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತೋ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ, ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲೇ ಜೈಲಿಗೆ. ನಾನು ಜೈಲಿಗೆ ಹೋಗಿ ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಅದು ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕೈಯೂರಿನ ಆ ವಿಪ್ಲವ ಏನಾಯ್ತಲ್ಲ ಆಗಲೇ ಹೇಳ್ತಾ ದಂಗೆ, ಸೊ ಕೈಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕೈಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ, ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪುಸ್ತಕಗಳಲ್ಲಿ ಎಲ್ಲದನ್ನೂ ಕೂಡ ಯಾರು ಜನರು ಎದ್ದು ನಿಂತರೋ ಅದೆಲ್ಲವೂ ಕೂಡ ಬರೀ ದಂಗೆ ಆಗಿ ಮುಕ್ತಾಯ ಆಗುತ್ತೆ, ಆದರೆ ಉಳಿದಿದ್ದೆಲ್ಲ ಹೋರಾಟ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಕೈಯೂರಿಗೆ ಮುಂಚೆ ಅಲ್ಲಿ ಮಾಪಿಳ್ಳೆ ದಂಗೆ ಅಂತಾಗುತ್ತೆ. ಸೊ ಮಾಪಿಳ್ಳೆನೂ ಕೂಡ ದಂಗೆ ಅಂತಲೇ ಕರೆಯಲ್ಪಡುತ್ತೆ. ಕೈಯೂರನ್ನು ದಂಗೆ ಅಂತ ಕರೀತಾರೆ, ಆದರೆ ನೆನಪಿರಲಿ, ಸೊ ಕೈಯೂರಿನಲ್ಲಿ ಆದಂತಹ ರೈತ ಚಳುವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ, ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡದ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ, ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕೈಯೂರು ಹೋರಾಟ. ಯಾಕೆ ಅಂತಂದರೆ, ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಈ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು, ಮತ್ತು ಅಷ್ಟೇ ಅಲ್ಲ ಅವರನ್ನು ಸಪ್ರೆಸ್ ಮಾಡಿದ್ದವರು. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೈಯೂರು ಮೊದಲ ಬಾರಿಗೆ ದೊಡ್ಡ ಸುದ್ದಿ ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿ ನ್ಯಾಯಾಲಯ ಒಂದು ಪ್ರೈವಿ ಕೌನ್ಸಿಲ್ ಅಂತೇಳಿ ನೇಮಿಸ್ತಾರೆ. ಆ ಪ್ರೈವಿ ಕೌನ್ಸಿಲ್ ಇಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ವಿಮರ್ಶೆ ಮಾಡಿ ಅಲ್ಲಿ ಮತ್ತೆ ತೀರ್ಪನ್ನು ಕೊಡುವ ರೀತಿಯಲ್ಲಿ ಒಂದು ಜಾಗತಿಕ ಒತ್ತಡ ಬರುತ್ತೆ ಕೈಯೂರು. ಹಾಗಾಗಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕೈಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕೈಯೂರಿನಲ್ಲಿ ಯಾರ್ಯಾರನ್ನು ಸುಮಾರು 60 ಜನ ರೈತರನ್ನು ಅರೆಸ್ಟ್ ಮಾಡ್ತಾರೆ, ಆ ಎಲ್ಲ ರೈತರನ್ನು ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ. ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತುಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕೈಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದ್ರು, ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವಾ ಸರ್? ಕುಲ್ಕುಂದ ಅಂತ ಇತ್ತು, ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಳ್ಕುಂದ ಆಯಿತು. ಕುಳ್ಕುಂದ ಆಗಿ ಸೊ ಆ ಸಮಯದಲ್ಲಿ ಸೊ ನಿರಂಜನರು ನೀಲೇಶ್ವರಕ್ಕೆ, ಅಂದರೆ ಅವರು ಇಲ್ಲಿ ಕಾಪುವಿನಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆನಂತರದಲ್ಲಿ ಸುಳ್ಯದಲ್ಲಿ ಮುಂದುವರಿಸ್ತಾರೆ. ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಡತನ ಇರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ಸಿಗೆ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದಿದ್ದು ಅಂತ. ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ. ಅಷ್ಟೇ ಅಲ್ಲ, ಹೊಗೆ ಆಕಾಶಕ್ಕೆ ಚಿಮ್ತಾ ಇತ್ತು, ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು. ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ, ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು ಏಳನೇ ತರಗತಿಯಲ್ಲಿದ್ದಾಗ 14 ಕತೆಗಳನ್ನು ಬರೆದಿರ್ತಾರೆ, ಏಳನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ ಸೊ ಅಂತಹ ನಿರಂಜನರು ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂಥೇಳಿ, ನಾನು ಪತ್ರಕರ್ತ ಆಗಿಬಿಡಬೇಕು ಅಂಥೇಳಿ ಅವರು ಮಂಗಳೂರಿಗೆ ಹೊರಡ್ತಾರೆ. ಮಂಗಳೂರಿಗೆ ಹೊರಟು ಇಲ್ಲಿ ರಾಷ್ಟ್ರಬಂಧು ಅನ್ನುವ ಪತ್ರಿಕೆ ಇರ್ತದೆ, ಆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಪತ್ರಕರ್ತರಾಗಿ ಸೇರಿಕೊಳ್ತಾರೆ. ಆವಾಗ ಒಂದು ಮಾತನ್ನು ಬರೀತಾರೆ, ಎಷ್ಟು ಅದು ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಾನು ನೀಲೇಶ್ವರದಿಂದ ಮಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ನನ್ನ ಇಡೀ ಮನೆಯ ಸಾಮಾನುಗಳನ್ನು ಗಂಟು ಕಟ್ಟಿಕೊಂಡೆ, ಆದರೆ ನಾನು ನನ್ನ ಪದವಿಯ ಪ್ರಮಾಣ ಪತ್ರವನ್ನು ಯಾವ ಕಾರಣಕ್ಕೂ ತೆಕ್ಕೊಳ್ಳಲಿಲ್ಲ, ಆದರೆ ನನ್ನ ಗಂಟಿನಲ್ಲಿ ಕಯ್ಯೂರಿನ ಕಿಡಿಯನ್ನು ಕಟ್ಟಿಕೊಳ್ಳೋದನ್ನು ಯಾವತ್ತೂ ಮರೀಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತೂ ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ, ಅದಾದ ಮೇಲೆ ಅವರು ಬರೀತಾರೆ. 22 ನಂತರ ಅವರ ಮೇಷ್ಟ್ರು ಮತ್ತು ಅವರು ಪಕ್ಕಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟ್ರಿಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತೊಗೊಳ್ಳಲಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ. ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲವುದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಆವಾಗ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಆವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು. ಮತ್ತು ಆ ರೀತಿ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲವುದನ್ನು ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿಯಲ್ಲಿದ್ದಾಗ ಅನೇಕ ಇಲ್ಲಿ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬಿಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನೊಂದು ಸಲ ಒಂದು ಬಿಡಿ ಕಾರ್ಖಾನೆಗೆ ಹೋದೆ. ಸೊ ಬಿಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೊಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳೋದೆ ಬಿಡೋದಿಲ್ಲ ಅಂಥೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ ಅದು ಸರಿ, ಇವರೆಲ್ಲ ಬೀಡಿ ಕಟ್ಟಿದ್ರು, ಇವರಿಗೆ ಬೀಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು ಹತ್ತತ್ತು ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ. ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ, ಅಷ್ಟೂ ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ, ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ, ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ, ನನಗೆ ಯಾವತ್ತೂ ಕೂಡ ಕೈಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕೈಯೂರನ್ನು ಕಾಡ್ತಾ ಇದ್ದಿದ್ದ ಆ ಕೈಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕೈಯೂರು ಅಂಥೇಳಿ. ಸೊ ಹೊರಟಾಗ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು, ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚರ್ವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ, ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ, ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಂಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ, ಅದನ್ನು ನಾನು ಆ ಕಾಲು ಅಲ್ಲಿಟ್ಟಾಗ, ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ, ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂತೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ, ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ, ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ. ಅದು ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ, ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ ವೀರ ಸ್ತೂಪಗಳು, ಸೊ ಎಲ್ಲವುದು ಕೂಡ ತುಂಬ ಚೆನ್ನಾಗಿ ಅಲ್ಲಿ ಇವತ್ತಿಗೂ ಕೂಡ ಆ ಕೈಯೂರಿನ ಕಥೆಯನ್ನು ಹೇಳ್ತಾ ಬಂದಿದೆ. ಸೊ ನನಗೆ ನಾನೇನಂತಂದರೆ ಪಿ ಸಾಯಿನಾಥ್ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪತ್ರಿಕೋದ್ಯಮದ ಒಂದು ಭಿನ್ನ ಪಥಿಕ, ಆತ ಬೇರೆ ದಾರಿಯಲ್ಲಿಯೇ ನಡೆದು ಪತ್ರಿಕೋದ್ಯಮವನ್ನು ಮಾಧ್ಯಮವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು

ಅಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಮುನ್ನಡೆಸಿದ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದಿದ್ದು, ಆ ಅನಾಮಿಕರ ದಾಖಲೆಗಳನ್ನು ಸೊ ಆ ಕೊನೆಯ ಹೀರೋಗಳನ್ನಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನಾಮಿಕ ಹೋರಾಟಗಳಲ್ಲಿ ಪ್ರಮುಖವಾದ ನೆಲೆಯಲ್ಲಿ ನಿಲ್ಲೋದು ಈ ಕಯ್ಯೂರು ಹೋರಾಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಛಲದ ಜೊತೆಗೆ ಬಲದ ಪಾಠವನ್ನು ಕಲಿಸ್ತು. ಇದೇ ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಬರೀತಾ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ, ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕೊರಗು ಇತ್ತು, ಏನಂದರೆ ನಾವು ಛಲ ಕಲಿಸಿದ್ವಿ ಆದರೆ ಬಲದ ಪಾಠನೂ ಕಲಿಸಬೇಕಾಗಿತ್ತು ಅಂತೇಳಿ. ಸೊ ಆದರೆ ಕಯ್ಯೂರು ಆ ಛಲವನ್ನು ಮತ್ತು ಬಲವನ್ನು ಎರಡನ್ನೂ ಕಟ್ಟಿಕೊಟ್ಟಂಥ ಒಂದು ಕತೆ ಆಗಿತ್ತು, ಘಟನೆ ಆಗಿತ್ತು ಅಂತ. ಸೊ ನನಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಪುಸ್ತಕ ಏನಂತಂದರೆ ಇಡೀ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರೋದು, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ಅದೊಂದು ಸರಣಿ ಇದೆ. ಏನಂತಂದರೆ ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂತೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ, ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂತೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕಯ್ಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡೋವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರೂ ಅನ್ನುವ ಕಾರಣಕ್ಕೇ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ ನಾನು ಕಂಪ್ಲೀಟ್ ಸೊ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುದ್ಮುಲ್ ರಂಗರಾವ್ ಅವರಾಗಲಿ, ಸೊ ಎಲ್ಲರೂ ಕೂಡ ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಸೊ ಈಗ ಗಾಂಧಿ ಬಂದಾಗ ಆಗೋ ಬದಲಾವಣೆ ಒಂದು ರೀತಿ, ಆದರೆ ಗಾಂಧಿ ಬರ್ತಾರಂತೆ ಅನ್ನುವ ಒಂದು ಕಾರಣಕ್ಕೇ ಇಡೀ ಭಾರತಕ್ಕೆ ಭಾರತವೇ ಬದಲಾಗೋಗ್ಬಿಡೋದಿದೆಯಲ್ಲ, ಅದು ಕೂಡ ತುಂಬ ಭಿನ್ನವಾದ ನೆಲೆಯಲ್ಲಿ ಆ ಕಾದಂಬರಿ ಕಟ್ಕೊಡುತ್ತೆ ನಮ್ಮ ಕನ್ನಡ ಜಿಲ್ಲೆ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು, ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ, ಅವರು ಬಂದ ಕಾರಣಕ್ಕೆ ಗಾಂಧಿ ಆಗಿಬಿಟ್ಟೆ. ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು, ನಾನು ಶಿಕ್ಷಣ ಪಡಿಬೇಕಾ ಹೋರಾಟವನ್ನು ಮಾಡಬೇಕಾ ಅಂಥೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆ ಜೊತೆಗೆ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ, ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನಂತಂದರೆ ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕಯ್ಯೂರಿಗೆ ಹೋದಂಥ ಸಂದರ್ಭ, ಕಯ್ಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲ್ಲಿಗೇರಿಸ್ತಾರೆ. ಸೊ ಈ ರೀತಿಯ ಕತೆಗಳೆಲ್ಲ ಇದೆಯಲ್ಲ. ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ

0: ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ ಆನೆಯನ್ನು ಮಣಿಸಿದ ಮಿಡತೆಗಳು ಅಂಥೇಳಿ. ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು, ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಮ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ ನಾನು ಆದ ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ, ನಾನು ಮತ್ತು ಸಿದ್ದಲಿಂಗೇಗೌಡ ಪಾಟೀಲ್ರು ಇಬ್ಬರೂ ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು, ಬಹುಶಃ ಅದೇ ಕಾರಣಕ್ಕೆ ನನಗೆ ಕಯ್ಯೂರು ಇಷ್ಟ ಆಯಿತು ಅಂತ ಅನ್ನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸ್ತಾರೆ. ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನಂದರೆ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ, ಹಮಾರ ನಾಮ್ ತುಮಾರ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕಯ್ಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗಿಷ್ಟ ಆಗಿದೆಯೇನೋ, ಯಾಕೆಂದರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ, ಆ ನಂತರದ ಹೋರಾಟದಲ್ಲಿದ್ವಿ, ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟೇನೋ ಅನ್ನಬೇಕಾದ್ರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕಯ್ಯೂರಿಗೆ ಹೋಗೋಣ, ಚಿರಸ್ಮರೆಯನ್ನು ಓದೋಣ, ಕಯ್ಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ, ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ, ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ. ಏನಂತಂದರೆ ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ, ಇಲ್ಲ ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವರು ಫಸ್ಟ್ ಮಾಡಿದ್ದು ಕೊಂಡುಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ ಮೂರು ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು, ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು, ಸೊ ಇಲ್ಲಿಂದ ಅವರು ಟ್ರೈನನ್ನು ಹತ್ತಿ ಅಲ್ಲಿಗೆ ಹೋಗಿ ಚರ್ವತ್ತೂರಿಗೆ, ಅಲ್ಲಿಂದ ಕಯ್ಯೂರಿಗೆ ಹೋಗಿ, ಆ ಕಯ್ಯೂರಲ್ಲಿ ಕೂಡ ಏನಾಗುತ್ತೆ ಅಂತಂದರೆ, ಸೊ ಇಡೀ ಒಂದು ಆ ವೀರ ಸ್ತೂಪ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆ ನಾಲ್ಕು ಜನ ಏನು ಗಲ್ಲಿಗೇರಿರ್ತಾರೆ, ಸೊ ಆ ಗಲ್ಲಿಗೇರಿದವರಿಗೆ ಘೋಷಣೆಯನ್ನು ಮೊಳಗಿಸ್ತಾರೆ ಏನಂತಂದರೆ, ಅಂದಿನ ನಿಮ್ಮಯ ರಕ್ತ ಇಂದಿನ ನಮ್ಮಯ ರಕ್ತ ಅಂತೇಳಿ. ಅಂದರೆ ಇವತ್ತಿನ ಜನ್ರೇಷನ್ ಕೂಡ ಸೊ ಅದಕ್ಕೆ ಸೇಮ್ ಸಫರಿಂಗ್ ಇದೆ, ಸೇಮ್ ಕನಸುಗಳಿದೆ, ಸೇಮ್ ರೀಡಿಂಗ್ ಇದೆ. ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋವರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿಯೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಒಂದು ಚಿರಸ್ಮರಣೆ ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಕಯ್ಯೂರು ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಸೊ ಅಂತಹದೇ ರೀತಿಯಲ್ಲಿ ಅದರ ಪ್ರವಾಹ ಇನ್ನೂ ಕೂಡ ಈ ಶಾಲ್ಮಲೆ ಅಂತ ಹೇಳ್ತೀವಲ್ಲ, ಸೊ ಅದು ಇದೆ ಆದರೆ ಇಲ್ಲ ಗೊತ್ತಿಲ್ಲ. ಸೊ ಹಾಗೆ ಅದು ಸದ್ದಿಲ್ಲದೆ ಅದು ಒಂದು ರೀತಿ ಜುಳುಜುಳು ಅರಿತಾ ಇದೆ ಅನ್ನೋ ರೀತಿಯಲ್ಲಿ, ಆ ಶಾಲ್ಮಲೆಯ ರೀತಿಯಲ್ಲಿ ಈ ಚಿರಸ್ಮರಣೆ ಮತ್ತು ನಿರಂಜನರ ಪ್ರಭಾವ ಅದು ಯಾವತ್ತಿಗೂ ಅರಿತನೇ ಇದೆ ಅಂತ ಅನ್ನಿಸ್ತು. ಸೊ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೊಂದು ಮೆಸೇಜ್ ಬಂತು, ನೋಡಿದ್ರೆ ನಾ ಡಿಸೋಸ ಅವ್ರದ್ದು ಏನಂತಂದರೆ, ಸದ್ಯ ನೀವಾದರೂ ಕಯ್ಯೂರಿಗೆ ಕಾಲಿಟ್ರಲ್ಲ, ನಾನು ಇಡಬೇಕು ಅಂತ ತುಂಬ ವರ್ಷಗಳಿಂದ ಯೋಚನೆ ಮಾಡಿದ್ದೆ ಅಂತ ಬಂತು. ಸೊ ಅದಾದಮೇಲೆ ವೇಣುಗೋಪಾಲ್ ಶೆಟ್ಟಿ ಅಂತ ಅವರೊಬ್ಬರು ಟೆಲಿವಿಷನ್ನಲ್ಲಿ ದೊಡ್ಡ ಜರ್ನಲಿಸ್ಟ್ ಅವರು, ಸೊ ಅವರೊಂದು ಮೆಸೇಜ್ ಮಾಡಿದರು, ನೀವು ಬರೆಯುವುದನ್ನು ನೋಡಿ ನಾನು ತಕ್ಷಣವೇ ಕಯ್ಯೂರಿಗೆ ಹೋಗಿ ಓಡಾಡಿ ಬಂದೆ ಅಂತ. ಅಂದರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಏನೇನು ಪ್ರಭಾವ ಆಗ್ತಾ ಇದೆ ಅಂತ. ಮತ್ತು ಇಷ್ಟೆಲ್ಲದರ ಮಧ್ಯದಲ್ಲಿ ಒಂದು ಘಟನೆ ನನಗೆ ತಾಕ್ತು ಏನಂತಂದರೆ, ಪುನೀತ್ ಅಭಿನವ್ ಅನ್ನುವ ಹೆಸರಿನ ಹುಡುಗ, ಈ ಜನರು ಓದ್ರಲ್ಲ ಅಲ್ಲಿಗೆ ತಂಡ, ಅದರಲ್ಲಿರ್ತಾರೆ ಆ ಹುಡುಗರ ತಂಡದಲ್ಲಿ. ಸೊ ಕಯ್ಯೂರಿಗೆ ಭೇಟಿ ಕೊಡೋಣ ಅನ್ನುವ ಚಳುವಳಿ ಆಯಿತಲ್ಲ ಅದರಲ್ಲಿ, ಅಲ್ಲಿ ಹೋಗಿ ಘೋಷಣೆ ಹಾಕಿದ ಮೇಲೆ ಆ ಪುನೀತ್ ಭಾರ್ಗವ್ ಅನ್ನುವ ಹುಡುಗ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಭಾರ್ಗವ ಕಿತ್ತಾಕಿ ಪುನೀತ್ ಅಪ್ಪು ಅಂತ ತನ್ನ ಹೆಸರನ್ನು ಬದಲು ಮಾಡಿಕೊಳ್ತಾನೆ. ಆ ಅಪ್ಪು ನೇಣಿಗೆ ಏರಿದಂತಹ ಒಬ್ಬ ಹೋರಾಟಗಾರ, ಅವನ ಹೆಸರು ಇವತ್ತಿಗೂ ನೀವು ನೋಡಿ ಫೇಸ್ಬುಕ್ಕಲ್ಲಿ ಪುನೀತ್ ಅಪ್ಪು ಅಂತಲೇ ಇದೆ, ಮತ್ತು ಅವನು ಇವತ್ತಿಗೂ ಕೂಡ ಜನಪರವಾಗಿ ಅವನ ಹೋರಾಟಗಳನ್ನು ಕಟ್ತಾನೇ ಇದ್ದಾನೆ. ಅಂದರೆ ಇದೆಲ್ಲವೂ ಇದೆಯಲ್ಲ. ಸೊ ಇವೆಲ್ಲವೂ ನಮ್ಗೆ ಏನು ಹೇಳ್ತಿದೆ ಅಂತಂದರೆ, ಚಿರಸ್ಮರಣೆಯೂ ಶಾಶ್ವತ, ನಿರಂಜನರೂ ಶಾಶ್ವತ, ಕಯ್ಯೂರೂ ಶಾಶ್ವತ, ಆದರೆ ನಾವೆಲ್ಲರೂ ಕೂಡ ಈಗ ಬಂದು ನಿಂತಿರೋದು ಜಾಗತೀಕರಣದ ಮಧ್ಯದಲ್ಲಿ. ಅಂದರೆ ನಾವು ಮಾತ್ರ ಮುಖ್ಯ ಅನ್ನೋದನ್ನು ಭ್ರಮೆಯನ್ನು ಜಾಗತೀಕರಣ ನಮ್ಮ ಮಧ್ಯದಲ್ಲಿ ಬಿತ್ತುತ್ತಾ ಇದೆ. ಯಾಕೆ ಬಿತ್ತುತ್ತಾ ಇದೆ ಅಂತಂದರೆ, ಜಾಗತೀಕರಣ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದನ್ನು ತೆಗೆದು ನಮ್ಮನ್ನು ಒಬ್ಬ ಬಳಕೆದಾರನನ್ನಾಗಿ ಮಾಡಿದೆ. ನಾವಿವತ್ತೆಲ್ಲರೂ ಕೂಡ ಮಾರಾಟಗಾರರ ಕಣ್ಣಲ್ಲಿ ನಾವು ಮನುಷ್ಯರಲ್ಲ, ವಿ ಆರ್ ಆಲ್ ಪ್ರಾಡಕ್ಟ್ಸ್. ನಮಗೆ ಗೊತ್ತಿರಬೇಕಾದ ವಿದ್ಯೆ ಒಂದೇ ಅಂತಂದರೆ, ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡೋ ಅಂಥ ಸಾಕ್ಷರತೆ ಇದ್ದರೆ ಸಾಕು ಅವರಿಗೆ. ಸೊ ಅಂತಹ ಕಾಲದಲ್ಲಿ ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ನಿರಂಜನರ ಬಗ್ಗೆ ಮಾತಾಡಲಿಕ್ಕೆ, ಕಯ್ಯೂರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೀವಲ್ಲ, ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಅವರ ಎಲ್ಲ ಒಡನಾಡಿಗಳಿಗೂ, ಅಧ್ಯಯನ ಕೇಂದ್ರಕ್ಕೂ, ಮತ್ತು ನಿಮಗೂ ಕೂಡ ನಾನು ತುಂಬ ಇಲ್ಲಿ ಬಂದು ಇದನ್ನು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು 10 ಜನ ಆದರೂ ಆ ಪುಸ್ತಕವನ್ನು ಓದಿದರೆ, ಸೊ ನಿಮ್ಮ ಒಂದು ಆ ಒಂದು ಹೋರಾಟದ ಕಿಡಿ ಅದು ಮುಂದೆ ದಾಟಿಕೊಂಡು ಹೋಗುತ್ತೆ ಅಂತ. ಈ ಒಂದು ಚಿರಸ್ಮರಣೆಯನ್ನು ಕಾಸರಗೋಡು ಚಿನ್ನ ದೂರದರ್ಶನಕ್ಕೆ ಧಾರಾವಾಹಿಯಾಗಿ ಮಾಡಿದ್ದಾರೆ, ಅದು ಅವೈಲಬಲ್ ಇದೆ. ಸೊ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ನೋಡಿ. ಮತ್ತು ಬಿ ಸುರೇಶ್ ಚಲನಚಿತ್ರ ನಿರ್ದೇಶಕರು ಅವರು ಅದನ್ನು ನಾಟಕವಾಗಿ ಕೂಡ ಮಾಡಿದರು. ಸೊ ಈ ಎಲ್ಲವೂ ಕೂಡ ನಮ್ಮ ಮಧ್ಯದಲ್ಲಿರಬೇಕಾದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಆ ಪುಸ್ತಕದಲ್ಲಿ ಒಂದು ಕೊನೆಯಲ್ಲಿ ಬರುತ್ತೆ, ಎಲ್ಲವುದನ್ನು ಹೇಳಿದ ಮೇಲೆ ಆ ನಿರೂಪಕ ಚಿರಸ್ಮರಣೆಯ ಇಡೀ ಕಥೆಯನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಎಲ್ಲರೂ ಕೂಡ ಸ್ತಬ್ಧರಾಗಿರ್ತಾರೆ. ಆವಾಗ ಆ ನಿರೂಪಕ ಹೇಳ್ತಾನೆ, ನೀವು ಮೌನವಾಗಿದ್ದೀರಿ, ಮೌನಕ್ಕೂ ಅರ್ಥವಿದೆ, ನಾನು ಬಲ್ಲೆ. ಭಾವನೆಗಳು ಒತ್ತರಿಸಿದಾಗ ಎಷ್ಟೋ ಸಾರಿ ನಾವು ಮೌನ ತಳೆಯುತ್ತೇವೆ. ಕಯ್ಯೂರಿನ ನಮಗೆಲ್ಲ ಈ ಅನುಭವ ಹೊಸದಲ್ಲ. ಈ ಹಲವು ವರ್ಷಗಳ ಕಾಲ ಆಡಬೇಕೆನಿಸಿದ್ದನ್ನೆಲ್ಲ ನಾವು ಆಡಿದ್ದರೆ ಆ ಮಾತುಗಳು ಬೆಟ್ಟದಷ್ಟು ಎತ್ತರವಾಗುತ್ತಿದ್ದವು. ಅಳಬೇಕು ಎನಿಸಿದಾಗಲೆಲ್ಲ ನಾವು ಅತ್ತಿದ್ದರೆ ತೇಜಸ್ವಿನಿಯ ಹೊಳೆ ಯಾವತ್ತೂ ಬತ್ತುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಇದ್ದುದನ್ನು ಯಾವಾಗಲೂ ನಾವು ಮಾಡುವುದಿಲ್ಲ, ತೋಚಿದ್ದನ್ನೆಲ್ಲ ಎಂದೂ ಆಡುವುದಿಲ್ಲ ಅಂಥೇಳಿ. ನನಗೆ ಕಯ್ಯೂರಿನ ಬಗ್ಗೆ, ನಿರಂಜನರ ಬಗ್ಗೆ ತೋಚಿದ್ದನ್ನು ಎಲ್ಲವನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.
1: ಇಷ್ಟವರೆಗೆ ನಿರಂಜನ ಜನ್ಮಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಮನು ಬಳಿಗಾರ್ ಹಾಗೂ ಜಿ ಎನ್ ಮೋಹನ್ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ಹರೆ

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನಾನೇ ಮ್ಯಾನೇಜರ್ ಸಮ ಸಜ್ಜೆ ನಿಂಗದು ಹೋಟೆಲ್ಲಿ ಇಲ್ಲ ಬಾತಿಲ್ಲ ಜುವ ತೊಂದೆ ಅವ್ಯಾರು ಹುಡುಗಿ ಆಗಾನೆ ಆನಮ್ಮ ಅಂಚೆ ತೂಪಿನಿ
1: ಅವನಮ್ಮ ಹೊಸ ಕುಕ್ಕು
0: ಕುಕ್ಕು ಆನಮ್ಮನೇಲೆ ಗೋಂಕುತ್ತಾರೆ ಕಂಡು ಆದರೆ ಎಲ್ಲ ನಾನು ಮಂಜೆ ತಗೀನಿ ಹಾಗೆ ಇರ್ಲ ಅಪ್ಪೆ ತಂಗಡಿಯಲ್ಲೂ ಇರ್ಲ ಇದ್ದೀರ್ಗೆನ ಮಾಡಲಿ
2: ಅವನಿಗಿನ ಆನ ಪೊನ್ನ
1: ದೇವರೇ ಗೊತ್ತು ಮಾರ
0: ಏನಮ್ಮ ಪೊಣ್ಣನ ಪಟ್ಟೊಂದು ಶಿವಪುಣ್ಣ ಏನ್ಮ ಪೊಣ್ಣ
3: ಮೆಲ್ಲ ಮಾತಿರಿ ಮೊನ್ನಿಲ್ಲ
0: ಏನ್ಮ ಪೊಣ್ಣೊಂದು
3: ಅವೊಂದು ಸರೋಜ ನಾಯ್ಡು
0: ವಾ ನಾಯ್ಡು ವಾ ನಾಯ್ಡು
3: ಹಾಕೊಚ್ಚಿರಿ ಹಾಕೊಂಡು ನಿಂತು ಸಿಕ್
0: ಶಿವಕಲ ಮಗ ಪೊಣ್ಣು ಲಾಯ್ಕಲ್ಲ
3: ಹಾಕೊಚ್ಚು ಮಮ್ಮಿಲಿ ಬೊಕ್ಕ ಮಾಡ್ಚು
0: ಏನ್ಮ ಪೊಣ್ಣು ಲವ್ವ
3: ಏನ್
0: ಪೊಣ್ಣೀರಿ
3: ನಾವು ಹೆಂಗ್ ಪೆಜ್ಜರ್ ದಿಕ್ಕಿನ ಪೆಜ್ಜರ್ ದಿಕ್ಕಿನ
0: ಪೆಜ್ಜರ್ ದಾದ ಬಜ್ಜೆ ದಿಕ್ಕಿನ
3: ಹಾಕೊಂಡು ಸಿಕ್ ಮರ
0: ಶಿವಕಲ ಮಗ ಪೊಣ್ಣು ಅಕ್ಕ ಮಗ ನೀವು ಚಿಕ್ಕಮ್ಮ ಒಂದು ಅಡಿಗೆ ಜೋಕಲ ಮಗ ಚಿಕ್ಕಮ್ಮ ಯಾರು ಮನು ಮಾಡಿ ಯಾನೇ ನಾಟಕದೆ ಎಣ್ಣೇನು ನಾಟಕನ
3: ಕೊಚ್ಚು ಮಾಡಕ್ ಕರ್ಮ
0: ಶೋಕಲ ಮಗ ಪುಣ್ಣು ಲಾಯ್ಕು ಯಾರಿಲ್ಲ
3: ಸರೋಜಿ
0: ನಾಯ್ಡು ಸರೋಜಿ ನಾಯ್ಡು ಈ ಸರ್ತಿ ಬಾರ್ತಿರ್ಕ
4: ನಾರಾಯಣ ಬಲಬದ
0: ದಾದ
4: ಬಾರಿ ರಟ್ಟು ನೀರ್ನ
0: ದಾದ ಕೆಸರ ಒರಿ ರಟ್ಟ ನನ್ನ ನಜರುಲ್ಲ ನನ್ನ ದಾದಾ ಪುಣ್ಣು ಗೊತ್ತಿದ್ಯ
4: ಅಂಚತ್ತಿ ನಾಟ ಹೊಡಿದ್ರು ಬುಧರ್ ಬಾರಿ ರಟ್ಟು
0: ಬುಧರ್ ರಟ್ಟಿ ನನ್ನ ಆಕ್ಟಿಂಗ್ ಲಂಚ್ ಉಂಡವ
4: ನಾಟಕ
0: ಅಂತಂದೆ ಮೇನ್ ಹೀರೋಯಿನ್ ಈಗ ಗೊರ್ಮ ಪದ್ಯ ಗೊರ್ಮ ಪದ್ಯ ಪದ್ಯ ಅಂತಂದ್ರೆ
4: ಬಲ
0: ಬಲ ಶ್ಯಾಮಲ ಕುಲ್ಲ ಶ್ಯಾಮಲ ಕಲರ್ ಕಲರ್ ಅಂಗಿಲ್ಲ ಶಿವಕಾರ್ತಿಜ
4: ನಾನ ಬೊಕ್ಕಲ್ ನಿಖಿಲ್ ನಾಟಕದ ಹೀರೋ ಅಲ್ಲಿ ಫಸ್ಟ್ ಕ್ಲಾಸ್ ಬಾರಿ ಬರ್ಲಿತ್ತೆ
0: ಏರಿ ಬಡ್ಡಿ ತಿಮ್ಮಪ್ಪಿ ಆಯ್ತ ಶಿವಕ ಕರ್ಮನ ಎನ್ನ ಹೀರೋ ನಿಂತಿಡ ಮಾತ್ರ ಜನಕ್ಕೆ ಬೈದಿರಿ ಗೊತ್ತುಂಡ ಅನ್ನಮೆ ತನು ಕೋಡಿ ನೀ ಕೊಂಡ ಕಾಡು ಪುಲ್ಲ ಒಂದು ಓಡಿ ರಾಪ
4: ಮೆಲ್ಲ ಮೆಲ್ಲ
0: ಇಲ್ಲ ಮೆಲ್ಲ
4: ಇಲ್ಲ ಮಮ್ಮಿ ಇಲ್ಲ
0: ಓ ದೇವರ ನಿಖಿಲ್ ರೆಡ್ಡಿ ಜನ ಜೋಕಲನ್ನು ಮಗ ಕೊಂಡ ಪುಲ್ಲ ಒಂದು ಓಡಿ ಮೇ ಲವ್ ಅನಿಕಿಲ್ಲ ಲವ್ ಮಾರಿ
4: ಹಾಕೊಡ್ಜಿ
0: ಅತ್ತ ಅದು ನಾನು ಈಗ ಬಾರಿ ಚಿತ್ರ ಬಂದೆ ಈ ಲವರ್ಸ್ ಮತ್ತೆ ಪಿಕ್ಚರ್ ಕರ್ಮ ಹೋಗ್ತೀನಿ ಅಣ್ಣ ಬಂದ ಯಾವಾಗ ಬರೋಣ ಈ ಪಿಕ್ಚರ್ ಪೈನಮ್ಮ ಹೂ ಗೊತ್ತಂಡ ನಿಮ್ಮ ಜನ್ಮದ ಜೋಡಿ ಜನ್ಮದ ಜೋಡಿ ಅನ್ನ ಜನ್ಮಗೆ ಯಾವಂದ ನಾವು ಮಾತ್ರ ನಾನು ಪಿಕ್ಚರ್ ಬಂದು ಟಾಕಿಸ್ ಎದುರು ಸಿಟ್ಟು ನನಗೆ ಲವರ್ಸ್ ಅದು ಬಂದು ಕ್ಲೋ ಉಂಡಿ ತೂಪಿನಿ ಅವ್ನು ಪಿಕ್ಚರ್ ಸ್ಟಾರ್ಟ್ ಆದ್ರೆ ಈ ಪೊಣ್ಣನ ಕೈ ನಿಂಜೆ ಬಂದೋಂಡಿ ಶುರು ಮಾಡಿ ಕೈ ತಿನ್ನ ಆತು ಕೊಟ್ಟ ಇಂಟ್ರೋಲ್ ಆಗಿ ಇಂಟ್ರೋಲ್ ಇರೋದು ಬಕ್ಕ ಇಂಟ್ರೆಸ್ಟ್ ಕೂಡ ದಾದ ಮಂತ್ರಿ ತೂಕ ಅಂತ ಕೂಡ ಬತ್ತೆ ಪೊಣ್ಣನ ಕೈ ಬಂದೋಂಡಿ ಶುರು ಮಾಡಿ ಕೈ ತಿನ್ನಿಟ್ಟಿಕ್ಕಿ ಆತು ಕೊಡ್ತಾನ ಪಿಕ್ಚರ್ ಮುಗಿದಾಡಿ ಮುಗಲ ಯಾವಸ್ಥರು ನತ್ತ ಮುಗಿದ ಕರ್ಮ ಹೋಗ್ತೀನಿ ಪಿಕ್ಚರ್ಗೆ ಮುಗಲ ಯಾವಸ್ಥರು ನತ್ತ ಹಿಂಗ ಪಿಕ್ಚರ್ ತೂಯಿನ ತುಯಿಲೇ ಕಾಸ್ತದೆ ಗೊತ್ತಿಲ್ಲ ಹೆಂಗಿನ ತಾನೆ ಮುಗಲ ಯಾವಸ್ಥೆ ಅಂತದು ಏನ ಕೈ ತಲೆ ಬಂದ್ರೆ ಮಲೆಯಲ್ಲದೆ ಏನು ಕುಲ್ದೇರ ಬಿಡ್ತೀನಿ ಗೊತ್ತಿಲ್ಲ
4: ಗಂಭೀರ ತೇಜ
1: ಗಾನ ಗಂಧರ್ವೆ
4: ಸೇಲ ಸುಂದರಿ
1: ನಟ ಸಾರ್ವಭೌಮಿ
0: ಸಿಗಲ್ಲ ಮರಲಿ ಏನ್ ಸೇಲ ಸುಂದರಿ ಮರಲ ನನಗೆಲ್ಲ ಕೊನಾಜ್ ಡ್ರಾಮದ ಪ್ರಾಕ್ಟೀಸ್ ಆಗಂಡು ಏನ ಮೇನ್ ಹೀರೋಯಿನಿ ಹಿಂಗ್ ವರ್ಮ ಪದ್ಯಂಡು

0: ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಸ್ಟ್ರೈಡ್ ಯೋಜನೆಯ ಸಹಯೋಗದಲ್ಲಿ ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ, ಸಹಚಿಂತನೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಕೆರೆಮನೆ ಶಿವಾನಂದ ಹೆಗಡೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಕೆರೆಮನೆ ಶಂಭು ಹೆಗಡೆಯವರ ಸುಪುತ್ರರಾಗಿರುವ ಕೆರೆಮನೆ ಶಿವಾನಂದ ಹೆಗಡೆಯವರು ಬಡಗುತಿಟ್ಟಿನ ಕಲಾವಿದರು, ಯಕ್ಷಗಾನವನ್ನು ಹೊಸ ಒಳನೋಟದಿಂದ ನೋಡುವ ಕಲಾವಿದ, ಮೀಮಾಂಸಕರು, ಸಂಸ್ಕೃತಿ ಚಿಂತಕರು, ವಿಮರ್ಶಕರು.
3: ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎನ್ನುವಂತಹ ಒಂದು ಮುಖ್ಯ ಟೈಟಲ್ಲು. ಆಮೇಲೆ ಅನೇಕ ಸಂಗತಿಗಳು ಬಂದು ಹೋಗಿದೆ. ಸಾಧ್ಯ ಆದಷ್ಟು ಸಮಾಜದಲ್ಲಿ ಯಾವುದೇ ಒಂದು ವಸ್ತು ಅತ್ಯಂತ ಪ್ರಮುಖವಾಗಿ ಕಾಣಿಸ್ಕೊಳ್ತದೋ ಅದನ್ನು ಎಲ್ಲ ನೆಲೆಯಲ್ಲೂ ನೋಡಲಿಕ್ಕೆ ಸಾಧ್ಯ ಇದೆ. ಯಕ್ಷಗಾನ ಧಾರ್ಮಿಕವಾಗಿ ನೋಡ್ಬೋದು, ಯಕ್ಷಗಾನ ಸಾಮಾಜಿಕವಾಗಿ ನೋಡ್ಬೋದು, ಯಕ್ಷಗಾನ ಆರ್ಥಿಕವಾಗಿ ನೋಡ್ಬೋದು. ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ, ಯಾಕೆಂದರೆ ಅದಷ್ಟು ಇಡೀ ಸಮಾಜದ ಒಂದು ಅಭಿವ್ಯಕ್ತಿ. ಆ ಅಭಿವ್ಯಕ್ತಿ ಎಲ್ಲ ರಂಗದಲ್ಲಿಯೂ ಎಲ್ಲೆಲ್ಲಿಯೋ ಕಾಣಿಸ್ಕೊಳ್ತಾ ಎಲ್ಲೆಲ್ಲಿಯೋ ನಮ್ಮನ್ನು ಸೆಳೆತಾ ಇರ್ತದೆ. ಹಾಗಾಗಿ ಹಾಗೆ ನೋಡಿದಾಗ ಹಾಗೆ ಅಂತ ಹೇಳುವವರು, ಹೀಗೆ ನೋಡಿದಾಗ, ಯಕ್ಷಗಾನ ಅಂದರೆ ಧಾರ್ಮಿಕ ಪ್ರಚಾರಕ್ಕೆ ಇರುವಂಥದ್ದು ಅಂತ ಹೇಳುವವರು ಇದ್ದಾರೆ. ಅಥವಾ ಇದು ಸಮಾಜದ ಸಂತೋಷಕ್ಕೆ, ಜನರನ್ನು ಎಜುಕೇಟ್ಗೊಳಿಸೋದಕ್ಕೆ ಇರುವಂಥದ್ದು, ಹೀಗೂ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅಷ್ಟು ವ್ಯಾಪಕವಾಗಿ ನಮ್ಮಲ್ಲಿ ಈ ಯಕ್ಷಗಾನ ಎನ್ನುವಂಥದ್ದು ಆವರಿಸ್ಕೊಂಡಿದೆ. ಈ ಯಕ್ಷಗಾನ ಪ್ರದರ್ಶನ ನಮಗೆ ಮತ್ತು ಹೊರಗೆ ಅನ್ನುವಂಥ ಒಂದು ವಿಷಯವನ್ನು ಅವ್ರು ಹೇಳಿದರು. ಅಂದರೆ ಯಕ್ಷಗಾನ ಇಲ್ಲಿಯ ಜನರಿಗೆ ಬೇಕಾಗಿ ಇರಲಿ, ಹೊರಗೆ ಹೋಗಬೇಕಾದ ಅವಶ್ಯಕತೆ ಇದೆಯೇ ಅಂತ ಒಂದು ಪ್ರಶ್ನೆಯನ್ನು ಅವರು ಇಟ್ಟಿದ್ದಾರೆ. ಹಾಂ, ಅಂದರೆ ಗ್ರಹಿಸಲಿಕ್ಕೆ ಸಾಧ್ಯ ಇದೆಯೇ ಹೊರಗಿನವರಿಗೆ? ಇದು ಸದ್ಯದ ಒಂದು ಜಾಗತೀಕರಣದ ಸನ್ನಿವೇಶದಲ್ಲಿ ನಾವು ಇದ್ದೇವೆ. ಈಗ ಅಂತ ಅಲ್ಲ, ಬಹುಶಃ ಈಗ ಒಂದು 100-200 ವರ್ಷದ ಹಿಂದೆ ಯಕ್ಷಗಾನ ಹೊರಗಡೆ ಹೋಗಿದೆ. ಈ ಮರಾಠಿ ರಂಗಭೂಮಿಗೆ ಯಕ್ಷಗಾನ ಪ್ರೇರಣೆ ಅಂತ ಇದೆ. ಇಲ್ಲಿಂದ ಮೈಸೂರು ಆಸ್ಥಾನಕ್ಕೆ ಹೋಗಿದೆ. ಹೋಗುವಾಗ ಕಷ್ಟ ಇದ್ದಾಗೆ ಹೋಗಿದೆ. ಈಗ ಹೋಗುವುದಕ್ಕೆ ಕಷ್ಟ ಇಲ್ಲದೆ ಇರುವಾಗ ಹೋಗದೇ ಇರಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಎತ್ತಿದ ಪ್ರಶ್ನೆ ಏನಿದೆ, ಕಲಾತ್ಮಕವಾಗಿ ಅದನ್ನು ನಾವು ಸಂವೇದನೆಗೆ ಒಳಪಡಿಸ್ಬೋದೇ ಅಂತ, ಅದು ಬಹಳ ದೊಡ್ಡ ಚಾಲೆಂಜಿಂಗ್ ವಿಷಯ. ಖಂಡಿತವಾಗಿ ಹೌದು. ಯಾಕೆಂದರೆ ಇಲ್ಲಿ ನಾವು ಹೇಗೆ ಪ್ರದರ್ಶನ ಮಾಡ್ತೇವೋ ಅದೇ ಮಾದರಿಯ ಪ್ರದರ್ಶನವನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಅವರಿಗಾಗೇ ನಮ್ಮ ಮೂಲಭೂತ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಯಾವುದು ಅರ್ಥ ಆಗೋದಿಲ್ಲ ಅವರಿಗೆ. ಮುಖ್ಯವಾಗಿ ನಾವು ಇಲ್ಲಿ ಏನು ಮಾಡ್ತೇವೆ, ನಮ್ಮ ಎಷ್ಟೋ ಅವಶ್ಯಕತೆಗಳನ್ನು ನಮ್ಮ ಮಾತಿನಲ್ಲಿ ಪೂರೈಸಿಕೊಳ್ತೀವಿ. ರಂಗಸ್ಥಳದಲ್ಲಿ ಮಾತೊಂದು ಇದ್ದರೆ ಸಾಕು ನಮಗೆ. ಈಗಾಗಲೇ ಈ ಇಂಬ್ಯಾಲೆನ್ಸ್ ನಮ್ಮ ಯಕ್ಷಗಾನದಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಕುಣಿತಾ ಇದ್ದವ ಕುಣಿತದಲ್ಲಿ, ಮಾತಿದ್ದವ ಮಾತಿನಲ್ಲಿ, ಮತ್ತೊಂದು ಶಕ್ತಿ ಇದ್ದು ಮತ್ತೊಂದು ಶಕ್ತಿಯಲ್ಲಿ ಅದು ಬೆಳೆಸ್ಕೊಂಡು ಯಕ್ಷಗಾನ ಆ ರೀತಿಯಾಗಿ, ಈಗ ತಪ್ಪು ಒಪ್ಪಿನ ವಿಚಾರವಾಗಿ ನಾನಿಲ್ಲಿ ಹೇಳ್ತಾ ಇಲ್ಲ, ಅವರವರ ಶಕ್ತಿಗೆ ಅನುಗುಣವಾಗಿ ನಾವು ಬೆಳೆಸ್ ಅದು ಇಲ್ಲಿ ಸಾಧ್ಯ ಆಗ್ತದೆ. ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದು ಇದೇ ಮಾಡೆಲ್ಲು ಹೊರಗಡೆ ಹೋದಾಗ ಆಗೋದಿಲ್ಲ. ಅದಕ್ಕಾಗಿ ಕಾರಂತರು ಬಹುಶಃ ಒಂದು ಚಿಂತನೆ, ಮುಖ್ಯವಾದ ಚಿಂತನೆ ಅಂದರೆ ಭಾಷೆಯೇ ತೊಡಕು ಅಂತ ಅವ್ರು ತಿಳ್ಕೊಂಡ್ರು. ಖಂಡಿತವಾಗಿಯೂ ಅಂಥ ಹಿರಿಯರಿಗೆ ನಾವು ಏನೋ ಪ್ರತಿಯಾಗಿ ಹೇಳ್ತೇವೆ ಅಂತಲ್ಲ, ಭಾಷೆ ತೊಡಕು ಹೌದು, ಇಷ್ಟು ಭಾಷೆ ತೊಡಕು ಹೌದು ಅಂದರೆ ಇಲ್ಲ ಆಡುವಷ್ಟು ಭಾಷೆ ಅಲ್ಲಿ ತೊಡಕಾಗೆ ಆಗ್ತದೆ ಖಂಡಿತವಾಗಿ. ಆದರೆ ಇದನ್ನು ನಾವು ಎಷ್ಟರ ಲಿಮಿಟಲ್ಲಿ ಇಟ್ಕೊಳ್ಬೇಕು, ಯಾಕೆಂದರೆ ಇದನ್ನು ಒಂದು ಪ್ರಾಯೋಗಿಕ ನೆಲೆಯಲ್ಲಿ ಕಂಡುಕೊಂಡಿದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಚೆನ್ನೈಗೆ ಹೋದರೆ ಕನ್ನಡ ಬರೋದಿಲ್ಲ, ಪಂಜಾಬಿಗೆ ಹೋದರೆ ಕನ್ನಡ ಬರೋದಿಲ್ಲ. ಅಲ್ಲಿ ಯಕ್ಷಗಾನ ಮಾಡೋದು ಹೇಗೆ, ಯಾಕೆ ಹೋಗಬೇಕು ಅನ್ನುವಂಥದ್ದು ವಿಚಾರ ಬೇರೆ. ಅವ್ರು ಕರೆದಾಗ, ಯಾಕೆಂದರೆ ಈಗ ನಾವು ಅನ್ಯ ಕಲೆಯನ್ನು ನೋಡಬೇಕು ಅಂದರೆ ಅವರನ್ನು ಕರೆಯಬೇಕಾಗ್ತದೆ ಅಥವಾ ನಾವು ನೋಡಬೇಕಾಗ್ತದೆ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಎಷ್ಟು ಅದ್ಭುತವಾದಂಥ ಯಕ್ಷಗಾನ ಇದೆ ಅಂತ ನಾವು ಹೇಳಿದರೂ ಸಹ ಮತ್ತೊಂದು ನೋಡದೇ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಲೇಬೇಕಾಗ್ತದೆ. ನೋಡುವಾಗ ಯಾವ ಸಂವೇದನೆ ನಾನು ಅಪೇಕ್ಷೆ ಪಡ್ತೇನೋ ಆ ಸಂವೇದನೆಯಲ್ಲಿಯೇ ನಾವು ಮತ್ತೊಂದು ಕಡೆಗೆ ಹೋಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾಷೆಯನ್ನು ತೆಗೆಯದೆ ಇದಕ್ಕೆ ಇನ್ನುಳಿದ ಸಮೃದ್ಧವಾದಂಥ ಸಂಗತಿಗಳನ್ನು ಇಟ್ಟುಕೊಂಡು ಅಭಿನಯ, ನೃತ್ಯ, ಆಮೇಲೆ ಏನು ನರೇಷನ್ ಇದೆಯೋ, ಕಥೆಯನ್ನು ಹೇಳುವ ವಿಧಾನ, ಆಮೇಲೆ ಕೆಲವೊಂದು ಶಿಸ್ತು.

ಅಂತ ಹೇಳಿದ್ರು. ಈ ತೆರೆಯ ಬಗ್ಗೆ ಆಕ್ಷೇಪ ಅಥವಾ ಖಂಡಿತ ಬರ್ತದೆ ಅದು, ಯಾಕೆಂದರೆ ನಾವು ಇಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಬಹುಶಃ 40-50 ವರ್ಷದವರೆಗೆ ನಾವು ಗ್ರಹಿಸದೇ ಇದ್ದಂಥ ಸಣ್ಣ ವಿಷಯಗಳು ಇದೆ ನಮ್ಮಲ್ಲಿ. ನಾವು ಇಲ್ಲಿ ಎಷ್ಟೆಲ್ಲ ಬದಲಾವಣೆಗಳು, ನಾನು ಇಲ್ಲಿ ಒಂದು ಪಟ್ಟಿ ಮಾಡ್ಕೊಂಡಿದ್ದೇನೆ ಎಷ್ಟು ಬದಲಾವಣೆ ಆಗಿದೆ ಅಂತ. ತುಂಬ ಬದಲಾವಣೆ ಆಗಿದೆ, ಆದರೆ ಕೆಲವೊಂದು ಬದಲಾವಣೆನೇ ಆಗಲಿಲ್ಲ. 5 ಜನ ನಾವು ನೃತ್ಯ ಮಾಡಬೇಕು ರಂಗಸ್ಥಳದಲ್ಲಿ ಪಾಂಡವರು ಅಂತ ಆದರೆ ಆ ತೆರೆಯ ಸೈಜನ್ನು ನಾವು ಬದಲಿಸಲಿಕ್ಕೆ ಸಿದ್ಧ ಇಲ್ಲ, ಯಾಕೆಂದರೆ ಅದು ಪರಂಪರೆ ಅಂತ ನಾವು ನಂಬಿದ್ದೇವೆ. ಕೆಲವೊಮ್ಮೆ ಈ ಪರಂಪರೆ, ಈಗ ಪರಂಪರೆ ವಿಷಯದಲ್ಲಿ ತುಂಬ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ಬೋದು, ಆಧುನಿಕತೆ ಬಗ್ಗೆ ಮಾಡ್ಬೋದು. ಈ ಮಧ್ಯದಲ್ಲಿ ನನಗೊಂದು ವಿಷಯ ನೆನಪಾಗ್ತದೆ, ಅಂದರೆ ಈ ಚರ್ಚೆಗಳೆಲ್ಲ ಇದೆಯಲ್ಲ, ಈ ಚರ್ಚೆಗಳು ಒಂದು ಕಡೆ ಹೋಗ್ತಾ ಇರ್ತದೆ, ಯಕ್ಷಗಾನ ಒಂದು ಕಡೆ ಹೋಗ್ತಾ ಇರ್ತದೆ. ಇವರು ಗ್ರಹಿಸೋದೇ ಇಲ್ಲ, ನಾವು ಹೇಳುವ ಚರ್ಚೆಗಳು ಆ ಯಕ್ಷಗಾನ ಪ್ರವಾಹಕ್ಕೆ ಮುಖ್ಯನೇ ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕೆಂದರೆ ಶಿವರಾಮ ಕಾರಂತರ ಕಾಲದಿಂದ ಹಿಂದಿನ ಕಾಲದಿಂದಲೂ ಆಗಲೂ ಯಕ್ಷಗಾನ ಹಾಳಾಗಿದೆ ಅನ್ನೋರಿದ್ದರು. ಈಗಂತೂ ಯಕ್ಷಗಾನ ಹಾಳಾಗಿದೆ ಅನ್ನೋದು ಹಾಗಿದ್ದರೆ ಅದಕ್ಕೊಂದು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಯಾರು ಹಾಳು ಮಾಡಿದ್ದಾರೆ ಅಲ್ಲಿ? ನಮ್ಮದು ಮೌನ ಅಂದರೆ ಅಲ್ಲಿ ನಾವು ಮೌನ. ನಮ್ಗೆ ಗೊತ್ತಾಗ್ತದೆ, ಅಷ್ಟು ಜನಕ್ಕೂ ಗೊತ್ತಾಗ್ತದೆ. ಪ್ರತಿಯೊಂದು ಊರಲ್ಲಿ ಹೋಗಿ ಕೇಳಿದ್ರೆ ಯಕ್ಷಗಾನ ಈಗ ಚೆನ್ನಾಗಿಲ್ಲ, ಯಾವ ಚೆನ್ನಾಗಿಲ್ಲ, ಏನು ಕುಣಿತಾರೆ ಮರೆಯ, ಏನು ತಲೆ ಬಾಗಿಸ್ತಾರೆ, ಏನು ಕುಣಿತದ ಬಗ್ಗೆ, ಕುಣಿತ ಗೊತ್ತಾದವ್ರು ಕುಣಿತದ ಬಗ್ಗೆ, ಮಾತು ಗೊತ್ತಾದವ್ರು ಮಾತು ಬಗ್ಗೆ ವಿಮರ್ಶೆಯನ್ನು ಮಾಡಿ ಇದು ಸರಿ ಇಲ್ಲ ಅಂತ ಹೇಳ್ತೇವೆ. ಇದು ಈ ಕಡೆ ಹೇಳ್ತಾನೆ, ಆ ಕಡೆ ಆಟನೂ ನೋಡ್ತೇವೆ, ಸಾಧ್ಯತೆ ಪ್ರೋತ್ಸಾಹನೂ ಕೊಡ್ತೇವೆ. ಹಾಗಾಗಿ ಏನಾಗಿದೆ ಅಂದರೆ ಯಾವ ವೈಚಾರಿಕವಾದಂಥ ನಿಲುವಿಗೂ ಯಕ್ಷಗಾನ ಬಗ್ಗದೆ ಸಾಗ್ತಾ ಇದೆ. ಇದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ವೈಭವೀಕರಣ ಮಾಡ್ತಾ ಇದ್ದೇವೆ. 40 ವರ್ಷ ಬೇಕು. ನಾನು ಹೇಳ್ತೇನೆ, ಹೊರಗಡೆ ಹೋದಾಗ ನಿಮ್ಮ ಟರ್ಮ್ ಬರಲಿಕ್ಕೆ ಒಂದು ನಮ್ಮ ಯಕ್ಷಗಾನ ಎಷ್ಟು ಬೆಳೆದಿದೆ ಭಾಳ. ನಿಮ್ಮ ಟರ್ಮ್ ಬರಬೇಕು ನಾಳೆ ಯಕ್ಷಗಾನ ಮಾಡಿ 40 ವರ್ಷ ಕಾಯಬೇಕು ಅಂದರೆ ನಿಜ ಆಗೋದು. ಈ ಲೆಕ್ಕಾಚಾರ ಕೋಟಿಗಟ್ಟಲೆ ಲೆಕ್ಕಾಚಾರ ನಾವು ಮಾಡ್ಬೋದು. ಕಲಾತ್ಮಕವಾಗಿ ನಾವೆಷ್ಟು ಬೆಳೆದಿದ್ದೇವೆ, ಇಷ್ಟು ಸಂಖ್ಯೆಯಲ್ಲಿ ಪ್ರದರ್ಶನ ಮಾಡುವುದರಿಂದ ಕಲಾತ್ಮಕವಾಗಿ ಬೆಳಲಿಕ್ಕೆ ಸಾಧ್ಯ ಇದೆಯೇ? ಒಂದು 8-10 ಸಾವಿರ ಪ್ರದರ್ಶನ ಮಾಡ್ತಾ ಇರುವಂತಹ ಒಂದು ಕಲೆ 8-10 ಸಾವಿರ ವಿಮರ್ಶೆಗೆ ಒಳಗಾಗಬೇಕು ನಿಜವಾಗಿ.

ಒಂದು ಯಕ್ಷಗಾನ ಮಾಡಬೇಕು ಅಂತ ನಾವು ಎಷ್ಟೋ ಕಡೆ ಹೋದಾಗ ಅಲ್ಲಿ ವೈಭವವೇ ಯಕ್ಷಗಾನವನ್ನು ಮೀರಿಸಿರ್ತದೆ. ಹಾಗಿದ್ರೆ ಅಲ್ಲಿ ನಾವು ಕಲೆಯನ್ನು ಪ್ರೀತಿಸ್ತಾ ಇದ್ದೇವೋ, ನಮ್ಮ ಪ್ರತಿಷ್ಠೆಯನ್ನು, ನಮ್ಮ ಹಣವನ್ನು, ನಮ್ಮ ಇನ್ನುಳಿದ ವಿಷಯಗಳಿಗಾಗಿ ಯಕ್ಷಗಾನವನ್ನು ಬಳಸ್ಕೊಳ್ತಾ ಇದ್ದೇವೋ, ಇದೆಲ್ಲ ಚರ್ಚೆ ಆದಾಗ ನಿಜವಾದಂಥ ವಿಷಯಗಳು ಗೊತ್ತಾಗ್ತದೆ, ನಿಜವಾಗಿ ಯಕ್ಷಗಾನ ಪಲ್ಲಟ ಆಗಿದೆಯೋ. ಹಾಗಾಗಿ ಇಲ್ಲಿಂದ ಹೊರಗಡೆ ಹೋಗುವಂತಹ ಯಕ್ಷಗಾನಗಳು ನಮಗೆ ಬೇಕಾ ಅಥವಾ ಇಲ್ಲೇ ಇರಬೇಕಾ, ಇಲ್ಲೇ ಇನ್ನು ಸಾವಿರಾರು ವರ್ಷ ಆಟ ಮಾಡ್ತಾ ಇರಬೇಕಾ, ಇದೆಲ್ಲ ನಾವು ಚರ್ಚೆಗೊಳಿಸು, ಯಾವುದು ಟೀಕೆಗಾಗಿ ಹೇಳುವಂಥದ್ದಲ್ಲ. ಯಾಕೆಂದರೆ ಪ್ರತಿಯೊಂದು ಕಲೆಯು ಬೆಳೀತಾ ಇದೆ ಅಂತ ನಾವು ಹೇಳ್ತೇವೆ. ಆ ಬೆಳವಣಿಗೆಯನ್ನು ಹೇಗೆ ಗುರುತಿಸ್ತೇವೆ ನಾವು? ಕಥಕ್ಕಳಿ ಎಲ್ಲಿ ನೋಡಿ, ಕೆನಡಾದಲ್ಲೂ ಕಥಕ್ಕಳಿ ಆಗ್ತದೆ, ಅಲ್ಲಿ ಎಲ್ಲಿ ನೋಡಿದ್ರು ಅವರು ಪ್ರತಿಷ್ಠೆ ಪ್ರಸಿದ್ಧಿ ಇದೆ. ನಾಟಕದವರು ಇಡೀ ಭಾರತವನ್ನು ವ್ಯಾಪಿಸಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಯಕ್ಷಗಾನ ತನ್ನ ನೆಲೆಯಲ್ಲಿ ಇರಬೇಕು. ನಿಜವಾಗಿ ಯಕ್ಷಗಾನದ ಶಕ್ತಿ ಬಹಳ ದೊಡ್ಡದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಈ ದೊಡ್ಡದನ್ನು ನಾವೇ ಅನುಭವಿಸ್ಬೇಕಾ ಅಥವಾ ಹೊರಗಡೆ ಕೊಂಡು ಹೋಗಬೇಕಾ? ಕೊಂಡು ಹೋಗೋದಾದರೆ ನಮಗೆ ಎಷ್ಟು ಜವಾಬ್ದಾರಿಗಳಿದೆ? ಒಂದೆರಡು ಉದಾಹರಣೆ ಹೇಳ್ತೇನೆ. ಅವರೆಲ್ಲ ಏನು ಹೊರಗಡೆ ತಿರುಗಾಡ್ತಾ ಇರ್ತಾರೆ ಅಂತ ಕೆಲವೊಬ್ಬರಿಗೆ ಹೋಗೋರಿಗೆ ಆಕ್ಷೇಪ ಇದೆ. ಅಲ್ಲಿ ಏನಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಈ ಕ್ಯಾದಿಗೆ ಮುಂದೆ ಇದು ನೋಡಿದ್ರೆ ಸಾಕು ಅಂತ. ಇಷ್ಟು ಸುಲಭವಾಗಿ ಮತ್ತೊಂದು ಪ್ರದೇಶವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ, ಖಂಡಿತವಾಗಿಯೂ ಅಸಾಧ್ಯ ಅದು. ಯಾಕೆಂದರೆ ಇಲ್ಲಿ ಎಲ್ಲರೂ ಆಟ ನೋಡ್ತಾರೆ, ಅಲ್ಲಿ ಆಸಕ್ತಿ ಇದ್ದವ್ರು ಮಾತ್ರ ಬರ್ತಾರೆ, ಪ್ರತಿಯೊಂದು ವಿಷಯವನ್ನು ವಿಮರ್ಶೆಗೆ ಒಳಪಡಿಸ್ತಾರೆ. ಹಾಗಿರುವಾಗ ಈ ನಮ್ಮ ಕಲೆ ಹೊರಗಡೆ ಹೋಗಬೇಕಿದ್ರೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎನ್ನುವುದು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತು ಕಲಾವಿದರು ಇದಕ್ಕೆ, ತಂಡಗಳು ಇದಕ್ಕೆ ಸಿದ್ಧ ಆಗ್ತಾ ಇಲ್ಲ ಅಂತ ನನ್ನ ಸ್ವಂತ ಅನುಭವ. ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಇದೆ ಅಂತಂದರೆ ಅಲ್ಲಿ ಹೋಗಲಿಕ್ಕೆ 3 ದಿವಸ ಬೇಕು, ಬರಲಿಕ್ಕೆ 3 ದಿವಸ ಬೇಕು. ನೀವು ಆಟ ಅರ್ಧ ತಾಸು ಅಂತ ಹೇಳ್ತೀರಿ, ನನಗೆ ಯಾವ ಪಾತ್ರ ಕೊಡ್ತೀರಿ? ಮತ್ತು 6 ದಿವಸ ನಂಗೆ 6 ಆಟ ಹೋಗ್ತದೆ ಅಲ್ಲಿ, ಈ 6 ಆಟಕ್ಕೆ ನೀವು ಕೊಡೋ ಸಂಬಳ ಎಷ್ಟು? ಈ ಪ್ರಶ್ನೆಯನ್ನು ಕಲಾವಿದ ವ್ಯಾವಹಾರಿಕವಾಗಿ ಕೇಳೇ ಕೇಳ್ತಾನೆ. ಇದು ಬಹಳ ದೊಡ್ಡ, ಹೊರಗಡೆ ಹೋಗುವುದಕ್ಕೆ ಬಹಳ ದೊಡ್ಡ ಆತಂಕ. ಒಂದು ಕಲಾವಿದನನ್ನು ಸಿದ್ಧಗೊಳಿಸಬೇಕು ಅದಕ್ಕೆ. ಅಂದರೆ ನೀ ಮರ ಇಲ್ಲಿ ಮಾತಾಡ್ದಂಗೆ ಮಾತಾಡಬೇಡ, ಈ ವಾಲಿ ರಾಮ ನಾವು ಇಲ್ಲಿ ಎಷ್ಟು ಬೇಕಾದ್ರೂ ಹೊಡ್ಕೊಳ್ಳೋಣ, ಅಲ್ಲಿ ಹೋದ್ಮೇಲೆ ವಾಲಿ ರಾಮರ ಸಂವಾದ ಹಾಗಾಗಬಾರ್ದು, ಹೀಗಾಗಬೇಕು ಅಂತ ಕಲಾವಿದನನ್ನು ಸಿದ್ಧಗೊಳಿಸಿಕೊಂಡು ತಂಡವನ್ನು ಕಟ್ಕೊಂಡು ಪೆಟ್ಟಿಗೆಯನ್ನು ಹೊತ್ಕೊಂಡು, ಈಗ ನಮ್ಮ ಅನೇಕರು ಬರೀತಾರೆ ಹಿಂದಿನ ಕಾಲದಲ್ಲಿ ತಲೆಯ ಮೇಲೆ ಪೆಟ್ಟಿಗೆ ಹೊತ್ಕೊಂಡು ನಡೆದಾಡ್ಕೊಂಡು ಹೋಗ್ತಿದ್ರು ಅಂತ. ಈಗ ಒಂದು ಟ್ರೂಪನ್ನು ತಗೊಂಡು ಹೋಗುವುದಾದರೆ ಅಷ್ಟೇ ಸಮಸ್ಯೆ ಇದೆ. ಈಗೀಗ ಕೂಲಿಗಳು ಸಿಗೋದಿಲ್ಲ. ಈಗ ನಮ್ಮ ಯಕ್ಷಗಾನದ ವೇಷಗಳು ಒಂದು ಹದದಲ್ಲಿ ಹಗುರ ಆಗಿದೆ ಅದು, ಆದರೂ ಹೊರುವುದಕ್ಕೆ ಸಾಕಷ್ಟು ಭಾರವೇ ಇದೆ. ಇದೆಲ್ಲ ವ್ಯಾವಹಾರಿಕವಾದಂತಹ ತೊಡಕುಗಳನ್ನೆಲ್ಲ ಸಹಿಸಿಕೊಳ್ಳುವಂಥ ಟ್ರೂಪ್ಗಳು ಬಹಳ ಕಡಿಮೆ ಇದೆ ನಮ್ಮ ಇದರಲ್ಲಿ. ನಮ್ಮ ವಿಸ್ತಾರಕ್ಕೆ ಅನೇಕ ತೊಂದರೆಗಳಿದೆ. ವಿಸ್ತಾರ ಆಗಬೇಕು ಅಂತ ಅಕಾಡೆಮಿಯ ಒಂದು ಸಂವಾದದಲ್ಲಿ ಅನೇಕ ಕಲಾವಿದರು ಹೇಳಿದ್ರು, ವಿಸ್ತಾರ ಆಗಬೇಕು ವಿಸ್ತಾರ ಆಗಬೇಕು ಅಂತ. ವಿಸ್ತಾರಕ್ಕೆ ಇರುವ ತೊಡಕು ಸಾಮಾನ್ಯ ಅಲ್ಲ. ಮೊದಲನೇದಾಗಿ ಆ ಕಲಾವಿದ ತಂಡವೇ ಲೆಕ್ಕಾಚಾರ ಬಿಡಬೇಕಾಗ್ತದೆ, ನನಗೆ ಎಷ್ಟು ಹೋದರೂ ಉಳಿತದೆ ಎಷ್ಟು. ಯಾಕೆಂದರೆ ಸ್ಪಿಕ್ಮೇಕೆ ಅಂತ ದೊಡ್ಡ ಸಂಸ್ಥೆ, ನಾವು 92ರಲ್ಲಿ ಆರಂಭಿಸುವಂಥ ಹೋದಂಥ ಸಂದರ್ಭದಲ್ಲಿ ರೆಮ್ಯುನರೇಷನ್ ಕೊಡ್ತಾ ಇದ್ದಿದ್ದು 2000 ರೂಪಾಯಿ. ರೆಮ್ಯುನರೇಷನ್ ಎಷ್ಟು ಕೊಡ್ತೀರಿ ಅನ್ನೋದು ಕೇಳುವ ಪ್ರಶ್ನೆಯೇ ಇಲ್ಲ ಸ್ಪಿಕ್ಮೇಕೆಯಲ್ಲಿ ಪ್ರೋಗ್ರಾಮ್ ಮಾಡುವವರಿಗೆ. ಅಂಥದ್ದನ್ನು ನೀವು ನಿಮ್ಮ ಶಕ್ತಿಯಿಂದ ಜೀರ್ಣಿಸಿಕೊಂಡ್ರೆ ಹೊರಗಡೆ ಹೋಗ್ಲಿಕ್ಕಾಗತ್ತೆ. ಇನ್ನು ಉತ್ತರ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಯಕ್ಷಗಾನ ಬೆಳೆಯಲಿಲ್ಲ ಅನ್ನುವಂಥದ್ದು ಖಂಡಿತವಾಗಿಯೂ ಸತ್ಯವಾದ ವಿಚಾರ. ಅದಕ್ಕೂ ಹಾಗೆ, ನಾವು ಕೆಲವೊಂದು ವಿಷಯಗಳಲ್ಲಿ ಪ್ರಯತ್ನ ನಮ್ಮದು ಸಾಕಾಗಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಉತ್ತರ ಕರ್ನಾಟಕದ ಅನೇಕರು ಯಕ್ಷಗಾನ ನೋಡಿದ ಮೇಲೆ ಇದು ಹೀಗಿದೆಯೇ, ಮೊದಲೇ ಹೀಗೆ, ಇದು ಯಾಕಷ್ಟು ಕಿರ್ತೀರಿ, ಯಾಕಷ್ಟು ಕೂಗ್ತೀರಿ ಅಂತೆಲ್ಲ ಕೇಳ್ತಾಯಿದ್ರು. ಒಂದು ಯಕ್ಷಗಾನ ಅವ್ರು ನೋಡಿದ ಮೇಲೆ, ಇಲ್ಲ ಇದು ನೋಡುವಾಗ ಉಂಟು, ನಮ್ಮ ಊರಿಗೆ ಬರ್ತೀರಾ ಅಂತ ಕೇಳಿದ್ರು. ಒಂದು ರಾಮಹಳ್ಳಿ ಅಂತ ಬೆಂಗಳೂರಲ್ಲಿ, ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ. ಹೀಗೆ ಪ್ರಸ್ತುತಪಡಿಸುವ ವಿಷಯದಲ್ಲಿ ನಾವೇನೋ ಕೆಲವು ಬದಲಾವಣೆಗಳನ್ನು ನಮ್ಮ ಈ ಒಂದು ಸ್ಟ್ರಕ್ಚರಿಗೆ ತೊಂದರೆ ಆಗದೇ ಇದ್ದಂಗೆ ಮಾಡಿಕೊಂಡ್ರೆ ಯಕ್ಷಗಾನದ ವಿಸ್ತಾರ ಕ್ಕೆ ಅಂತಹ ಒಂದು ತೊಡಕುಗಳು ಬರಲಿಕ್ಕಿಲ್ಲ. ಹಾಗೆ ಪ್ರಾದೇಶಿಕವಾದಂತಹ ಅನೇಕ ಕಲೆಗಳು ಅದು ಸಹ ಅಲ್ಲಲ್ಲಿಯ ಮಟ್ಟವನ್ನು ಮೀರುವುದಕ್ಕೆ ಒಂದಿಷ್ಟು ಬದಲಾವಣೆ. ಯಾಕೆಂದರೆ ನಾವು ಹೋದರೆ ಹೇಗೆ ಅರ್ಥ ಆಗೋದಿಲ್ಲ, ಅವ್ರು ಇಲ್ಲಿ ಬಂದರೂ ನಮ್ಗೆ ಅರ್ಥ ಆಗೋದಿಲ್ಲ. ಈ ರೀತಿಯ ಕೆಲವು ಸನ್ನಿವೇಶಗಳು ಇದೆ. ಇನ್ನು ಕಲೆ ಸಮಾಜದ ನಾಡಿ ವಿಷಯದಲ್ಲಿ ಬಂತು. ಖಂಡಿತವಾಗಿಯೂ ನಮ್ಮ ಯಕ್ಷಗಾನ ಇರಲಿ ಯಾವುದೇ ಇರಲಿ,

ಅದು ಒಂದು ರೀತಿ ಗುಪ್ತಗಾಮಿನಿಯಾಗಿ ಇರ್ತದೆ. ಆ ಗುಪ್ತಗಾಮಿನಿ ಸಮಾಜದಲ್ಲಿ ಆಗುವ ಎಲ್ಲ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಥಟ್ಟನೆ ಜಿಗಿಯುತ್ತದೆ. ಈಗ ಇಲ್ಲಿ ಕರೋನಾ ಬಂದ ಕೂಡಲೇ ಬೇಗ ಒಂದು ಆಟ ಮಾಡಿದ್ದಾರೆ. ಕರೋನಾ ಸಂದರ್ಭ ಕರೋನಾ ವಿಜಯ ಏನೋ ಒಂದಿದೆ, ಒಂದು ಆಟ ಆಗಿದೆ. ಅಂದರೆ ಏನಿದೆ ಯಾವ ಅಂಥದ್ದು ಸರಿಯೋ ತಪ್ಪೋ ಅನ್ನೋ ವಿಷಯಗಳು ಬೇರೆ. ಪ್ರಬಲವಾಗಿ ಒಂದು ಸಮಾಜದ ಮಧ್ಯದಲ್ಲಿ ಬೆಳೆದಿರುವ ರಂಗಭೂಮಿ ಏನು ಮಾಡ್ತದೆ ಅಂದರೆ ಇಮಿಡಿಯೇಟಾಗಿ ವಿಷಯವನ್ನು ಗ್ರಾಸ್ ಮಾಡಿಕೊಂಡು ಕೂಡಲೇ ಒಂದು ಜಂಪ್ ಮಾಡ್ತದೆ. ಅದು ಎಲ್ಲಿ ಜಂಪ್ ಮಾಡ್ತದೆ ಅಂದರೆ ಮತ್ತೊಂದು ವಿಷಯ ಬರುವಲ್ಲವರೆಗೂ ಸುಮ್ಮನೆ ಇರ್ತದೆ, ಅದೇ ವಿಷಯದಲ್ಲೇ ಇರ್ತದೆ, ಅಲ್ಲಿವರೆಗೆ ಜಂಪ್ ಮಾಡ್ತದೆ. ಹಾಗೆ ನಮ್ಮ ಯಕ್ಷಗಾನದಲ್ಲಿ ಅನೇಕ ವಿಷಯಗಳು ಹೀಗೆ ಸಮಾಜದ ಸಂಬಂಧಪಟ್ಟಂಥ ಸಂಗತಿಗಳು ಸೇರಿದೆ. ಇನ್ನು ಯಕ್ಷಗಾನ ಈ ಭಾಗದ ಅಸ್ಮಿತೆಯ ಬಗ್ಗೆ ನಾರಾಯಣರು ಎಲ್ಲರೂ ಪ್ರಕಟ ಆಗ್ತಾ ಇದೆಯೇ ಅನ್ನುವಂಥ ಒಂದು, ನನಗೆ ತಿಳಿದಂತೆ ಅವ್ರು ಹೇಳಿದಾಗೆ ರಾಜಕೀಯ ವಿಷಯಗಳು ತುಂಬ ಬಳಕೆ ಆಗ್ತಿರುವಂಥದ್ದು ಹೌದು. ಅದು ಎಲ್ಲರ ಕಳವಳಕ್ಕೆ, ಯಾಕೆಂದರೆ ಮೂಲ ಸ್ರೋತ ನಮ್ಮ ಯಕ್ಷಗಾನವೋ ಅಥವಾ ಕಲೆಯೋ ಮೂಲವಾಗಿ ಯಾರಿಗೆ ನಾವು ಪ್ರೇಕ್ಷಕರನ್ನು ನಾವು ಏನನ್ನು ತಲುಪಿಸ್ಬೇಕೋ, ಯಾವುದು ಕಥೆಯನ್ನು ತಲುಪಿಸ್ಬೇಕೋ ಆ ವಿಷಯದಿಂದ ಹೊರತಾಗಿ ನಾವು ಬಹಳಷ್ಟು ದೂರ ನಮ್ಮ ವಿಚಾರಗಳನ್ನು ರಂಗಸ್ಥಳದಲ್ಲಿ ತರುವಂಥದ್ದು ಸುಮಾರು ವರ್ಷ ಆಯಿತು ಬರಲಿಕ್ಕೆ ಆರಂಭಿಸಿ. ಅದು ಒಂದು ಅರ್ಥದಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳುವ ಹಾಗೆ ನಮ್ಮನ್ನು ಪ್ರೇರೇಪಿಸ್ತದೆ. ಆದರೆ ಯಕ್ಷಗಾನ ಈ ಭಾಗದಲ್ಲಿ ಒಂದು ಹೆಸರುಂಟು, ನಿಮ್ಮ ಕಡೆಯವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ನೀವು ತಾಳ್ಮದ್ಲೆ ಮತ್ತು ಯಕ್ಷಗಾನ ಸಂಪರ್ಕದಲ್ಲಿದ್ದವರು ಅನ್ನುವ ಒಂದು ಪ್ರಶಂಸೆ ಉಂಟು ನಮ್ಮ ಯಕ್ಷಗಾನದವರಿಗೆ. ಹಾಗಾಗಿ ಜನಮಾನದಲ್ಲಿ ಮನಸ್ಸಿನಲ್ಲಿ ಒಂದು ಯಕ್ಷಗಾನ ಭಾಷೆಯ ವಿಷಯದಲ್ಲಿ ಭಾಷೆಯ ಅಸ್ಮಿತೆಯನ್ನು ಕನ್ನಡದ ಶಕ್ತಿಯನ್ನು ಚೆನ್ನಾಗಿ ದುಡಿಸ್ಕೊಂಡಂತಹ ಒಂದು ರಂಗಭೂಮಿಯಾಗಿ ನಾವು ಅದನ್ನು ಗ್ರಹಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತೇನೆ, ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಈ ಅನ್ಯ ಧರ್ಮೀಯರು ಯಕ್ಷಗಾನವನ್ನು ನೋಡುವಂಥ ಆಗಬೇಕು ಅಂತಾದರೆ ಅದು ಕಲೆಯಾಗಿಯೇ ಪ್ರಸ್ತುತಪಡಿಸಬೇಕು. ಈ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಅಂದರೆ ನಾವು ಯಾವುದೋ ಒಂದು ಧಾರ್ಮಿಕ ವಿಷಯಗಳನ್ನು ಎತ್ತುಕೊಂಡಾಗ ಸಮಾಜದಲ್ಲಿ ಬೇರೆ ಆದಂಥ ವ್ಯಕ್ತಿ ಆಸಕ್ತ ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ಆದರೆ ಶುದ್ಧವಾಗಿ ಯಕ್ಷಗಾನ ಅಂತಾದರೆ ಯಾವ ಧರ್ಮದವರು ಅದಕ್ಕೆ ಬರ್ತಾರೆ? ಮೂಲಭೂತವಾಗಿ ಯಕ್ಷಗಾನದ ಶಕ್ತಿ ಇರುವಂಥದ್ದು ಅದೇ. ಅಂದರೆ ಯಾವುದೋ ಒಂದು ನಾವು ಚೌಕಿಯಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೇವೆ, ಅದು ಈಗ ಇತ್ತಲಾಗಿ ಏನಾಗಿದೆ ಅಂದರೆ ಅದು ಚೌಕಿಯೋ ದೇವಸ್ಥಾನವೋ ಅಂತ ತಿಳಿದೇ ಇದ್ದಷ್ಟು ಬದಲಾವಣೆ ಆಗಿದೆ. ಯಾಕೆಂದರೆ ಆಗಮಶಾಸ್ತ್ರದ ಪ್ರಕಾರ ನಾವು ಯಾವ್ಯಾವ ಪೂಜೆ ಪುನಸ್ಕಾರಗಳನ್ನು ನಾವು ದೇವರಿಗೆ ಮಾಡಬೇಕೋ ಅದನ್ನು ನಾವು ತಿರುಗುವಂಥ ಈ ಮೇಳಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಿರೀಟವೇ ದೇವರು, ಅದಕ್ಕೆ ಸಾಮಾನ್ಯವಾದಂಥ ಒಂದು ಪೂಜೆ ಇದೆ. ಆದರೆ ಇವತ್ತು ಎಷ್ಟು ಪಲ್ಲಟ ಆಗಿದೆ ಅಂದರೆ ಚೌಕಿ ಮನೆ ಒಂದು ದೊಡ್ಡ ದೇವಸ್ಥಾನ ಆಗಿಬಿಟ್ಟಿದೆ. ಹೀಗಾದಾಗ ಏನಾಗ್ತದೆ, ಇದು ಒಂದು ಅತಿರೇಕಕ್ಕೆ ಹೋಗ್ತದೆ. ಅಲ್ಲಿ ಭಟ್ರು, ಅವ್ರ ಮಡಿ, ಅವ್ರ ಪಂಚಕಜ್ಜಾಯ, ಅವ್ರ ಕಾಯಿ ಒಡೆಯೋದು, ಪ್ರಸಾದ ಕೊಡೋದು, ಈ ಒಂದು ಪ್ರೊಸೆಸ್ ಇದೆಯಲ್ಲ, ಇದು ಪೂರ್ತಿ ನಾವು ಸೆಕ್ಯುಲರ್ ಅಂತ ಹೇಳಲಿಕ್ಕೆ ಆಗದೆ ಇದ್ದ ಸನ್ನಿವೇಶ ತಂದಿದೆ. ಹಾಗಿದ್ರೆ ಯಕ್ಷಗಾನ ಮೂಲ ಹಾಗಿರಲೇ ಇಲ್ಲ ಖಂಡಿತವಾಗಿಯೂ. ನೀವು ಹಿಂದೆ ಹೋದರೆ 100 ವರ್ಷದ ಹಿಂದೆ ಹೋದರೆ ಕಿರೀಟವನ್ನು ಸಾಂಕೇತಿಕವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಕಲೆ ಈ ಪಲ್ಲಟಗಳು, ಈ ಬದಲಾವಣೆಗಳು, ಆಧುನಿಕ ಸಂಗತಿಗಳು ವಿಷಯಗಳಲ್ಲಿ ಆಧುನಿಕ ಅಂದಹಾಗೆ ನಮ್ಮ ಶ್ರೀಪಾದ ಭಟ್ಟರು ಹೇಳಿದಾಗೆ ಆಧುನಿಕದಿಂದ ಒಳ್ಳೆಯದು ಆಗಿದೆ. ಆಧುನಿಕ ಎನ್ನುವಂಥದ್ದು ಅರ್ಥವಿಸುವ ವಿಷಯದಲ್ಲಿಯೂ ಕೆಲವೊಂದು ಗೊಂದಲಗಳಿದೆ. ಈಗ ಇದೆಲ್ಲ ಆಧುನಿಕ ಅಂತ ಹೇಳ್ತೀರೋ ಮತ್ತು ಹಿಂದೆ ಅಂತ ಹೇಳ್ತೀರೋ, ಈ ಪೂಜೆ ಪುನಸ್ಕಾರಗಳೆಲ್ಲ ಇದೆ, ಇದೇನಂತ ಅರ್ಥವಿಸೋದು ನಾವು? ಹಾಗೆ ರಂಗಭೂಮಿ ಒಂದು ರಂಗಭೂಮಿಯಾಗೇ ಹೇಗೆ ಉಳಿಬೇಕು ಅನ್ನೋದು ನಮಗಿರೋ ಚಾಲೆಂಜು. ನಾನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಯಕ್ಷಗಾನ ಕಲೆ, ಅದು ಉತ್ತರ ಕನ್ನಡ ಇರ್ಬೋದು, ಮಧ್ಯತಿಟ್ಟಿರ್ಬೋದು, ತೆಂಕಿರ್ಬೋದು, ಈ ಕಲೆಗಳು ಕಲೆಗಳಾಗೇ ಉಳಿಸುವುದು ಹೇಗೆ, ಅದು ಚಾಲೆಂಜು. ಪ್ರದರ್ಶನದ ಸಂಖ್ಯೆ ಎನ್ನುವಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಂಡು, ಪ್ರೇಕ್ಷಕರನ್ನು ತೆಗೆದುಕೊಂಡು, ಸಮಯ ಮಿತಿ, ಇದೆಲ್ಲ ಒಂದು ವ್ಯಾವಹಾರಿಕ ಸಂಗತಿಗಳು. ಆದರೆ ಯಕ್ಷಗಾನಕ್ಕೆ ಅದರ ತನ್ನ ಕೋರ್ ಐಡಿಯಾವನ್ನು, ತನ್ನ ಕಲಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮ ಪ್ರಯತ್ನ ಎಷ್ಟು, ಈ ಪ್ರಶ್ನೆಯನ್ನು ಕೇಳಿಕೊಂಡಾಗ ಸಂಖ್ಯೆಗೂ ಮತ್ತು ಅದಕ್ಕೆ ಸಂಬಂಧ ಇಲ್ಲ. ಸಂಖ್ಯೆ ಬಹಳಷ್ಟಾಗಿದೆ, ಆದರೆ ಈ ಕಲಾತ್ಮಕ ಅಂಶವನ್ನು ದೃಢೀಕರಿಸುವುದಕ್ಕೆ, ಒಪ್ಪಿಕೊಳ್ಳುವುದಕ್ಕೆ,
ನಮ್ಮಲ್ಲಿ ಹೆಚ್ಚು ಸಮಸ್ಯಾತ್ಮಕ ಸಂಗತಿಗಳು ಇದರೊಟ್ಟಿಗೆ ಸೇರಿಸಿದೆ. ಯಾಕೆಂದರೆ ಇಲ್ಲಿ ಹವ್ಯಾಸಿಗಳು ಅಂತ ಒಂದು ವರ್ಗ ಇದೆ, ವೃತ್ತಿ ಅಂತ ಒಂದು ವರ್ಗ ಇದೆ, ಆಮೇಲೆ ಟೆಂಟ್ ಮೇಳ ಅನ್ನುವಂಥ ಕಮರ್ಷಿಯಲ್ದೊಂದು ವಿಂಗ್ ಇದೆ. ಈ ಮೂರು ವಿಂಗ್ಗಳು ಪರಸ್ಪರ ಯಾವಾಗಲೂ ಚಿತ್ರ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಬದುಕ್ತಾ ಇದೆ. ಈ ಎಲ್ಲವನ್ನೂ ನಾವು ಯಕ್ಷಗಾನ ಅಂತ ಕರೀತಾ ಇದ್ದೇವೆ. ಯಾವ ಯಕ್ಷಗಾನ ಪರಂಪರೆ ಇದ್ದು ಯಾವುದು ಕಲಾತ್ಮಕ ಯಕ್ಷಗಾನ, ಯಾವುದು ಉಳಿಸಿಕೊಳ್ಬೇಕು, ಯಕ್ಷಗಾನ ಉಳಿಸಿಕೊಳ್ಳಬೇಕು ನಮ್ಮ ಪರಂಪರೆ, ನಮ್ಮ ಈ ಥರ ಭರತವಾಕ್ಯಗಳನ್ನು ನಾವು ಹೇಳ್ತೇವೆ, ಅದು ಯಾವುದನ್ನು ಉಳಿಸಿಕೊಳ್ಬೇಕು. ಈ ಟೆಂಟ್ ಆಟಕ್ಕೆ ಒಂದು ಒಬ್ಬರ ಮೇಳಕ್ಕೆ ಒಬ್ಬರು ಪೋರ್ಚುಗೀಸ್ನಿಂದ ನಾಲ್ಕು ಜನ ಅಧ್ಯಯನಕ್ಕೆ ಬಂದರು ನಮ್ಮ ಮನೆಗೆ. ಒಂದು ಟೆಂಟ್ ಮೇಳಕ್ಕೆ ಕರ್ಕೊಂಡು ಹೋದೆ. ಒಂದು ಎರಡು ಗಂಟೆ ರಾತ್ರಿವರೆಗೆ ಬಹಳ ಕಷ್ಟದಿಂದ ಕೂತ್ಕೊಂಡ್ರು. ಅದು ಯಕ್ಷಗಾನವೇ ಅದು. ಒಂದು ಕಡೆಗೆ ಟೆಂಟ್ ಕಂಬ ಹತ್ತೋದು, ಸರ್ಕಸ್ ಮಾಡೋದೆಲ್ಲ ಮಾಡ್ದ. ಅವರಾಗೇ ಹೇಳಿದ್ರು ಇಲ್ಲಿಂದ ಹೋಗೋಣ ನಾವು ಅಂತ. ಅಂದರೆ ಈ ಉಳಿಸ್ಕೊಳ್ಳಬೇಕು ಎನ್ನುವ ಟೈಟಲ್ ಅಡಿಯಲ್ಲಿ ಇದೆಲ್ಲ ಬರ್ತದೋ ಅಥವಾ ಹೊರತಾದದ್ದಿದೆಯೋ, ಇದು ನಾವು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಬೇಕಾದ್ರು. ಆಮೇಲೆ ಯಕ್ಷಗಾನ ಎನ್ನುವಂಥದ್ದು ಇರುವ ಹಾಗೆ ಪ್ರತಿ ರಾಜ್ಯದಲ್ಲೂ ಪ್ರತಿ ದೇಶದಲ್ಲೂ ಇರುವಂತಹ ಕಲೆಗಳ ಬೆಳವಣಿಗೆ ಹೇಗಿದೆ ಅನ್ನುವುದನ್ನು ನಾವು ಗ್ರಹಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲದೆ ಇದ್ರೆ ಏನಾಗ್ತದೆ ಅಂದರೆ ಯಾವುದೋ ಒಂದು ಅಯ್ಯೋ ಆ ಮೇಳ ನಿಂತೋಯ್ತಂತೆ, ನಮಗೆ ಶಾಕಿಂಗ್. ಅದು ನಮಗೆ ಒಬ್ರು ಹೇಳ್ತಿದ್ರು ಒಂದ್ಸಲ, ಅಯ್ಯೋ ಮರೆ ಬೆಳಗೊರೆಗೆ ಆಗೋದಲ್ಲ, ನಿಂತೋಯ್ತಲ್ಲ ಜಗತ್ತೇ ಏನು ಅಂತ. ಅಂದರೆ ಈ ಜಗತ್ತಿನಲ್ಲಿ ಕಲೆ ಉಂಟು, ನಮ್ಮನ್ನು ಬಿಟ್ಟು ಚೆನ್ನಾಗಿ ಬದುಕ್ತಾ ಇರುವಂಥ ಕಲೆಗಳಿದೆ. ಆ ಬಗ್ಗೆ ನಾವು ನೋಡದೇ ಇರೋದರಿಂದ ನಮ್ಗೆ ಯಾವುದೋ ಒಂದು ಮೇಳ ನಿಂತು ಕೂಡಲೇ ಯಕ್ಷಗಾನ ಹಾಳಾಯಿತು ಅಂತ ಕಾಣೋದು. ಬೆಳಗೊರೆಗೆ ಇದ್ದಿದ್ದು ಮೂರು ತಾಸಿಗೆ ಬಂತು ಅಂತ ಮುಳುಗೋದು ಅಂತ

0: ನಾವು ಹಂತಕ್ಕೂ ಬರ್ಬೋದು. ಈಗಿನ ಕಲಾವಿದರು, ಬಹುತೇಕ ಕಲಾವಿದರು ಇಂತಹ ಪರಂಪರೆಗಳಲ್ಲಿ, ಇಂತಹ ಸಂಗತಿಗಳಲ್ಲಿ ವಿಶ್ವಾಸ ಇಟ್ಟವರೇ ಅಲ್ಲ. ಅವರಿಗೆ ದೇವಸ್ಥಾನದ ಮುಂದೆ ಒಂದು ಸಣ್ಣ ತಾಳ್ಮದ್ಲೆ ಹಾಕಿ ಅಂದರೆ ಅವ್ರಿಗೆ ಬೇಜಾರಾಗ್ತದೆ. ಅಂದರೆ ಈ ದೇವಸ್ಥಾನದಲ್ಲಿರುವಂಥ ಯಕ್ಷಗಾನ ಕೂಡ ಯಾವುದೇ ಒಂದು ಭಕ್ತಿಯ ಭಾವದ ಅಥವಾ ಯಕ್ಷಗಾನದ ಮೇಲೆ ಪ್ರೀತಿಯ ಉದ್ದೀಪನದಿಂದ ನಡೆಯುವಂಥದ್ದಲ್ಲ. ವ್ಯಾವಹಾರಿಕ ಚೌಕಟ್ಟುಗಳ ನೆಲೆಯಲ್ಲಿ ಅಲ್ಲಿ ತಗೊಂಡೋಗಿ ಕೂರಿಸಲ್ಪಟ್ಟಿದೆ. ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ಒಂದಿಷ್ಟು ಮರುಚಿಂತನೆ ಹೊಸ ಬೆಳಕು ಖಂಡಿತವಾಗಿಯೂ ಅಗತ್ಯ ಇದೆ. ನನ್ನ ಮಾತನ್ನು ಮುಗಿಸ್ತೇನೆ.
1: ಇದುವರೆಗೆ ಕೆರೆಮನೆ ಶಿವಾನಂದ ಹೆಗಡೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
2: ಹರೆ

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು.
1: ರಾಮ ನೆಂಪುಡೇ ದಿನ ಕರಿದುಕೊಂಡು ಅಪಂಡ ಎನ್ನ ಸರ್ವದ ತ್ರಾಣ ಇತ್ತಿನಡೆ ಪ್ರಾಣ ಇತ್ತಿನಡೆ ಬರೆ ಮುಟ್ಟೋಗಲ ಎಂಕಪ್ಪು ನಂಚತ್ತನ ರಡ್ಡೆ ಅಚ್ಚರ ರಾಮ ಏಪ ಬರ್ಪ ರಾಮ ಏಪ ಕಾಪುವ ರಾಮ ರಾಮ ರಾಮ ರಾಮ ಏರಿಯ

0: ನೆಸರದೇವರ್ನ ದೊಂಬುಗು ಬೆಚ್ಚ ಏರ್ನಂಚಿನ ಪೊಯ್ಯದ ರಾಸಿ ಐತಮಿತ್ತು ಕುತ್ತ ಕುಲ್ಲು ದಿನ ಮಲೆ ಮಂಗಿ ಅಂದಯ್ಯ. ಈ ಏರ್ ಎಂದು ಅರ್ಥ ಆಯಿಜಿ, ಸಾಮಾನ್ಯವಾದ ಮಲೆ ಮಂಗೆ ಎಂದು ಪಂಡ ಮಲೆ ಟುಪ್ಪುನ ಎಂದು ಅರ್ಥ.
1: ಆಹಾ,
0: ನಿನ್ನ ಜಾತಿ ತಕ್ಕಲೇನು ಮರಟ ಮಲೆಟ ತೂವಡತ್ತಂದೆ. ಕಡಲ್ದ ಬರಿಟ್ಟು ಕೊಯ್ಯದ ರಾಶಿದ ಮಿತ್ತದ್ದು ತೂಪಿನವು ಬಾರಿ ಆಚಿರ ತೋಜುಂಡೆಂಕ್ ಒಂದು ಅರುವೆದ ಬಾಕಿಲು ಮುಲುಪ್ಪ ಜಲಚರ ವಸ್ತುಲನ್ನು ತಿಕ್ಕಂಡ ಅವು ಮಲ್ಲ ಆಚಿರದ ಸಂಗತಿ ಅಂಟು. ಅಂಚ ಪಂಡದ ಕಾಡು ಸಂಚಾರ ಮಲ್ಪುಂಚಿನ ಮುರುಗಲು ಪಕ್ಕಿರು ಮುಲ್ಪ ತುಯ್ಯರ ತಿಕ್ಕಂಡ ಒಂದು ಆಚಿರ ಅಂಚ ಅದು ಯಾನು ಎನ್ನೂನಿ. ಬಹುಶಃ ಈ ಆತೆ ಈಡೆಗೆ ಬರ್ರ ಇಜ್ಜಿ ಎರಗೋ ಮಾತ ಕಾಟ ಕೊರನೆಗೆ ಬಿಡೋದು ಭತ್ತದ ಕನಸದ ನಾನು ಮುಲ್ಪ ಬಿಡ್ತೇರಾ ಅತ್ತದ ಭತ್ತದ ತಿಕ್ಕೊಂದು ಕೂಡ ಪೋಯರಾವಂದನಂಚಿನ ಮುಂಜಿ ಸ್ಥಿತಿ ಉಳ್ಳನ. ಅವು ಅತ್ತು ದಾದನಾ ಒಂಜಿ ಕಾರಣಗು ಬಡಾದು ಈ ಅರುವೆದ ಬಾಕಿಲನ್ನು ಕಾಪೆರಗ ಬಡಾದು ನಿನ್ನ ನೇರ ಕಾಪಡೆ ಮಲ್ತದ ಮುಲ್ಪ ಬುಡದು ಪೋತೇರಾ ಹೆಂಗ ಒಂಜಿ ಅಲ್ಲ ಅರ್ಥಾಪುಜಿ ಈ ಮನ ಮಠ ಮನ ಮಠ ಅಂದ ಪನ್ನಗ ಪಾತೆರ ಬರಿ ಇಬ್ಬರು ನಿಕ್ಕ ಪಾತೆರ ಆಪುಡು ಒಂದು ಬಣ್ಣದು ಗೊತ್ತಾಂಡು ಐಕು ಬೊಡದು ಯಾನು ಇಂಚನೆ ಉಳ್ಳೇ ಸೊಡು ಕೇನುಣಿ ಮಂಗೆ ಏರಿದ ಕೇನ್ರ ಇಜ್ಜಿ ಮಂಗೆ ಮಂಗೇನೆ ಹಂಚ ಬಂಡದು ಈ ಕಾಲೊಡು ತನ್ನ ಪುಂಡುಡ್ದು ಬೇತೆ ಆದ ಬತ್ತದ ಮುಲ್ಪ ಉಪ್ಪೊಡು ನಾಂಡ ನಿನ್ನ ದಾದನಾ ಒಂಜಿ ವಿಶೇಷ ಉಪ್ಪೊಡು ಒಂಜಿ ಕಾಲೊಡು ಮಂಗೇರ್ನಾಗ್ಲಿ ಮಾತ್ರ ಪಾತೆರೊಂದಿತ್ತೇರಿಗೆ ಆಗ್ಲಿಕ್ಕೆ ಮಾತ್ರ ಪೂದಾರ ಮಾತ ಇತ್ತಂಡಿಗೆ ಈ ಕಾಲೊಗ ಉಂಡ ಇಜ್ಜ ನಿಂಗೆ ಗೊತ್ತಿಜ್ಜಿ ಅಣ್ಣ ನಿನ್ನನು ತೂನಾಗ ನಿನ್ನಡ ಪ್ರತ್ಯೇಕವಾಯಿನ ಒಂಜಿ ವಿಶೇಷತೆ ಉಂಡು ನಿಂಗೆ ಅರ್ಥ ಅಂಡ್ ಈ ಏರು ಮುಲ್ಪಡ್ದು ಬತ್ತೀನಿ ಮುಲ್ಪ ದಾದ ಮಲ್ತೊಂದುಲ್ಲ ಕೂಡ ಒಡೆಗಲ ಪೋಪನ ಅಂದಾಜಿ ಉಂಡ ಅತ್ತು ಕೈಕಾರು ಸೊಂಟ ಬಲ ಇಜ್ಜಂದೆ ಮುಲ್ಪ ಕುಲ್ಲುದ ನೀ ಅನ್ನಂದಾಂಡ ಒಂಜಿ ವೇಳೆ ನಿಕ್ ಸಹಾಯತ ಅಗತ್ಯ ಇತ್ತಂಡ ಬಚಕ್ ತೀರಂದೆ ಆ ಮೀಕ್ ಪೋವಂದೆ ದಯಪಂಡ ಮಿತ್ತು ಸುಡುಪು ನಂಚಿನ ಸೂರ್ಯ ತಿರ್ತು ಸುಡುಪು ನಂಚಿನ ಪೊಯ್ಯೆ ಐತ ಮಿತ್ತು ಈ ಕುಲ್ಲುದಂದಾಂಡ ಎಂಕೆ ಕಾರದೀಯರ ಪೂಜಿ ಅಂಜಿನ ಅಲ್ಪ ಏರೆಗಲ ಜುವ ಇತ್ತು ನಂಚಿನ ಜುವಾದಿಲೆಗ ಕಾರದೀಯರ ಆವಂದ ನಂಚಿನ ಜಾಗೆಡು ಈ ಉಲ್ಲಂದಾಂಡ ಎಂಕಾ ಪುಡು ನಿಕ್ಕ ಲಕ್ಕದ ನಡಪೆರಗ ಪೂಜಿ ಒಂಜು ವೇಳೆ ಅಂಚಾಂದಿತ್ತಿನ ಪನ್ಲ ನಿನ್ನ ಮೆಲ್ಲ ತರ್ಕದ ಕೊನದು ಆಮೇಕ ನಿರಲಿಟ್ಟು ಬಾಡ್ದು ಬಿಡ್ಪೆ
1: ಅತ್ತ ಏನನ್ನ ತರ್ಕುನ ಇಪ್ಪಡೆ ಅಲ್ಪರದು ದೂರದ ಬನ್ನಗನೆ ಯಾನು ಎಲ್ಲ ಮುಟ್ಟೆ ದಿರ್ಗದಿಂಚ ತುಯ್ಯೆ
0: ಅಂದು
1: ಈ ನಲಿಪುನ ನಡಪುನ ಅಂದ್ ಗೊತ್ತಾಬು
0: ನಲಿಪು ಐಕೆ ಎಂಕೆ
1: ಬಲತ್ತಗಾರ ಊರುವ ರಪ್ಪ ದೆಪ್ಪ ದತ್ತಗಾರ ದೀಪ
0: ಪೊಯ್ಯದ
1: ಎಂಕೊಂತೆ ಖುಷಿ ಅಂಡ್ ಎತೋ ಕಾಲೊಡ್ದಿಂಚ ತೂಪೆ ಈ ಬೆಚ್ಚ ಬೊಯ್ಯಡು ನಲಿಪು ನಕ್ಲೇನು ತೂತಿನಂತೆ ಕಮ್ಮಿ
0: ಇತ್ತದ ಕಾಲ ಅಂಚನೆ ಓಲ್ಲ ತುಯ್ಯರ ನರಮಾನಿ ತಿಕ್ಕುಜೆ ತಿಕ್ಕ ನಗಲ ಎಡ ತೂಕ ಅಂದ
1: ಅತಿ ನಲ್ತೊಂದು ಬತ್ತಿನೋ ತೂನಗೆ ಬೆಚ್ಚ ಬೆಪ್ಪುಗುಂದಾಂಡ್ ಅತಿ ಎಂಡ ಬತ್ತದ ಕೈತಲ ಬತ್ತಕ್ಕೆ ಎಂಡ
0: ಅಂದು
1: ರಡ್ಡುಲ ನಿನ್ನಡಲುಂಡು ದುಮಂಜಿ ತುಳುಟೊಂಜಿ ನುಡಿಕಟ್ಟುಂಡು
0: ಹೆಂಚಿನ
1: ಪದೋಲ ನಿನ್ನಡನೆ ಅರ್ಥಲ ನಿನ್ನಡನೆ
0: ಕೆಲವು ಸರ್ತಿ ಬೋಡಾ
1: ಅತ್ತು ಸುರುಕೆ ಎಂಡ ಏರಿಯ ಮಲೆ ಮಂಗ ಏರಿಯ ಅಂದಕ್ಕೆ ಎಂಡ
0: ಅಂದು
1: ಐತ ಬೆರಿಕ ಮಲೆ ಮಂಗ ಅಂದ ಬಂಡ ಅದು ಏರಿ ಅಂದ ಪ್ರಶ್ನೆಗೆ ಉಂಡ
0: ಅಂದು
1: ಐಡ್ದಕ್ಕ ಮಲೆ ಮಂಗೆ ಅಂದ ಈ ಉತ್ತರ ಬಂಡ ಅಪ್ಪ ರಡ್ಡಲ ಈ ಬಂಡ್ ಬಂದ ಅಂದಾದ
0: ನಿನ್ನ ಒರು ವಜಯನ ತೂದು ಮಲೆ ಮಂಗೆ ಎಂದು ಪಂಡಿನಿ ಅಂಚೆ ಬಂಡ ನಿಕ್ಕ ಪ್ರತ್ಯೇಕವಾಯನ
1: ಅಪ್ಪ ಮಲೆ ಮಂಗೆ ಎಂದಾಂಡ್ಲ ಯಾನು ಏರು
0: ಐಟು ಏರು
1: ಅವು ನಿಕ್ಕ ಬೋಡು ಒಂದು ಇತ್ತಂಡ ಅಪ್ಪ ತೂನಗೆ ಎಂಚೆ ತೋಜುವ ಗೊತ್ತುಂಡ ಜಕ್ಕರು ಜವನೆ ಅವಲ ಪೊಸ ಜವನೆ.

0: ಅಂದಪ್ಪ ಜವಣ ಅಟ್ಟೆ ಕಾರದಾಯಿ
1: ಅಂದ
0: ಲಟ್ಟೆ ಜೀವದಾಯಿ ಪೊಟ್ಟೆಗಟ್ಟಿದ ತಂಕದರ್ಪುದ ಜವಣ ಲೆಕ್ಕ ತೋಜಿಬ
1: ಇತ್ತೆ ಜವನಾದಿಗೆದ ಕಾಲದಮ್ಮ
0: ಅಂಡ ದುತ್ತೈತ ಬುರ ಅಬುರ ಒಂಜಾತ ಯಾತ್ರೆಗೆ ಬಿದ್ದಣ್ಣಲ್ಕ ತೋಜಿಬ
1: ಆತೆಯೇ ತಗತ್ಯನ ಆತುಂಡ
0: ಆಹಾ ಅಂಡ ಜವಣೆ ಬಣ್ಪು ನಾವು ನಿನ್ನ ಸರ್ರೋಡು
1: ಓ
0: ನಿನ್ನ ಗಟ್ಟಿ ತಿಗಲೆಡು ಈ ಉಂತಿನಂಚಿತ್ತನ ದೇಕಿಡು ಪಾತೆರ್ ನಂಚಿತ್ತಿನ ಒರಟು ಪೂರ ಜವಣೆ ಬಣಪು ನಾವು ತೋಜುಣು
1: ಅಂದ
0: ಅಂಚಂದ ಇಡೆಗಿ ಪೊಸ ಜವಣೆ
1: ಹಾ ಎಂಕಲ ಈ ಪೊಸತ್ತಿ
0: ಆ ಯಾನ ಮೂಲೆ ಇತ್ತಿನಾಯೆ
1: ಓ
0: ಈಡೆ ಬತ್ತಿನಾಯೆ
1: ಭಾರಿ ಸಮಯ ಇತ್ತಿನಾಯೆ
0: ಆಹಾ ಅಂಚಾದೆ ಯಾನ್ ನಿನ್ನ ಪೊಸ ಜವಣೆ ಎಂದು ಬಂಡೆ
1: ಸರಿ
0: ಅಂಚಂದ ಈ ಏನನ್ನು ಕೇಂಡಿ ನಂಚಿತ್ತಿನ ಒರಟು ಏರಿಯ ಮಲೆಮಂಗ ಹೆಂಗ ಬೇಜರಾಯ್ಚಿ
1: ತೂಪಿನ ತಿಟ್ಟಿದ ಅಂಚ
0: ದಾಯೆ ಬೇಜರಾಯ್ಜಿಂದ ಕೇಂಡ ಒಂಜಿ ಕುಕ್ಕು ಗೊತ್ತುಂಡನಿಕ್
1: ಅಂದ
0: ಕುಕ್ಕು ಲತ್ತಿಪ್ಪುನಗ ಪಚ್ಚೆಪ್ಪು
1: ಅಂದ
0: ಗಟ್ಟಿಪ್ಪುಂಡು ಅಗ್ಗಿನಾಗ ತುಚ್ಚಿನಾಗ ಪುಳಿಪ್ಪು
1: ಕಾಯಿ ಕುಕ್ಕು ಅವು
0: ಕಾಯಿ ಕುಕ್ಕು ಅವು ತುಚ್ಚಿ ಬೆಟ್ಟಿಗೆ ಪುಳಿ ಆಪುಂಡು ಅಗ್ಗಿನಾಗ ಗಟ್ಟಿಪ್ಪುಂಡು
1: ಅವು ಉಪ್ಪಡು ಆಡ್ರೆಡ್ಡಾಪುಂಡು
0: ಆ ಐಕದಾದ ಪಾಡುಂದಂಡ ಉಪ್ಪುಡು ಬಾಡುಡು ಕೂಡ ಮುಂಚಿ ಬಾಡುಡು ಅಂಚೆ ಪುರ ಬೇತೆ ಕೊನೋಡು
1: ಮರಿಯಲ್ಲ
0: ಅಂದ್ ಆಂಡ ಅವೇ ಕುಕ್ಕು ದಿನ ಪೋಯಿನೆಕ್ಕ ತಕ್ಕ ಉಳೈದ ಅಂಡಿ ಮೆತ್ತ ನೆಪ್ಪುಂಡು
1: ಅಂದ
0: ಅವೇ ದಿನ ಪೋಯಿನೆಕ್ಕ ತಕ್ಕ ಉಳೈ ಮೆತ್ತ ನೆತ್ತಿನಂಚಿತ್ತಿನ ಅಂಡಿ ಗಟ್ಟಿ ಆಪುಂಡು ಪಿದೈ ಗಟ್ಟಿತ್ತಿನವು ಮೆತ್ತನೆಪುಂಡು ಪಚ್ಚೆತ್ತಿನವು ಮಂಜುಳ ಆಪುಂಡು ಕೆಂಪು ಆಪುಂಡು
1: ರಂಗ ಬದಲುಂಡು
0: ಪುಳಿತ್ತಿನವು ತಿಗ ಆಪುಂಡು ಚೀಪೆ ಆಪುಂಡು ಅಂಚೆನೆ ಈ ಲತ್ತು ಇಪ್ಪುನಗ ಪಂಡ ಜವನಾದಿಗೆಪ್ಪುನಗ ಕೊಂಬುಡು ಕುಟ್ಟುಗನ ಕಾರುಡು ಕುಟ್ಟುಗನ ಪಣಪು ನಾವು ಇತ್ತುನವೆ
1: ಮರಕ್ಕಾಡ್ಕನ ಮಣ್ಣಗ ತಾಡ
0: ಮಣ್ಣಗ ತಾಡುಗನೋ
1: ಆಪುಂಡ
0: ಅಂಚಾನಗ ಐಟದಾಲ ಇಂಕ ಯೌ ಬೆಪ್ಪು ಬತ್ತಜಿ ಐಕು ಬೋಡಾದಕ್ಕೆ ಏರಿಯ ಪೊಸ ಜವಣ
1: ಎಂಕದಲ್ಲ ಬೇಜಾರಜ್ಜಿ ಅಂದ
0: ಈ ಪೊಸ ಜವಣೆ ಅಂಚಾದಿ ಕೇಂಡ ಎನ್ನ ಈ ಸಿರಿಂಟು ದಿನ ಅಂಚೆತ್ತಿನ ಸರ್ರೋಡು
1: ಅಂದಪ್ಪ
0: ಪೊಯ್ಯಡು ಕುಲ್ದಿನವಿನ ತೂದಿ ಕೇಂಡ ಅಂದ ಈ ಕೇಂಡಿ ಬೆಟ್ಟಿಗೆ ನರಮಾನ್ಯಾಯನಾಗಿ ಸುರುಟ್ಟು ಒಂಜಿ ನಮ ಅತ್ತಂದಿನ ಊರುಗು ಬೋಂಡ ತೆರಿಯಂದಿನ ಊರುಗು ಬೋಂಡ ಏರಾಣ್ಲ ತಿಕ್ಕಂಡ ಅಕ್ಕಲ ಪೊಲಬುನು ಕೇನೋಡು ಅಂಚಂದ ಕೇನ್ ನೆಕ್ಕಲು ಒಂಜಿ ಒರು ಉಂಡು
1: ಅಂದ
0: ಎಂಚ ಕೇಂಡ ದುಂಬೋರಿಯಾಗು ಗೋಂಕು ಬೋಡುಗೆ ಒರಿ ಗೋಂಕುದ ಮರಟುಲ್ಲಿ ಆಯನ ಮೂಂಕು ತುಂಡಾತಂಡ ಇಂಬೇಡ ಸೀದ ಬೋದು ಮೂಂಕರ್ತೆಲ್ಲ ಗೋಂಕು ಬಾಡು ಬಂಡ ಆಯ್ದಾದ ಅಲ್ಪೇ ಐ ಗೋಂಕುಡ್ದೆತ್ತ ಪತ್ತವೆ ಐ ಗೋಂಕುಡ್ದೆತ್ತದ ಪತ್ತವೆ ಐಕ ನಮ್ಮ ಬಿರ್ಸಾದಿಗೆ ಎಂಚ ಕೇಂಡ ಅಡಿಟುಂತೋಡು ಅಂದಮಾರ ಒಂಜು ಗೋಂಕು ಕೊರು ಐ ಗೋಂಕು ಕೊರ್ಪೆ ಬೀಜವನ್ನು ಪೀಂಟದ ನಮ್ಮ ಜೋಲಿಗೆಡ್ ಬಾಡು
1: ಬಾಡೋಡು
0: ಗೋಂಕುನು ತಿನ್ನೋಡು ಒಂಜಾತ ಕೈಯಕ್ಕಲಾತಿರ ದೂರ ಬೋದಾಯ ಒಕ್ಕ ಅಂದಮಾರ ನಿನ್ನೊಂಜು ಮೂಂಕು ಕಡ್ತೇಲತ್ತ ಮುಂದೆ ಪಾತೇರ್ನ ಒರು ಅವು ಏಪ ಅವು ಪರಂದು ದಿಪ್ಪೋಡು ಈ ಜವಣರಿಗೊಬ್ಬರ ಬರ್ಪು
1: ಓಹೋ
0: ಅಂಚಂದು
1: ಆಲೋಚನೆ ಮಲ್ಪೋಡ
0: ಆಲೋಚನೆ ಮಲ್ಪೋಡು ಪಾತೆ ರೋಗಲು ಒಂಜಿ ಲೆಕ್ಕ ಉಂಟು ಅಪಗೀತೆ ಕೇಂಡ ಯಾನು ಏರು ಯಾನು ಇರು ಕೇನ್ ನೆಕ್ಕು ನಿಕ್ಕೆ ಅನು ಉತ್ತರ ಕೊರೋಡೆ
1: ಯಾನು ಬೇತೆ ನನಗೇನೆಡ್ದಲ್ಲ ತಪ್ಪು ಜಾತಿ
0: ಓ
1: ಯಾನಕೇನ್ ನೆಡ್ದಲ್ಲ ತಪ್ಪು
0: ಅತ್ತತ್ತಿ ಮಲೆಮಂಗೆ ಎಂದು ಬಂಡ
1: ಮಲೆಮಂಗೆ ಬಂಡ ನಿನ್ನನ್ನು ಕೋಗಿ ಮಲ್ತಿನ ಮಲೆಟುಪ್ಪುಡ
0: ಅಂದಪ್ಪ
1: ಮುಲ್ಪ ಉಲ್ಲತ್ತ
0: ಮಲೆಟಿಪ್ಪುಡಾಯಿ ನಂಚಿತ್ತಿನ ಮಂಗೆ ಇನಿ ಪೊಯ್ಯಡ ಬತ್ತ ಬೂರಂದೆ ದಾಯ ಬೂರಂದೆ ಏರು
1: ಅಂಚೆ ಒಂಜಿ ಪೊಲ ಬುದಾಲ ಇತ್ತ
0: ಕೇಂಡ ಅಪಗೆ ಅನ್ನ ಪಾತಿರ್ನ ಮನಮನ ಮಂತ್ರ ಅಂಡ್ಪ ಅಂದ್ ಕೇಂಡ
1: ಅಂದ
0: ಅಪಗ ಮನಮನ ಬಣ್ಣ ಬೇತ ದಾಲತ್ತ ಮನಮನತ್ತವು ರಾಮ ರಾಮ ಬಣ್ಣಿತ್ತ ಎನ್ನ ಶ್ವಾಸಲ ರಾಮೇನೆ ಸರ್ವಲ ರಾಮೇನೆ ಮಾತ ಮಾತಲ ರಾಮೇನೆ ಅಂಚಂದು ಯಾನು ಏರಿಕೆಂಡ ನರಮಾನ್ಯನ ಸರ್ರೋಡು ಈ ಜನ ಓಡುಂದಂಡ ನಿಕ್ಕು ಶ್ವಾಸ ಓಡು
1: ಅಂದಪ್ಪ
0: ಶ್ವಾಸ ಹೆಜ್ಜಿಂಡ
1: ಶ್ವಾಸ ಎತ್ತಿನ ನರಮಾನಿ
0: ಜನ ಹೆಜ್ಜಿಂಡ ಪುನಃ ಶ್ವಾಸ ಎತ್ತಿಂಡ ಜನ ಶ್ವಾಸ ಹೆಜ್ಜಿಂಡ ಪುನಃ ಅಂಚಿತ್ತಿನ ಶ್ವಾಸ ಅವು ಏರಿಕೆಂಡ ಗಾಳಿ ದೇವೇರು
1: ವಾಯುದೇವೇರು
0: ಆ ರೀತಿಂಡ ಮಾತ್ರ ಮಾತಲ ಚೈತನ್ಯ
1: ಅಂದಪ್ಪ ವಾಯು ಸಂಚಾರ ಹೆಜ್ಜನ ಪ್ರಜನ್ಯ
0: ದಾಲ ಹೆಜ್ಜಿ ಅಪಂಡ ಅಂಚಿತ್ತಿನ ಗಾಳಿ ದೇಬೆರೆಗೆ ಯಾನ ಮಗೆ
1: ಗಾಳಿ ದೇವರ ಮಗೇನ
0: ಅಂದು
1: ಗಾಳಿ ದೇವರನ ಮಗೆ ಎಂದು ಏರೆಗಿಲ್ಲ ಬನ್ನೋಲಿ. ದಯಪಂಡ ಸರ್ವದ ಉಲಯ ಪೋದ ಬರ್ಪಿನಂಚಿನ ಪ್ರಾಣ ಶಕ್ತಿ ಅತ್ತ ಅಂಚೆ ಅದು ದೇವರಿನ ಅಮ್ಮೇರೆಂದು ಏರೆಗಿಲ್ಲ ಬನ್ನೋಲಿ
0: ಅಂಚತ್ತೆ
1: ಅಪ್ಪಗ
0: ಎರಡಬುರ ಶ್ವಾಸ ಪ್ರಾಣ ತ್ರಾಣ ಉಂಡು ಅಕುಲ್ ಬುರ ಗಾಳಿ ದೇವರನ ಮಗೆ ಎಂದು ಬಣ್ಣೋಲಿ ಐಟದಲ್ಲ ರಡ್ಡ ತಪ್ಪಿಜ್ಜಿ ಯಾನ ಅಂಚತ್ತು ಯಾನು ಗಾಳಿ ದೇವರಿಗೆ ಪುಟಿನಾಯಿ ಎನ್ನಪ್ಪೆ ಅಂಜನಾ ದೇವಿ ಹಾಲ್ನ ಗರ್ಭೋಡು ಪುಟ್ಟನಾಯಿ ಎನನು ತೂಪಿನ ಕುಲ ಹಾಲ್ನ ಗರ್ಭೋಡು ಪುಟ್ಟಿನಿಡ್ದ ಅವರ ಆಂಜನೇಯೇ ಎಂದ್ಲಿತ್ತೆ ಗಾಳಿದ ಮಗೆ ಆಯಿನಿಟ್ಟ ಹತ್ರ ಎನನ ಪವನ ಅಂದು ಮಲ್ಲ ಭಾಷೆ ಪವನನ ಮಗೆ ಪವನ ಪುತ್ರೆ ಎಂದ್ಲಿತ್ತೆ
1: ಮಾರುತಿ ಬಂಡಯ್ಯನ
0: ಮಾರುತಿಂದಲೇ ಬಂಡಪೇರು ಮಾತೆಲ್ಲ ಸುಗಿಪುನ ಕುಲ ಅಂದ ಬೊಕ್ಕ ಕೆಲವು ಜನ ಎನ್ನ ಸೊಡ್ಡುನು ತೂತ ಹನುಮಂತೆ ಎಂದು ಬಂಡಪೇರು ಅಂಚಿತ್ತಿನ ಹನುಮಂತೆ ಗಾಲಿದೇವಿರ್ ನಮಗೆ ಅಂಜನಾದೇವಿನ ಸುಕುಮಾರೆ ಆ ಬಾಲೆ ಆನಿದಾಯೆ ಇತ್ತೆ ಪರಬೇಧಿಪ್ಪುನ ಯಾನೆ
1: ಈ ಹನುಮಂತೇನ ಏತನೆ ಹನುಮಂತೆ
0: ಅಂಚಂದು ಈಯರಿಂದಲ ಬನುಡಿ ಎಂಕ್
1: ಯಾನ್ ಬನ್ಪೆ ನಿನ್ನ ಪಾತೆರ ಕೇಂಡದು ನಿನ್ನ ದಾಯ ಪಾತೆರ್ ಪಾಯ ಹೌದು
0: ಇದೆ ಪಾತೆರಿಗೆಂದು ದಾಯ ಪಾತೆರ್ ಪಾಯ ಎಂದ ಅಂಡೋ
1: ದಾಯಿಗೋ ನಿನ್ನ ತೂಲಾಗ ತೂಲಾಗೆ.

0: ಎಂದಯ್ಯಾ
1: ಜವಣ
0: ಈ ಬಜಿ ಮಂಗೆ ಅತ್ತ ಮಂಗೆ ಮಲ್ಪೇರ್ಲ ಗೊತ್ತುಂಟು
1: ಮಂಗೆ ಮಲ್ಪೇರ
0: ಹತ್ತು ಬುಕೈತ ಮಂಗೆ ಮಲ್ದಿನಿ ಅದೇ
1: ಅವ್ ಮಂಗೆ ಮಲ್ಪುಣ ಬಂಡೆ ಇಂಚ
0: ಮಂಗೆ ಮಲ್ಪುಣಿದ ಬಂಡ ಪಾತೇರ್ನೆ ಗೊಂಜಿ ಕಾರ್ ಕಡೆ ಕೊರ್ಪುಣೆ ಅಂತ ಅರ್ಥ
1: ಸಾದ್ರಿ ಕೊರ್ಪುಣೆ
0: ಅಂದ
1: ಇತ
0: ದಾಯ ಬಂಡ
1: ದಾಯೆ
0: ಆಯೊಂಜಿ ಕೇಂಡೆ ಯಾನೊಂಜಿ ಬಂಡೆ ಈ ತಂಡ ಯಾವ ಉಂದುಪುಡು ಕೆಲವು ತಕ್ಕಲಿಗೆ
1: ಅವು ಕೆಲವು ಜಕ್ಕಲಿಗೆ ಉಪ್ಪುಂಡು ಕೆಲವು ಜನ ನಿನ್ನ ಅಪ್ಪೆ ಮೇರಿ ಗೇಂಡ ಅಮ್ಮೆ ಈಶ್ವರಿ ಅಪ್ಪೆ ಪಾರ್ವತಿ ಅಪ್ಪ ಜಗತ್ತದ ಅಪ್ಪೆನ ಮಗೆ ಎಂದು ಬಂಡಪೆ
0: ಕೇಂಡನೆ
1: ಪಂಡನೆ ಕೊಂಜಿ ಸದರ್
0: ಬಹುಶಃ ಅಂಚನೆ ಆಂಡ ಅಂದ್
1: ಓಹಾ ಒಂದು ಅಂಚ
0: ಈ ದೇವರನ ಪೂಜೆಗೆ
1: ಹಾ
0: ಪೂ ಕಟ್ಟದ ಮಾಲೆ ಮಾಡ್ತದ ಕೊನ್ ಪೂಜಾರ
1: ಅಂದಂದಂದಂದ
0: ದೇವರಿಗೆ ಅರ್ಪಣೆ ಮಲ್ಪಣೆ ಪೂ ಅಂದತ್ತವನ್ಪಿನಿ
1: ಅಂದಂದಂದಂದ ಆ ಮಸ್ತ್ ಪುರ್ಪೋಲೇನು ಪೂರ
0: ಅಂದ
1: ಪುರ್ಪ ತೋಟೋಡು ಮಸ್ತ್ ಪುರ್ಪೋಲಿಪ್ಪು
0: ಅಂದ
1: ಅವೇನು ಪೂರ ಪೊಯ್ದು ಕಣತದೆ
0: ಐಟ ವಿಶೇಷವಾಯಿನ ಮಲ್ಲಿಗೆದ ಪುರ್ಪ
1: ಹಾ
0: ಈ ಮಲ್ಲಿಗೆದ ಪುರ್ಪನು
1: ಬಾರಿ ಪರಿಮಳ
0: ಅಂದಂದ ಕಟ್ಟದ
1: ಕಮ್ಮೆನೋ
0: ಕಟ್ಟದ ಮಾಲೆ ಮಲ್ಪೋಡ
1: ಅಂದಂದ
0: ಐಕ್ ಬಾರದ ಬಲ್ಲು ಬಡ
1: ಬಾರದ ಬಲ್ಲಿಡ್ ಕಟ್ಟಂಡ ಮಾತ್ರ ಅವು ದೇವೇರ್ನ ಜುಟ್ಟು ಸೇರ್ನು
0: ಅತ್ತ ಪೂತ ಪುದರಡು ಬಾರದ ಬಲ್ಲುಲ ದೇವರನ ಅಡಿಗೆ ಪೋಪುಂಟು ತೂಲ
1: ಅವು ಇಂಚಲ ಬಣೋಲಿ ಬಾರದ ಬಲ್ಲಿಡ್ದಾತ್ರ ಪೂ ದೇವರ ಜುಟ್ಟುಗೆ ಪೋಣು
0: ರಡ್ಡಲ ಸರಿಯೇ
1: ಅಂದಂದ
0: ಅಂಚ ಪಂಡದು ಬಾರದ ಬಲ್ಲು ಪೂ ಆಯ್ರುಂಡ
1: ಓ
0: ಅತ್ತ ಬಾರದ ಬಲ್ಲು ನೇರಲ್ಲ ಅರ್ಪಣೆ ಮಲ್ಪಿರುಂಡ ಅಂದ್
1: ಬಾರದ ಬಲ್ಲುನ ಏರ್ಲ ಅರ್ಪಣೆ ಮನ್ ಪೂಜೆ
0: ಅತ್ತ
1: ಅಂಡ ಬಾರದ ಬಲ್ಲಿಜ್ಜಂದ ಪೋಯಾರ ಪೂಜಾ ತಮಿತ್
0: ಅದು ಗೊತ್ತುಂಡು ದಿಕ್ಕು
1: ಹಾ
0: ಅಂಚನೆ ಆಂಡಿಯ
1: ಹಾ
0: ಎಂಕಲ್ ಅಲ್ಪಿ ಕಟ್ಟುಂಡು
1: ಎಂಚ
0: ತನ್ನ ಕುಲೊಟ್ಟು ಸಂತಾನೊಟು ಏರಾಳ್ನವರಿ ಬಿಗಿನ ಇದೆಲ್ಲ ಪುದರ ಮಲ್ತಿನ ಇತ್ತೆಂಡ ಆಯನ ಪುದರ್ನ ಮಗಕ್ಕ ಪುಲ್ಲಿಗ ದೀಪುನೆ ಅಂದ್
1: ಅಂದಂದ್ ಕೆಲವು ಜನ ಅಜ್ಜರ್ನ ಪುದರ್ ಪುಲ್ಲಿಗ ದೀಪು
0: ಅಂದಪ್ಪ
1: ಮಗಕ್ಕ ದೀಪು
0: ಅಂದ ಅಂಚನೆ
1: ಹಾ
0: ಬಹುಶಃ ಮಂಗೇರ್ನ ಜಾತಿ ಮಲ್ಲ ಮಂಗೆ ಏರ್ ಹನುಮಂತೆ
1: ಹನುಮಂತೆ
0: ಹನುಮಂತನ ಬಗ್ಗೆ ಏರೇ ಗೊತ್ತಿಜ್ಜಿ ಬಂದಾಗೆ
1: ಗೊತ್ತುಂಡು ನಿಕ್ಕ
0: ಅಂದಪ್ಪ ಈ ಕಾಲೊಡು ಅಂಜನಾದೇವಿನ ಉಡಲ್ಲು ಪುಟ್ಟಿದಂಚಿನ ಹನುಮಂತೆ ಆಕಾಶವುಲಾಗಿದೆ
1: ಅಂದಂದ
0: ಸೂರ್ಯಚಂದ್ರನ ತಿನ್ಪೆಂದು ಪೋತೆ
1: ಆ
0: ಇಂದ್ರನ ವಜ್ರಾಯುಧಗಾನ ಮುಂಕು ಹನುಮಂತೆ ಆಂಡ್
1: ಅವು ನಿನ್ನರ್ಧಲ ಲತ್ತಿಪ್ರಾಯ ಬುದ್ಧಿ ತೆರಿಯ
0: ಬಾರಿ ಎಲ್ಲೆಡೆ
1: ಬಡ ಒಂದು ಪೋತಿನ
0: ಅತು
1: ಪರ್ಂದ ತಿನ್ರೆ
0: ಆತು ಎಲ್ಲೆಡು ಪೋದು ಇಂದ್ರೆ ವಜ್ರಾಯುಧರ ಹಾಕನಾಗ ಮುಂಕು ಮುಸುಂಡು ಓಲ ಒರಿಯರಜ್ಜಾಂಡ್
1: ಅತ ಬಾಕಿ ತಿನ ಎಂಡ ಈಮಿನ ಎಂಡ ಒರಿದ್ವಯ
0: ಅತ್ತ
1: ಅಂದ
0: ಅಪ್ಪ ಒರಿಯಂದು ಬಂಡದಾಯೇ ಆಯ ವಾಯುದೇವರನ ಸಂತಾನ
1: ಅಂದಂದ
0: ಆಯ ಹನುಮಂತೆ ಮಲ್ತನಂಜನ ಕೆಲಸ ಇಂಚಿನವು
1: ಆಹಾ
0: ಎಂಕಲ ಊರುಡು ಏಪಲ ಈ ರಾಮಾಯಣ ಪ್ರವಚನ ಅಂತ ಆ ಒಂದು ಪುಡು
1: ಆ ಓದು ಬೇರೆ
0: ಅಂದಂದು
1: ಆ
0: ಯಾನು ಎನ್ನ ಬಗ್ಗೆ ನಿಂಕ ಪನೋಡತ್ತ
1: ಅಂದಂದ ಈಯರಂತೆ ಗೊತ್ತಾಯ್ಜಿ
0: ಯಾನು
1: ಅಂದ ಈಯ ರಾಮಾಯಣ ಬಣ್ಣಂದುಲ್ಲ
0: ಅಂದ ರಾಮಾಯಣ ಎಂಕಲಂಚನಗಳಿಗೆ ರಾಮೇ ಆದರ್ಶ ದಯಪಂಡ ಕ್ಷತ್ರಿಯ ವಂಶಡು ಪುಟ್ಟಿನ ಯಾನು ಈ ಕೇಂದ್ರನ್ನ ಗೊತ್ತಿಜ್ಜಿ
1: ಓ
0: ಚಂದ್ರ ವಂಶಡು ಮಲ್ಲ ಪುಗರ್ತೆ ಪಡೆಯನಂಚಿನ ಹಸ್ತಿನಾವತಿ
1: ಆನೆಪುರ
0: ಅಂದಂದ ಅಲ್ಪ ಪಾಂಡು ಬುಕ್ಕದ್ರಿತರಾಷ್ಟ್ರ
1: ಅಂದಂದ ರಡ್ಡು ಜನ ಮೆಕ್ಕಿ ಫಲ
0: ಪಾಂಡುನ ಜೋಕಲಿಗೆ ಪಾಂಡವರಿಂದ ಪುದರ್ ಧೃತರಾಷ್ಟ್ರ ಜೋಕಲಿಗೆ ಕೌರವರಿಂದ ಪುದರ್ ಈ ಪಾಂಡುನ ಜೋಕುಲು ಐನು ಜನ ಐನು ಜನಟು ನಡುವಣೆ ಯಾನು
1: ಐನು ಜನಟು ನಡುವಣೆ
0: ಏರಿಂದ ಮಿನಿ ಫನ್ ಕೇಂದನ ಮಿನಿ
1: ಒಂತ ಕೇಂದಿನ ನೆಂಪುಂಡು
0: ಅಂದ
1: ಒರಿ ಅಮನ ಮಗೆಗೆ ಏಪಲ ಧರ್ಮದ ಬಗ್ಗೆ ನಿಲೆ ಕೊರಪುನ
0: ಅಂದ
1: ಬೊಕ್ಕೊರಿ
0: ಒರಿ ಗಾಳಿದ ಬಗ್ಗೆ ಉಲ್ಲೇ
1: ಅಂದ ಎನ್ನ ಅಮ್ಮರಿಗೆ ಬುಟ್ಟನಾಯಿ ಬಕ
0: ಅತ್ತ ಅವು ಬುಕ್ಕ ಹೌದುಕ್ಕ ಈ ಗಾಳಿದ ಮಗೆ ಅಂದುಂದಾಂಡ ಅತ್ತ
1: ಓ
0: ಈ ಗಾಳಿದ ಮಗೆ ಅಂದುಂದ
1: ಎಂಕ ಅಂದಂದು ಗೊತ್ತುಂಡಯ್ಯ
0: ಸರಿಯಪ್ಪ ಆಗ ಭೀಮೆ ಎಂದು ಬುದಾರೆ ಎನ್ನ ಅಣ್ಣೆವು
1: ಭೀಮೆ
0: ಬುಕ್ಕ ಪುಟ್ಟಿನೇ ಯಾನ್
1: ಓಹೋ
0: ಅರ್ಜುನೆ
1: ಆ
0: ಪಾರ್ಥೆ ನರೇ ಪ್ರಲ್ಗುಣೆ ದಶನಾಮ
1: ಪತ್ತು ಪುದರುಂಡು
0: ಪುದರ್ ಒಕ್ಕಡೆ ಪುದರ್ ಅತ್ತದ್ದು ಈ ಪ್ರತಿ ಪುದರ್ಗಳ ಒಂದು ಹಿನ್ನೆಲೆ ಉಂಟು
1: ಅಂದ ಏರ್ಲ ಪೊಕ್ಕಡೆ ಕೊರ್ತು ನವತ್ತು
0: ಅತಪ್ಪ
1: ಕಾಸು ಕೊರ್ದು
0: ಅಂದ್ ಅಂಚೆ ಅರ್ಜುನೆ ಎಂದು ಎನ್ನ ಪುದರ್ ಬುಕ್ಕ ಇರುವೆರುಳ್ಳಿ ನಕುಲ ಸಹದೇವರು ಅಕಲು ಎನ್ನ ಮೆಗ್ಗಲ್ಲು
1: ಅತ ಯಾನು ಈತನೇಟ ನಿನ್ನಂತೂದು ಭಾಸ್ಕರ್ ಎಂದೆನ್ನಿದ್ದೀನಿ
0: ಹಾ ಎಂಕ್ಲಿಗೆ ಮಾತ್ರ ಆದರ್ಶ ಆಯೇನೆ
1: ಅತ್ತತ್ತು ತೂನಗ ನಿನ್ನೊಂಜಿ ಯಾನ ಕಡೆ ಜವಣೆ ಬಂಡತ್ತ ನಿನ್ನ ದೇಕಿನ ತೂನಗ ಸೂರ್ಯನೇ ಬತ್ತಿಲ್ಲ ಕಾಣ್
0: ಓಹೋ
1: ಅಂಚೆ ಭಾಸ್ಕರ್ ಎಂದೇನಿ ಇತ್ತೆ ತುನ ಈ ಜನಬೇತೇನೆ
0: ಸರಿಯಪ್ಪ ಸೂರ್ಯ ಸೂರ್ಯ ಬತ್ತದ ನಮ್ಮ ಎದುರು ಉಂತುನಾಗ ಕತ್ತಲೆ ಸಾರುಜ
1: ಅವು ಗಿಡ ಪೊಡೆತ ಪೋಡೆತ
0: ಪಂಡ ಆಯನ ದಯಿಟ್ಟು ಮಾತ್ರೆಗಳ ಆನಂದ ತಿಕೊಂಡು
1: ಆಹಾ
0: ಆ ರೀತಿಡು ಬಹುಶಃ ಒಂಜಿ ರೀತಿಡು ದಯಾನಂದಿನಿ
1: ಓ
0: ಕತ್ತಲೆ ಪಾರಾಯಿನೈ
1: ಕತ್ತಲೆ ಪಾರಾಯಿನೈ
0: ಇಜ್ಜಡ ದಿನ ನಾನು ತುಯರೆತ್ತಂಡ
1: ಇಜ್ಜಿಜ್
0: ಅಪ್ಪಂಡ
1: ಅಪ್ಪಂಡ ಯಾನು ದಯ ದೀನಿಟ್ಟು ಇತ್ತೆ ನಿಂಡ ಪಾತೆರಿಯ
0: ಅಂತ ಅಪ್ಪ ದಯ ದೀದಿ ಈ ಪಾತೆರಿ ಜನ ಯಾನು ಪಾತೆರಿ ಜನ
1: ಇಜ್ಜಿಜ್
0: ಯಾನ ಅಜ್ಜಿಜ್ ತೂ
1: ಅಪ್ಪಂಡ ನಿಕ ಆನಂದ ಆನಂದ ಲೆಕ್ಕ ಯಾನು ಪಾತೆರಿ ನೆಟ್ಟು ಸರಿ
0: ಒಂಜಿ ವೇಳೆ ಯಾನು ಪಾತೆರ್ನೆಗೆ ಈ ತಾರಕಣೆ ಕೊರ್ಪು ಜಾಂಡ ಯಾನು ಬೇರೆ ಬಾರ್ದು ಎಕ್ಕಟೆ ಪೋತ್ವೆ
1: ಅತಿ ಯಾನು ಬಂಡ ಏರಡಲ ಪಾತೆರು ಜನ ಯಾನು ಎನ್ನ ಅತಿಗೆ ಇಪ್ಪುನು
0: ಅವು ಗೊತ್ತಾಡಿ
1: ಹೆಂಗ್ ರಡ್ಡೆ ಹಚ್ಚಾರ ರಾಮನಾಮ ಮಾತ್ರ
0: ಈ ಕಣ್ಣು ಮುಚ್ಚಿದು ಮನ ಮನ ಪಣ್ಣಗನೆ ಅಂದಜಾಂಡ
1: ಅತತಿ ಎಕಡೆ ಎಕಡೆ ಪಣ್ಣಕೇಂಡೆ ಅವು ಜೈದಿನ ಕುಲ್ ದಿನ ಗೊತ್ತಾವು ಅಂತ ಅತತ್ ಯಾನು ಎಂಕುಲ ಎಂಕುಲ ಅಂಚೆನೆ ಅರ್ಧನೇ ಕಣ್ಣೆ ಎಂಕಲ ಪೂರ ಬುಳೆಯರ
0: ಈ ತೂಂಕುನೆ ನೋಡುದು
1: ಅಂದ
0: ಅಂಚನೆ ಇತ್ತೇನ ಬುಕ್ಕನ ಅದು
1: ಆಹಾ
0: ಈ
1: ಇತ್ತೇನ ಬುಕ್ಕನ ಬೇತಂಡು
0: ಅತತ್ ದಿನ ತೂನ ಈ ಕರ್ಬದ ವೇಲೆ ಮಲ್ಪಣಕ್ಕಲು ಒಂಜಿ ಪುಂಗಿ ದೀಪೆ
1: ಕರ್ಬೊಟ್ಟಿಗಾರೆ ಕರ್ಬೊಟ್ಟಿಗಾರೆ ನೆಕ್ ಗಾಳಿ ಬೋಯರೆ
0: ಆಯ್ನ ಉರಿಪ್ಪು ನಗ ಮಲ್ಲೆ ಅಪ್ಪು
1: ಅಂದ
0: ಉರಿಪ್ಪು ದೆಪ್ಪು ನಗ ಎಲ್ಲಿ ಅಪ್ಪು
1: ಎಲ್ಲಿ ಅಪ್ಪು
0: ಅಂಚನೆ
1: ಆಹಾ
0: ನಿನ್ನ ತಿಗಲೆ ತೋಜೊಂದುಂಡು
1: ಆ
0: ಈ ಜುವ ಉಂಡು ಬಂಡದ ಅವು ಮಿತ್ತು ತೀರ್ತು ಪೋನಾ ಗೊತ್ತಾ ಪುಂಡು ಉಂಡ ತಿಂಟದು ಪೋಯಿನ ನಿನ್ನ ಮೆಯ್
1: ಅಂಚೋಲ್ಲೇನಾ
0: ಮುಖಿ ನಾವು
1: ಅತ್ಯಾನೆಯನ್ನ ಸರ್ವಂತೂ ನಿತ್ಯರೇ
0: ಏರಾಂಡಲ ಪನ್ನರವಾರಯ್ಯ ಇಂದು ಹನುಮಂತೆಯಿಂದ ಬಂಡ ಒತ್ತೋನೇ ರಾಗಿ ಹನುಮಂತೇಣ ಇಂಚ
1: ಎಂಚ
0: ರಾಮದೇವರು ಪಂಪಾಸುದೆತ್ತ ಸದೃಡು ಹನುಮಂತನು ತೂನಗ ಅಯ್ಯ ಮೂಜಿ ಕುಕ್ಕುದಾಯಿತನಯ ಬಾನದೆತ್ತರಗುತ್ತು ಪೋಯಗೆ
1: ಅಂದಪ್ಪ ಯಾನು ಜನಿವಾರ ಬಾಡೊಂದು ಬೋತನೆ ಬೆರಣ ಹೊರಟು ಬೋತನೆ
0: ಅಂದಂದು
1: ಅಪ್ಪಗ ಆರ್ಲ ನಂಬಿಜೇರಿ ನಿಲ್ಲಕನೆ ಅಪ್ಪಗ ಆರ್ಲ ನಂಬಿಜೇರಿ ಆರು ನಮ್ಮಂದೆ ಬಾರಿ ಸಂಕಲ್ಪ ಇಡಿತೇರಿ
0: ಅಂದಿಗೆ ಅಕ್ಕಸದ ಎತ್ತರಗು ಫೋನಾಗ ಯಾರು ಅಂದ್ರೆ ರಾಮದೇವ
1: ಆರೇ ಬಂಡಿನ್
0: ಅಣಿಮಾದಿ ಅಷ್ಟಸಿದ್ಧಿರನ್ನು ತೆರಿನಾಯ ಹನುಮಂತೆ ಮನೋಜವಂ ಮಾರುತ ತುಲ್ಯ ವೇಗಂ ವಾತಾತ್ಮಜಂ ವಾನರಯುತ ಮುಖ್ಯಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ
1: ಅಕೇರಿದ ಪುನಿತ್ತೆ ಶ್ರೀರಾಮ ದೂತಂ
0: ಅತ ಆಯಂಡ ಶಿರಸ ನಮಾಮಿಯೇ
1: ಅತ ಅವು ಈ ಮಣ್ಪೋಡಿ ಇತ್ತುಂಡು ಮಲ್ಲೆತ್ತು
0: ಇತ್ತೆ ಕೆಲವು ಸರ್ತಿ ಮಲ್ಲಕ್ಕ ಉದರ ಹೊಂಡದು ಬೇಲೆ ಬೈಪವನ್ನಗಲು
1: ಅಂಚ ಮಸ್ತ್ ಜನ ಒಳ್ಳೇರು
0: ಅತ್ತ
1: ಏರ್ಲ ಒರಿ ಊರುಡು ಮಲ್ಲ ಮಂಡೆ ನೋಪುನ ಇತ್ತೇಡ
0: ಅಂದು
1: ಆಯನ ಪೋಡಿಗೆ ಊರುಗಿತ್ತುಂಡ ಇಂಬೆ ಮುಲ್ ಬಂಡ್ರೆಂಡು ಎಂಕ ಆ ಜನ ಎನ್ನ ಸಂಬಂಧ ಎನ್ನ ತಿದಪ್ಪನ ಮಗನ ಪಲಯನ ಮೆಗ್ಯನ ಅಮ್ಮೇನ್
0: ವಿದ್ಯಾರ್ಥಿನ ಸಂಬಂಧ
1: ಅಂದಂದು ಅಂಚತ್
0: ಏರ್ ಇಂಚಂದ್ರಗ ಅಂಡ ಬಗೆತ್ತಾರುಡು ಈ ಏರ್ನ ಪಣ್ತೋಣ ನಿಕ್ಕದಲ್ಲ ಬೇಲೆ ಅಲ್ವಂಡ ಯಾರು ಮಲ್ತದ್ವೆ ಅಂಡ ಇಂಜ ಮಂದ ಸುಳ್ಳು ಮಂದ ಪಂಡದು ಮಲ್ಪಡುದು ನಿಜಾಂಡ್ ಹನುಮಂತ ದೇವರನ್ನ ಪುದರ್ಭನೊಂದು ಆ ವಂಶಡು ಪುಟ್ಟಿನಾಯೇ ಆ ಒಂಜಿ ಮಂಗದ ಉರಿಯುತ್ತಿನಾಯೇ ಅಂಚಾದು ಯಾನು ಹನುಮಂತ ಬಂಡ ದಕ್ಕದು ಪೋದು ಬೇತೇರೆಲ್ಲವು ಆಂಡ ಯಾನುಂಡತ್ತ ದ್ರೋಡೆರ ಶಿಷ್ಯ ಧರ್ಮರಾಯನ ಮೆಗ್ಗಿ ಯಾನರ್ಜುನೆ ಎನ್ನಂಚಿನ ಅಲ್ಪ ಕಳು ಕಪಟ
1: ಅತ್ತಪ್ಪ ಈ ಕಲ್ತಿನಕ್ಕೆ ಕಣ್ಣಿಜ್ಜಿ ಬಿಡು ಈ ಮಾತ ನೀಳಟ ಕಲ್ತದ ಅಪ್ಪಂಡ ಈತನೇಟ ಈ ಪಾತೆರ್ನಾಗ ಸಂಗತಿ ಎಂಚ ಅಣಗೊತ್ತುಂಡ
0: ಎಂಚ
1: ಇತ್ತ ಯಾನು ಕುಸ್ಕುದಿತ್ತಿನ ಸರ್ರು ನೀ ಪನ್ನಗನೆ ತುಯಿನಿ
0: ಅಂದು
1: ಅಡೇಗೆ ಬಲ್ಚಟ್ ಕಟದೆಂದತ್ತ
0: ಅಂದು
1: ಬಲ್ಚಟ್ ಕಟದನೆ ಸರ್ರೋನು ತೂತಿ ಪನ್ಯತ್ತ
0: ಸಿರಿಂಟದ
1: ಅಪ್ಪಂಡ ಯಾನು ಏರಿಂದು ಗೊತ್ತಾಯ್ಜಿ ಅಪ್ಪಂಡ ಈ ಯಾನು ಏರಿಂದು ತೆರೆಯೋ ನೋಡು
0: ಇಂಚವು

0: ಆತೇನಾ
1: ಅದೇನಮ್ಮ
0: ಅರ್ಬುದ
1: ಅರ್ಬುದ
0: ಖಾಲಿ ಅರ್ಬುದ ಅಂತ ಹಿನ್ಪಿನ ಅರ್ಬುದ ಬೇತೆ
1: ಗೊತ್ತಾಂಡು
0: ಅಂದವ್ ಲೆಕ್ಕ
1: ಅರ್ಬುದ ಅಂತೀರ
0: ಓವುಲ ಅರ್ಬುದ ಅಂತೆ
1: ಮಾತ್ರ ಮಂಗೀರ್ ಮುಜ್ವೇರ್ ಗೋಲಾಂಗುಲೇರ್ ಬೇತೆ ಬೇತೆ ವರ್ಗೋಗೆ
0: ಪೂರ ವರ್ಗ ಇತ್ತಂಡು ವೃಕ್ಷ ರಜಸ್ಸಿರ್ದು ಸುರುವಾಯಿನ ಸಂತಾನದ ಕುಲು ಮಾತ ಇತ್ತ ಅಪಂಡ ಎಂಕುಲು ಪೂರ ಒಟ್ಟಾದು ಕಡಲ್ಗೆ ಪಾಂಪು ಪಾಡ್ ನಂಚಿತ್ತನ ಕಜ್ಜೊಗಿಬಿ ದಡಿಯೋ
1: ಅಂದು
0: ಕಡಲ್ಗೆ ಪಾಂಪು ಆಡ್ರೆ ಸಾಧ್ಯಜ್ಜಿ ಕಡಲಿಡು ಮಸ್ತ್ ಕಡಲು ಉಂಡತ್ತ
1: ಅಂದಪ್ಪ
0: ಅಲ್ಲಿ ಕಡಲು ಸುಳ್ಳಿ ಕಡಲು ನೆತ್ತೇರಿ ಕಡಲು ಪಾಮಾಜಿ ಕಡಲು ಉಪ್ಪಿ ನೀರ ಕಡಲು ಚಪ್ಪೆ ನೀರ ಕಡಲು ಪೇರ ಕಡಲು
1: ಅಂದು
0: ಅಪ್ಪಂಡ ಒಂದು ಅಂಚತ್ತು ಒಂದು ಅರ್ವೇದ ಬಾಕಿ ಇಲ್ಲ ಎಂಕುಲು
1: ಈ ಕಡಲು
0: ಅಂದು
1: ತೆನ್ಕಾಯ್ದ
0: ಅಪ್ಪಂಡ ತೆನ್ಕಾಯ್ದ ಕಡಲು ಹಿಡ್ದು ಆ ಮರ್ಗಿಲ್ ಡಿಪ್ಪು ನಂಚಿತ್ತನ ಲಂಕೆ
1: ಲಂಕೆಗೆ ಮುಟ್ಟ
0: ಅಡೆಗೆ ಒಲ್ಲಂಕೆ ಪಂಡ ಸಂಕ ಬಾಡ್ರೆ ಓಡಾದು ಏ ತುದ್ದಣ್ಣ ತೂಡತ್ತ
1: ಸಂಕ ಕಟ್ಟುನಾಗಿ ದುಂಬೆವರು ಅನ್ನುವಂತೆ ಹೋತೆಗೆ ಆಮೆ
0: ಯಾನೇ ಕೇನಿ ಅಪಗ ಮಾತಿರ್ಲ ಬಂಡಿರ ಅಪಂಡ ಆಯ್ತ ಉದ್ದ ಏತುಂಡು ಅಪಗ ಎಂಕಲ್ಲ ಮಂಗಿರ್ಕಲ್ ನಬು ದೀಪ ಅನ್ನ ಸರಿ ಈ ಚಲ್ಲಂಗಾಯಿ ನಿಂಚ ಒತ್ತು ನಗೈತ ಬಿತ್ತಲಾಗಿ ಉಂಡತ್ತ ಅಂಚ ಪುಷ್ಕ ಒತ್ತನ ಬಿತ್ತಲಾಗಿ ಉಂಡ ಅಂಚ ಬಾಕಿ ಪೂರ ಮಂಗೇರ್ಕುಲು ಪೂರ ಇತ್ತಲಾಗಿವೆ ಇತ್ತಲಾಗಿವೆ
1: ರಾಮೆ ಅಯೋಧ್ಯೆಗೆ ಪೊಗ್ಗಿನ ಕಾತನ ಕತೆ
0: ಅಂದು ಅವು ಸಂಗತಿ ಬೇತೆ ಅವು ಕೋಂಗಿ ಕಟ್ಟು ನಕ್ಕಲು ಕಬಿ ಕಟ್ಟುವೇರಿ ಅಂಡ ಒಂದು ಅಂಚ ಯಾನು ಉದಾಹರಣೆ ಅವು ಕತೆ ಬಂದ ಉಪಕತೆ ಒತ್ತು ಕತೆ ಬರ್ಪುಂಡು ಅಂಡ ಅವು ಕತೆ ಎತ್ತೆ ಹಾಕುಂಡು ಅಂಚ ಮೂಲು ಲಾಗಿ ನಲ್ಕ ಬಾಕಿ ತಕ್ಕಲು ಲಾಗಿಡಿಯರು ಅಂಡ ಎಂಕೊಂಜಿ ಮದ್ದಪ್ಪಯ್ಯ ಅವು ಒಂಜಿ ಸಾಪ.
2: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28 ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
4: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

0: ಲೇ ಚಿನ್ನ, ಅದ್ಯಾಕೋ ನಾನು ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮಗೇನಾಗ್ತಿದೆ? ಇಲ್ಲಿ ನನ್ಗೆ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತಾ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ ತೋಟ.

0: ಸೂರ್ಯ ಹುಟ್ಟಕ್ ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ ಬೇಕ್ ಹೇಳೋ.
1: ಇವತ್ ನಿನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ನಿನ್ನ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ನ ಒಳಗಿರೋ ನಿನ್ ಉಸಿರನ್ ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದ ಪ್ರೀತಿಯ ಸಂಕೇತ.

0: ಈ ಮರದ ಒಂದೊಂದು ಹನಿಯಲ್ಲೂ ನಿನ್ ಮುಖನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ನ ಭವಿಷ್ಯನೇ ಇದೆ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ ಇತ್ತೆ ಕೆಲವು ತುಳು ಪದಕುಲಿನ ಏನೊಂದು ಬರ್ಕ.

ಈತನೇಟ ವಿಲ್ಫಿ ರೆಬಿಂಬಸ್ ಮೇರ್ಪಂಡಿನ ಕೆಲವೊಂದು ತುಳು ಪದಕುಲನಿಕೆಯನ್ನು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬುದ ತುಳು ಪ್ರಸಾರ ಉಡುತಿಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ತಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಭಾವಗೀತೆಗಳು
1: ಇದೇ ರೇಡಿಯೋ 107.8 FM ಸ್ಥಿರವಾಗಿ

0: ಡಿಜೆ ಹಾಡುಗಳ ಗದ್ದಲದಲ್ಲಿರುವೆ. ಸಾರ ನಿಮಗಾಗಿ ಪ್ರಸ್ತುತಪಡಿಸಲಾಗಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.88 ಎಫ್ಎಂ ಅಥವಾ ಭಾವ ಭಾವ ಲಹರಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಭಾವನಾದ ನಂಜುಂಡೇಶ್ವರ ಹೋಗಿ ಮೂರು ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.